ಪ್ರಥಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಕೇಳುಗರೆ, ಈ ದಿನದ ಮೊದಲನೇ ಪ್ರಸಾರದ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸುತ್ತಿದ್ದೇನೆ. ನಾನು ನಿಮ್ಮ ಬಾನುಲಿ ಗೆಳತಿ ವಿನುತಾ.

0: ಸಾರ್ವಜನಿಕರೇ, ನಿಮ್ಮ ತೋಟಗಳಲ್ಲಿ ಮಣ್ಣಿನ ಗುಣಮಟ್ಟ ಏಕೆ ಕಡಿಮೆಯಾಗಿದೆ ಎಂದು ಯೋಚಿಸುತ್ತಿದ್ದೀರಾ? ಇಂದಿನಿಂದಲೇ ಈ ಯೋಚನೆಯನ್ನು ಬಿಟ್ಟು ತೋಟಗಳಿಗೆ ಸಾವಯವ ಗೊಬ್ಬರಗಳನ್ನು ಉಪಯೋಗಿಸಿರಿ. ಏಕೆಂದರೆ ಈ ಸಾವಯವ ಗೊಬ್ಬರದಲ್ಲಿ ರಾಸಾಯನಿಕ ಗೊಬ್ಬರಗಳಲ್ಲಿ ಇರುವಂತೆ ಇನ್ನೂ ಹೆಚ್ಚಿನ ಸಾರಜನಕ, ರಂಜಕ ಮೊದಲಾದಂತಹ ಅಂಶಗಳು ಇರುತ್ತದೆ, ಹಾಗೂ ಮಣ್ಣಿಗೆ ಯಾವುದೇ ರೀತಿ ಹಾನಿಯಾಗುವುದಿಲ್ಲ. ಇದರ ಜೊತೆಗೆ ಜೇಡಿ ಮಣ್ಣನ್ನು ಸಹ ಹಾಕಬಹುದು. ಬೆಳೆಗೆ ದೀರ್ಘಕಾಲದ ರಸವತ್ತಾದ ಸಾರವನ್ನು ಈ ಸಾವಯವ ಗೊಬ್ಬರ ನೀಡುತ್ತದೆ. ಈ ಗೊಬ್ಬರದಿಂದ ಯಾವುದೇ ರೀತಿ ತೊಂದರೆ ಆಗುವುದಿಲ್ಲ. ಸಾವಯವ ಗೊಬ್ಬರ ಬಳಸಿ ತೋಟಗಳನ್ನು ಬೆಳೆಸಿ.
1: The early years of life determine how much a child will develop mentally and how far they will progress in life. At our Anganwadis, children grow and develop with proper nutrition, plenty of love, fresh hot meals and learning through play. At the same time, under the Pradhan Mantri Matru Vandana Yojana, the eligible financial assistance is being deposited directly into mothers' bank accounts, ensuring safe motherhood. With the resolve of Hamari Anganwadi, Hamari Zimmedari, the 9th Rashtriya Poshan Maah is being celebrated from 9th September 2026 to 8th October 2026.
2: Desh ke har gareeb, har vyakti tak poshan pahunchana bhi sarkar ki prathmikta hai.
1: Connect with your nearest Anganwadi today, because Hamari Anganwadi hai, Hamari Zimmedari.

0: నమ్మకమని.
1: ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.4 ತರಂಗಾಂತರ ಬೂದಿಕೋಟೆ ಬಂಗಾರಪೇಟೆ ತಾಲೂಕು ಕೋಲಾರ ಜಿಲ್ಲೆ. ಪ್ರಿಯ ಕೇಳುಗರಿ, ಸ್ವಚ್ಛ ಸುಜಲ ಗ್ರಾಮದ ಕತೆ ಸಮುದಾಯ ರೇಡಿಯೋ ಜೊತೆ ಎನ್ನುವ ಶೀರ್ಷಿಕೆ ಅಡಿಯಲ್ಲಿ ಸರಣಿ ಕಾರ್ಯಕ್ರಮಗಳು.

0: ನಂಬಸ್ಪತಿ.
1: ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.4 ತರಂಗಾಂತರ, ಬೂದಿಕೋಟೆ ಬಂಗಾರಪೇಟೆ ತಾಲೂಕು ಕೋಲಾರ ಜಿಲ್ಲೆ. ಪ್ರಿಯ ಕೇಳುಗರಿ, ಸ್ವಚ್ಛ ಸುಜಲ ಗ್ರಾಮದ ಕತೆ ಸಮುದಾಯ ರೇಡಿಯೋ ಜೊತೆ ಎನ್ನುವ ಶೀರ್ಷಿಕೆ ಅಡಿಯಲ್ಲಿ ಸರಣಿ ಕಾರ್ಯಕ್ರಮಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಲಶಕ್ತಿ ಸಚಿವಾಲಯ ಹಾಗೂ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಭಾರತ ಸರ್ಕಾರ. ಪ್ರಸ್ತುತಪಡಿಸುತ್ತಿರುವವರು ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ನವದೆಹಲಿ. ಸಂಚಿಕೆ 3ರಲ್ಲಿ ಪ್ರತಿ ಮನೆಗೂ ನೀರು, ತಿಳಿದುಕೊಳ್ಳಿ, ಅಳವಡಿಸಿಕೊಳ್ಳಿ ಮತ್ತು ಇಲ್ಲಿಯವರೆಗಿನ ಒಂದು ನೋಟ ಬನ್ನಿ ಕೇಳೋಣವೇ.

0: ಅಯ್ಯೋ, ಸ್ವಚ್ಛಿಕಾ ಎಲ್ಲಿ ಹೋದಳು? ಅವಳು ಇಷ್ಟು ತಡವಾಗಿ ಎಂದೂ ಬಂದಿರಲಿಲ್ಲ. ಇಂದಿನ ಕಾರ್ಯಕ್ರಮವನ್ನು ನಾನೊಬ್ಬನೇ ನಡೆಸಬೇಕಾಬಹುದು ಅನಿಸುತ್ತಿದೆ.
1: ತಡಿ ತಡಿ ಸುಜಲ್, ನಾನು ಬಂದೆ.
0: ಓಹ್, ನೀನು ಬಂದೆಯಾ? ಬಹುಶಃ ನೀನು ನೀರು ತರಲು ಹೋಗಿರಬಹುದೆಂದು ನಾನು ಭಾವಿಸಿದ್ದೆ.
1: ನೀರು ತರಲು ಹೋಗುವುದೇ? ಇಲ್ಲ ಇಲ್ಲ ಸುಜಲ್, ಬಾವಿ ಮತ್ತು ಕೈಪಂಪ್ಗಳಿಗೆ ಹೋಗಿ ನೀರು ತರುವ ಕಾಲ ಈಗ ಇಂದಿನ ಮಾತಾಗಿದೆ. ಈಗ ನಮ್ಮ ಮನೆಗಳಲ್ಲಿಯೇ ನಲ್ಲಿ ಮೂಲಕ ನೀರು ಹರಿದು ಬರುತ್ತಿದೆ.
0: ಹೌದು, ನೀನು ಹೇಳಿದ್ದು ಸರಿ. ಇಂದಿನ ಕಾಲಕ್ಕೂ ಬಹಳ ದೊಡ್ಡ ವ್ಯತ್ಯಾಸವಾಗಿದೆ.
1: ನಮ್ಮ ಗ್ರಾಮದಲ್ಲಿ ಮಹಿಳೆಯರು, ಹೆಣ್ಣು ಮಕ್ಕಳು ಮತ್ತು ಇತರರು ತಮ್ಮ ಬೆಳಗಿನ ಸಮಯದ ಬಹುಭಾಗವನ್ನು ನೀರು ಸಂಗ್ರಹಿಸುವುದಕ್ಕಾಗಿ ವ್ಯಯಿಸುತ್ತಿದ್ದ ದಿನಗಳು ನನಗೆ ಇನ್ನೂ ನೆನಪಿವೆ. ಸಮಯಕ್ಕೆ ಸರಿಯಾಗಿ ನೀರು ಸಂಗ್ರಹಿಸಿ ನಂತರದ ತಮ್ಮ ಕೆಲಸಗಳನ್ನು ಪೂರ್ಣಗೊಳಿಸಲು ಅವರು ಬಹಳಷ್ಟು ಶ್ರಮ ಪಡುತ್ತಿದ್ದರು.
0: ನೀವು ಹೇಳಿದ್ದು ನೂರಕ್ಕೆ ನೂರು ಸರಿ. ಸಾಕಷ್ಟು ಬಾರಿ ಅಗತ್ಯವಿರುವಷ್ಟು ನೀರು ದೊರೆಯುವಂತೆ ಮಾಡಲು ದಿನಕ್ಕೆ ಎರಡು ಬಾರಿ ನೀರು ತರಲು ಹೋಗಬೇಕಾಗುತ್ತಿತ್ತು.
1: ಹೌದು, ಹೆಣ್ಣು ಮಕ್ಕಳು ತಮ್ಮ ವಿದ್ಯಾಭ್ಯಾಸವನ್ನು ಬಿಟ್ಟು ನೀರು ತರಲು ಹೋಗಬೇಕಾಗಿತ್ತು. ಅಷ್ಟೇ ಅಲ್ಲದೆ ಕಲುಷಿತ ನೀರನ್ನು ಸೇವಿಸೋದ್ರಿಂದ ಅನಾರೋಗ್ಯಕ್ಕೆ ಒಳಗಾಗುವುದು ಸಹ ಸಾಮಾನ್ಯ ಸಂಗತಿಯಾಗಿತ್ತು.
0: ನೀರೇ ಓ ನೀರೇ, ನಿನ್ನ ಬಣ್ಣವೇನು ಹೇಳೆ?
1: ಯೋಚಿಸುವೆ ಯೋಚಿಸುವೆ, ನಿನ್ನ ನಡೆ ಹೇಗಿದೆ ಹೇಳೆ.
0: ವಾ ಸುಚಿಕಾ, ಇದು ಹೊಸದೊಂದು ಹಾಡಾಗಿ ಬಿಟ್ಟಿತು.
1: ಶ್ರೀಮಾನ್ ಸುಜಲ್, ಆಡುವ ಸಮಯ ಮುಗಿಯಿತು, ಈಗ ಕಾರ್ಯಕ್ರಮವನ್ನ ಮುಂದುವರಿಸೋಣ.
0: ಸುಜಲ್ ನಿಂದ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ನಮಸ್ಕಾರಗಳು.
1: ಸ್ವಚಿಕಾಲ ಕಡೆಯಿಂದಲೂ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ನಮಸ್ಕಾರಗಳು.
0: ಜಲಶಕ್ತಿ ಸಚಿವಾಲಯದ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ವತಿಯಿಂದ ನಡೆಸಲಾಗುತ್ತಿರುವ ಹಾಗೂ ಸಮುದಾಯ ರೇಡಿಯೋ ಸಂಘದ ಸಹಯೋಗದಲ್ಲಿ ನಿರ್ಮಿಸಲಾಗಿರುವ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ.
1: ಸ್ವಚ್ಛ ಸುಜಲ ಗ್ರಾಮದ ಕತೆ ರೇಡಿಯೋ ಜೊತೆ, ರೇಡಿಯೋ ಮೂಲಕ ನಿಮ್ಮೊಂದಿಗೆ. ಬದಲಾವಣೆಯಡೆಗೆ ಪರಿವರ್ತನೆಯೇ ಆದಿ. ಸುಜಲ್, ಜಲ್ ಜೀವನ್ ಮಿಷನ್ ಕಾಲದ ಪರಿಸ್ಥಿತಿಯನ್ನೇ ಬದಲಾಯಿಸಿದೆ. 2019 ಪ್ರಾರಂಭವಾದ ಜಲ ಜೀವನ್ ಮಿಷನ್ ಅರ್ಗರ್ ಜಲ್ ಕಾರ್ಯಕ್ರಮದ ಮೂಲಕ ದೇಶದ ಕೋಟ್ಯಾಂತರ ಗ್ರಾಮೀಣ ಕುಟುಂಬಗಳಿಗೆ ನಲ್ಲಿ ಮೂಲಕ ನೀರು ಒದಗಿಸುವ ಕಾರ್ಯವನ್ನ ಕೈಗೊಂಡಿದೆ.
0: ಹೌದು, ಈಗ ಮಹಿಳೆಯರು, ವೃದ್ಧರು ಮತ್ತು ಹೆಣ್ಣು ಮಕ್ಕಳು ನೀರು ತರಲು ತಮ್ಮ ಮನೆಗಳಿಂದ ಹೊರಗೆ ಹೋಗಬೇಕಾದ ಅನಿವಾರ್ಯತೆ ಬಹಳಷ್ಟು ಕಡಿಮೆಯಾಗಿದೆ.
1: ಆದರೆ ಇದೆಲ್ಲವೂ ಸುಲಭವಾಗಿ ಸಾಧ್ಯವಾಗಿಲ್ಲ. ಜಲ್ ಜೀವನ್ ಮಿಷನ್ ಎಂದ್ರೆ ಕೇವಲ ಪೈಪ್ ಲೈನ್ಗಳನ್ನು ಅಳವಡಿಸುವ ಕಾರ್ಯಕ್ರಮವೆಂದು ಅನೇಕರು ಭಾವಿಸುತ್ತಾರೆ. ಆದರೆ ವಾಸ್ತವದಲ್ಲಿ ಪ್ರತಿಯೊಂದು ಕುಟುಂಬಕ್ಕೂ ಪ್ರತಿದಿನ ಶುದ್ಧ, ಸುರಕ್ಷಿತ ಮತ್ತು ಸಾಕಷ್ಟು ಪ್ರಮಾಣದ ನೀರನ್ನು ಒದಗಿಸುವುದು ಇದರ ಮುಖ್ಯ ಬದ್ಧತೆಯಾಗಿದೆ.
0: ಇಂದು ನೀವು ನಲ್ಲಿ ಮೂಲಕ ಹರಿಯುತ್ತಿರುವ ನೀರನ್ನು ನೋಡಿರುತ್ತೀರಿ, ಆದರೆ ಆ ನೀರು ಸ್ವತಃ ನಿಮ್ಮ ಮನೆಗೆ ಬಂದಿಲ್ಲ. ಇದರ ಹಿಂದೆ ಇಡೀ ದೇಶದ ಪರಿಶ್ರಮ ಮತ್ತು ಜನರ ಸಹಭಾಗಿತ್ವ ಇದೆ. ಈಗ ಜಲ್ ಜೀವನ್ ಮಿಷನ್ 2.0 ಅಡಿಯಲ್ಲಿ ಈ ಕಾರ್ಯಕ್ರಮವನ್ನು 2028 ವಿಸ್ತರಿಸಲಾಗಿದೆ. ಪ್ರತಿಯೊಂದು ಮನೆಗೂ ನೀರು ತಲುಪಿಸುವುದರ ಜೊತೆಗೆ ಪ್ರತಿಯೊಂದು ಗ್ರಾಮದಲ್ಲಿಯೂ ನೀರು ಸರಬರಾಜು ಯೋಜನೆಗಳ ಉತ್ತಮ ನಿರ್ವಹಣೆ, ಕಾರ್ಯಾಚರಣೆ ಮತ್ತು ನಿರಂತರ ಸೇವೆಯನ್ನು ಖಚಿತಪಡಿಸಿಕೊಳ್ಳುವುದು ಇದರ ಉದ್ದೇಶವಾಗಿದೆ. ಮುಂದೆ ಸಾಗುತ್ತಾ ಹೋದಂತೆ ದಾರಿಗಳು ತಾವೇ ರೂಪುಗೊಳ್ಳುವುದು. ಮನದೊಳಗಿನ ಚೈತನ್ಯವನ್ನು ಜಾಗೃತಗೊಳಿಸದಂತೆ ಪ್ರತಿಯೊಂದು ಕಾರ್ಯವೂ ಸುಲಭವಾಗುವುದು.
1: ಬಹಳ ಚೆನ್ನಾಗಿ ಹೇಳಿದ್ರಿ. ಒಂದು ಕಾಲದಲ್ಲಿ ಕಷ್ಟಕರವೆಂದು ತೋರುತ್ತಿದ್ದ ಪ್ರತಿಯೊಂದು ಕಾರ್ಯವು ಸಿದ್ಧತೆಯೊಂದಿಗೆ ಕೈಗೊಂಡಾಗ ಸುಲಭವಾಗುತ್ತದೆ. ಸಂಪೂರ್ಣ ಸಿದ್ಧನಾಗಿರುವವನಿಗೆ ವಿಜಯ ಒಲಿಯುತ್ತದೆ ಎಂದು ಗೌರವಾನ್ವಿತ ಪ್ರಧಾನಮಂತ್ರಿಯವರ ಕರೆಯ ಮೇರೆಗೆ ದೇಶವು ಅನೇಕ ಸವಾಲುಗಳನ್ನು ಎದುರಿಸಿ ಕಾರ್ಯನಿರ್ವಹಿಸಿದೆ. ಮರುಭೂಮಿಯ ಉಷ್ಣತೆಯಿಂದ ಹಿಡಿದು ಪರ್ವತ ಪ್ರದೇಶಗಳವರಿಗೆ ಇಂದು ಪ್ರತಿಯೊಂದು ಮನೆ ಮತ್ತು ಪ್ರತಿಯೊಂದು ವಸತಿಗೂ ನಲ್ಲಿ ಮೂಲಕ ನೀರು ಒದಗಿಸುವ ಕಾರ್ಯ ನಡೆಯುತ್ತಿದೆ.
0: ಏನಾಯ್ತು?
1: ಇವೆಲ್ಲವನ್ನೂ ಕೇಳಿದ ಮೇಲೆ ಯಾರ ಕಣ್ಣಲ್ಲಾದರೂ ಕಣ್ಣೀರು ಮೂಡುತ್ತದೆ. ಈ ಕತೆ ಕೇವಲ ನನ್ನದಷ್ಟೇ ಅಲ್ಲ, ಇಂದು ದೇಶದ ಲಕ್ಷಾಂತರ ಮಹಿಳೆಯರು ಮತ್ತು ಹೆಣ್ಣು ಮಕ್ಕಳ ತಲೆಯ ಮೇಲಿದ್ದ ನೀರು ಓರುವ ಹೊರೆ ಕಡಿಮೆಯಾಗಿದೆ. ಸರಿ, ನಮ್ಮ ಗ್ರಾಮದಲ್ಲಿ ನಲ್ಲಿ ಮೂಲಕ ನೀರು ಬಂದ ನಂತರ ಇನ್ನೇನು ಬದಲಾವಣೆಗಳು ಸಂಭವಿಸಿವೆ?
0: ಮೊದಲು ಸ್ವಲ್ಪ ನೀರು ಕುಡಿಯಲು ಬಿಡಿ, ನಂತರ ಹೇಳುತ್ತೇನೆ. ನೋಡು ಸ್ವಚಿಕ, ನಮ್ಮ ಗ್ರಾಮಕ್ಕೆ ಬಂದಿರುವುದು ಕೇವಲ ನೀರಲ್ಲ, ಗ್ರಾಮದ ಜನರು ಈ ಯೋಜನೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ. ಗ್ರಾಮ ನೀರು ಮತ್ತು ನೈರ್ಮಲ್ಯ ಸಮಿತಿಯ ಮೂಲಕ ಜನರ ಒಗ್ಗೂಡಿ ಇದರ ನಿರ್ವಹಣೆಯಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ನಮ್ಮ ತಾಯಂದಿರು ಮತ್ತು ಸಹೋದರಿಯರು ಮುಂದೆ ಬಂದು ಜವಾಬ್ದಾರಿಯನ್ನು ವಹಿಸಿಕೊಳ್ಳುತ್ತಿದ್ದಾರೆ.
1: ಗ್ರಾಮ ನೀರು ಮತ್ತು ನೈರ್ಮಲ್ಯ ಸಮಿತಿಯೇ, ಅದು ಏನು? ದಯವಿಟ್ಟು ಸರಿಯಾಗಿ ವಿವರಿಸಿ.
0: ಬಾ, ಅದನ್ನು ವಿವರಿಸುತ್ತೇನೆ. ಗ್ರಾಮ ನೀರು ಮತ್ತು ನೈರ್ಮಲ್ಯ ಸಮಿತಿ ಅಂದರೆ ಜಲ ಸಮಿತಿಯ ಮುಖ್ಯ ಕಾರ್ಯವೆಂದರೆ ಗ್ರಾಮದಲ್ಲಿನ ನೀರು ಸರಬರಾಜು ವ್ಯವಸ್ಥೆಯು ಸರಿಯಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ನೋಡಿಕೊಳ್ಳುವುದು. ನಳ ಜಲ ಮಿತ್ರ ಅಥವಾ ನಿರ್ವಾಹಕರ ಸಹಾಯದಿಂದ ಮೋಟಾರ್, ಪೈಪ್ಲೈನ್ಗಳು ಮತ್ತು ನೀರಿನ ತೊಟ್ಟಿಯ ನಿರ್ವಹಣೆ ಮಾಡಲಾಗುತ್ತದೆ. ನೀರು ಸೋರಿಕೆಯಾಗುತ್ತಿದ್ದರೆ ಅದನ್ನು ಸರಿಪಡಿಸಲಾಗುತ್ತದೆ. ನಿಯಮಿತವಾಗಿ ನೀರಿನ ಗುಣಮಟ್ಟವನ್ನು ಪರೀಕ್ಷಿಸಲಾಗುತ್ತದೆ. ಅಷ್ಟೇ ಅಲ್ಲದೆ ನೀರಿನ ಬಳಕೆಗೆ ಸಂಬಂಧಿಸಿದ ಶುಲ್ಕಗಳ ಕುರಿತು ಜನರಲ್ಲಿ ಅರಿವು ಮೂಡಿಸಲಾಗುತ್ತದೆ.
1: ಅಯ್ಯೋ, ಹಾಗಾದ್ರೆ ಗ್ರಾಮಸ್ಥರೇ ಈ ಎಲ್ಲಾ ಕಾರ್ಯಕ್ರಮಗಳನ್ನ ಮಾಡಬೇಕೇ?
0: ಇಲ್ಲ ಇಲ್ಲ, ಈ ಎಲ್ಲಾ ಕಾರ್ಯಕ್ರಮಗಳನ್ನು ನಿರ್ವಹಿಸಲು ಪಂಚಾಯಿತಿಯು ಅವರಿಗೆ ಸಹಾಯ ಮಾಡುತ್ತದೆ. ಇದರ ಜೊತೆಗೆ ಕೆಲವು ಕಾರ್ಯಗಳನ್ನು ಕೈಗೊಳ್ಳಲು ಸ್ವಸಹಾಯ ಸಂಘಗಳ ಮಹಿಳಾ ಸದಸ್ಯರ ಸಹಾಯವನ್ನು ಪಡೆಯಬಹುದು.
1: ಅರ್ಥವಾಯ್ತು. ಹಾಗಾದ್ರೆ ಪಂಚಾಯಿತಿ ಮಟ್ಟದಲ್ಲಿ ಅಧ್ಯಕ್ಷರು ಮತ್ತು ಪಂಚಾಯಿತಿ ಪ್ರತಿನಿಧಿಗಳ ಜವಾಬ್ದಾರಿಗಳೇನು?
0: ಪಂಚಾಯಿತಿ ಮಟ್ಟದಲ್ಲಿ ಅಧ್ಯಕ್ಷರು ಮತ್ತು ಪಂಚಾಯಿತಿ ಪ್ರತಿನಿಧಿಗಳು ಜಲ ಸಮಿತಿಯೊಂದಿಗೆ ಒಟ್ಟಾಗಿ ಕಾರ್ಯನಿರ್ವಹಿಸುತ್ತದೆ. ನೀರು ಸರಬರಾಜು ಯೋಜನೆಯ ಸರಿಯಾದ ನಿರ್ವಹಣೆಯನ್ನು ಖಚಿತಪಡಿಸಿಕೊಳ್ಳುತ್ತಾರೆ. ಇದರಿಂದ ಜನರ ವಿಶ್ವಾಸವು ಉಳಿಯುತ್ತದೆ.
1: ಓ, ಅದ್ಭುತ. ಈಗ ಸಮುದಾಯದ ಪಾತ್ರದ ಬಗ್ಗೆಯೂ ತಿಳಿಸಿ ಶ್ರೀಮಾನ್ ಸುಜಲ್ ಕುಮಾರ್.
0: ಸ್ವಚ್ಛಿಕ, ಈ ವ್ಯವಸ್ಥೆಯಲ್ಲಿ ಸಮುದಾಯವೇ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತದೆ. ಅವರ ಸಹಕಾರವಿಲ್ಲದೆ ಯಾವುದೇ ಯೋಜನೆಯನ್ನು ದೀರ್ಘಕಾಲ ಸಮರ್ಪಕವಾಗಿ ನಿರ್ವಹಿಸುವುದು ಮತ್ತು ಸುಸ್ಥಿರಗೊಳಿಸುವುದು ಬಹಳ ಕಷ್ಟ. ಈ ಯೋಜನೆಯಲ್ಲಿ ಸಮುದಾಯ ಮತ್ತು ಪ್ರತಿಯೊಬ್ಬ ವ್ಯಕ್ತಿಯ ಜವಾಬ್ದಾರಿಗಳು ಇಂತಿವೆ. ಜಲ ಸಮಿತಿ ಮತ್ತು ಪಂಚಾಯಿತಿಯೊಂದಿಗೆ ಒಗ್ಗೂಡಿ ಕಾರ್ಯನಿರ್ವಹಿಸುವುದು. ನೀರು ಸರಬರಾಜು ಸೇವಾ ಶುಲ್ಕವನ್ನು ಸಮಯಕ್ಕೆ ಸರಿಯಾಗಿ ಪಾವತಿಸುವುದು. ನೀರನ್ನು ವ್ಯರ್ಥ ಮಾಡದಿರುವುದು. ನೀರಿನ ಮೂಲಗಳನ್ನು ಸಂರಕ್ಷಿಸುವುದು ಮತ್ತು ನೀರಿನ ಮರುಪೂರಣ ಅಂದರೆ ರೀಚಾರ್ಜ್ ಕಾರ್ಯಗಳಿಗೆ ಸಹಕರಿಸುವುದು. ಸಮಸ್ಯೆಗಳನ್ನು ಮುಚ್ಚಿಡದೆ ತಕ್ಷಣವೇ ಸಂಬಂಧಪಟ್ಟವರಿಗೆ ತಿಳಿಸುವುದು ಮತ್ತು ಸರ್ಕಾರದೊಂದಿಗೆ ಒಗ್ಗೂಡಿ ಪರಿಹಾರ ಕಂಡುಕೊಳ್ಳುವುದು.
1: ಪ್ರತಿಯೊಬ್ಬ ವ್ಯಕ್ತಿಯು ಈ ಯೋಜನೆ ನನ್ನದು ಎಂದು ಭಾವಿಸಿದಾಗ ಮಾತ್ರ ಒಂದು ಯೋಜನೆಯು ನಿಜವಾದ ಅರ್ಥದಲ್ಲಿ ಸುಸ್ಥಿರವಾಗಿರುತ್ತದೆ.
0: ಅದಕ್ಕಾಗಿಯೇ ಈಗ ನೀರು ಸರಬರಾಜು, ನೀರಿನ ಗುಣಮಟ್ಟ ಮತ್ತು ನಿರ್ವಹಣೆಯಂತಹ ಯೋಜನೆಗೆ ಸಂಬಂಧಿಸಿದ ಮಾಹಿತಿಯನ್ನು ಸಾರ್ವಜನಿಕವಾಗಿ ಲಭ್ಯವಾಗುವಂತೆ ಮಾಡುವುದಕ್ಕೂ ಒತ್ತು ನೀಡಲಾಗುತ್ತಿದೆ. ಇದರಿಂದ ಪ್ರತಿಯೊಬ್ಬರಿಗೂ ಅಗತ್ಯ ಮಾಹಿತಿಯ ಆಧಾರದ ಮೇಲೆ ತಮ್ಮ ಜವಾಬ್ದಾರಿಯನ್ನು ಸಮರ್ಪಕವಾಗಿ ನಿರ್ವಹಿಸಬಹುದು.
1: ಅದು ಬಹಳ ಒಳ್ಳೆಯ ವಿಚಾರ. ಆದರೆ ಈ ಯೋಜನೆಯಲ್ಲಿ ಕೆಲವು ಸಮಸ್ಯೆಗಳು ಎದುರಾಗಬಹುದಲ್ಲವೇ? ಅವುಗಳನ್ನು ಹೇಗೆ ಪರಿಹರಿಸಲಾಗುತ್ತದೆ?
0: ಅಂತಹ ಸಂದರ್ಭದಲ್ಲಿ ಗ್ರಾಮಸ್ಥರು ತಮ್ಮ ಅಧ್ಯಕ್ಷರಿಗೆ ಅಥವಾ ಜಲ ಸಮಿತಿಯ ಸದಸ್ಯರಿಗೆ ಮಾಹಿತಿ ನೀಡಬಹುದು. ವ್ಯವಸ್ಥೆಯನ್ನು ನಿರ್ವಹಿಸಲು ನಳ ಜಲ ಮಿತ್ರ ಎಂಬ ನಿರ್ವಾಹಕರು ಇರುತ್ತಾರೆ. ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಅವರೇ ಪರಿಹರಿಸಬಹುದು. ದೊಡ್ಡ ಸಮಸ್ಯೆಗಳಿದ್ದಲ್ಲಿ ಜಿಲ್ಲಾ ಮಟ್ಟದಲ್ಲಿರುವ DTU ಅನ್ನು ಸಂಪರ್ಕಿಸಿ ಅಗತ್ಯ ಸಹಾಯ ಪಡೆಯಬಹುದು.
1: ಇದು ಬಹಳ ಉತ್ತಮ ವ್ಯವಸ್ಥೆಯಾಗಿದೆ.
0: ಹಾಗಾದರೆ ಈ ಮಿಷನ್ ಇದರವರೆಗೆ ಎಷ್ಟು ಪ್ರಗತಿ ಸಾಧಿಸಿದೆ ಮತ್ತು JJM 2.0 ವಿಶೇಷವಾದ ಅಂಶಗಳೇನು? ಇದರ ಕುರಿತು ಜಲಜೀವನ್ ಮಿಷನ್ನ ಮಿಷನ್ ನಿರ್ದೇಶಕರಾದ ಶ್ರೀ ಕಮಲ್ ಕಿಶೋರ್ ಸೋನ್ ಅವರು ನಮಗೆ ತಿಳಿಸುತ್ತಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಕೇಳೋಣ.
2: नमस्कार साथियों, मैं कमल किशोर सोन, अपर सचिव एवं मिशन निदेशक राष्ट्रीय जल जीवन मिशन. रेडियो कार्यक्रम स्वच्छ सुजल गांव की कहानी रेडियो की जुबानी के माध्यम से आप सभी से जुड़कर मुझे बहुत खुशी हो रही है. क्योंकि आज का यह एपिसोड जल जीवन मिशन पर केंद्रित है, इसलिए मैं इस कार्यक्रम के माध्यम से इसकी कुछ महत्वपूर्ण बातें आप सभी के साथ साझा करना चाहता हूं. साथियों, जल जीवन मिशन का मुख्य उद्देश्य यही रहा है कि भारत के हर ग्रामीण क्षेत्र में हर घर तक और गांव के आंगनवाड़ी व स्कूल जैसे संस्थानों तक पाइपलाइन के माध्यम से नल से साफ और सुरक्षित पीने का पानी पहुंचे. पिछले कुछ वर्षों में हम इस दिशा में तेजी से आगे बढ़े हैं. आज मिशन उस चरण में पहुंच चुका है जहां कई गांवों और पंचायतों में योजनाएं पूरी हो चुकी हैं और अब उनका संचालन और रख रखाव सबसे महत्वपूर्ण विषय बन गया है. इसी क्रम में मैं आप सभी को यह भी बताना चाहूंगा कि जल जीवन मिशन का दूसरा चरण लागू हो चुका है, जिसके अंतर्गत मिशन को 2028 तक बढ़ाया गया है. इस नए चरण में जल जीवन मिशन अब नए सुधारों के साथ संचालित हो रहा है. अब हमारा ध्यान सिर्फ हर घर तक नल से जल पहुंचाने तक ही सीमित नहीं है, बल्कि यह सुनिश्चित करना है कि यह सेवा नियमित, सुरक्षित और लंबे समय तक सतत रूप से बनी रहे। इसके लिए गांव के लोगों की भूमिका को और मजबूत किया जा रहा है। जल सेवा आकलन के माध्यम से गांव के लोग खुद अपनी योजना की समीक्षा करते हैं एवं पानी की उपलब्धता, गुणवत्ता और सेवा की स्थिति को समझते हैं। इसके बाद जिला स्तर की तकनीकी टीम यानी DTU डिस्ट्रिक्ट टेक्निकल यूनिट की मदद से सेवा में सुधार की योजना तैयार करती है। DTU पंचायतों को रखरखाव एवं मरम्मत के कार्यों में भी मदद करता है। साथ ही जल जीवन मिशन के तहत जन भागीदारी को बढ़ावा देने हेतु संवाद कार्यक्रम के माध्यम से दो स्तरों पर सीख और अनुभव साझा किए जा रहे हैं। सुजल ग्राम पेयजल संवाद में ग्राम और ग्राम पंचायत अपनी अच्छी पहल और उपलब्धियां राष्ट्रीय स्तर तक साझा करते हैं, जिससे उन्हें पहचान मिलती है, उनके कार्यों को सराहा जाता है और देश के दूसरे गांव भी उनसे सीखते हैं। वहीं DC और DM पेयजल संवाद एक ऐसा मंच है जहां जिला प्रशासन अपने जिले के सफल उदाहरण और अनुभव साझा करता है, जिससे पेयजल से जुड़े प्रभावी समाधान और श्रेष्ठ कार्य पूरे जिले के साथ साथ अन्य क्षेत्रों तक भी पहुँचते हैं। वहीं DC DM पेयजल संवाद में जिला प्रशासन अपने जिले के सफल उदाहरण और अनुभव साझा करते हैं, जिससे पेयजल जरूरी समाधान और बेहतर कार्यों को पूरे जिले और अन्य स्थानों तक पहुंचाते हैं। दोस्तों, जल जीवन मिशन केवल पाइप और टंकी लगाने की योजना नहीं है, बल्कि यह जन भागीदारी पर आधारित एक जन आंदोलन है। जब गांव खुद अपनी जल व्यवस्था को समझकर संभालता है, तभी यह लंबे समय तक टिकाऊ रहती है। इसलिए जल स्रोतों की सुरक्षा, गुणवत्ता बनाए रखना और समुदाय की भागीदारी इस मिशन के प्रमुख आधार है, ताकि पानी आने वाली पीढ़ियों तक सुरक्षित बना रहे।
1: ವಿಭಾಗ 2 ದೂಷಿಕ ಪ್ರವೇಶ.
0: ಸುಚಿಕ ಮಿಷನ್ ನಿರ್ದೇಶಕರಾದ ಶ್ರೀ ಕಮಲ್ ಕಿಶೋರ್ ಸೋನ್ ಅವರು ವಿವರಿಸಿದಂತೆ ಜಲಜೀವನ್ ಮಿಷನ್ 2.0 ರ ಅಡಿಯಲ್ಲಿ ಹಲವಾರು ಸುಧಾರಣೆಗಳನ್ನು ಜಾರಿಗೆ ತರಲಾಗಿದೆ. ಇವುಗಳ ಮೂಲಕ ನೀರು ಸರಬರಾಜು ಸೇವೆಗಳನ್ನು ನಿಯಮಿತವಾಗಿ, ಸುಸ್ಥಿರವಾಗಿ ಮತ್ತು ಹೆಚ್ಚು ಪರಿಣಾಮಕಾರಿಯಾಗಿ ನಿರ್ವಹಿಸಬಹುದು. ಒಮ್ಮೆ ಯೋಚಿಸು, ಪ್ರಸ್ತುತ ದೇಶಾದ್ಯಂತ 15 ಕೋಟಿಗೂ ಅಧಿಕ ಕುಟುಂಬಗಳಿಗೆ ನಲ್ಲೆ ಮೂಲಕ ನೀರು ದೊರೆಯುತ್ತಿದೆ. ದೇಶದ ಪ್ರತಿಯೊಂದು ಕುಟುಂಬಕ್ಕೂ ನಿಯಮಿತವಾಗಿ ಮತ್ತು ನಿರಂತರವಾಗಿ ನಲ್ಲಿ ನೀರು ದೊರೆಯಲು ಪ್ರಾರಂಭವಾದರೆ ಜನರ ಜೀವನ ಎಷ್ಟು ಸುಲಭವಾಗಬಹುದು ಅಲ್ಲವೇ?
1: ಹೌದೌದು. ಆದರೆ ನಲ್ಲಿ ಮೂಲಕ ಬರುವ ನೀರು ಶುದ್ಧವಾಗಿರುವಂತೆ ನೋಡಿಕೊಳ್ಳುವ ಜವಾಬ್ದಾರಿಯೂ ನಮ್ಮ ಗ್ರಾಮಸ್ಥರದ್ದೇ ಆಗಿದೆ. ಯಾರೂ ಅನಾರೋಗ್ಯಕ್ಕೆ ಒಳಗಾಗದಂತೆ ನಾವು ಎಚ್ಚರಿಕೆ ವಹಿಸಬೇಕು. ಯಾರು ನಕ್ಕರು? ಸುಜಲ್, ನೀನು ಆ ನಗುವನ್ನು ಕೇಳಿದ್ಯಾ?
0: ಅವಳೇ ದೂಷಿಕಾ, ನೀವು ಹೇಳಿದ್ದನ್ನು ಕೇಳಿ ಅವಳು ನಗುತ್ತಿದ್ದಾಳೆ.
1: ನಾನು ಏನಾದರೂ ತಮಾಷೆಯ ಮಾತು ಹೇಳಿದ್ನಾ?
0: ನಿನ್ನೀಗೇನು ಹೇಳಿದೆ?
1: ನಾನು ಏನು ಹೇಳಿದೆ?
0: ನೀರನ್ನು ಶುದ್ಧವಾಗಿಟ್ಟುಕೊಳ್ಳುವುದು ಜನರ ಜವಾಬ್ದಾರಿಯೂ ಹೌದು ಎಂದು ಹೇಳಿದೆ ಅಲ್ವಾ?
1: ನೀನು ಮತ್ತೆ ಮತ್ತೆ ಏಕೆ ನಗುತ್ತಿದ್ದೀಯಾ?
3: ನಿಮ್ಮ ಮುಗ್ಧತೆಯನ್ನು ನೋಡಿ ನಗುತ್ತಿದ್ದೇನೆ. ನಿಮಗೆಲ್ಲ ಶುದ್ಧ ಕುಡಿಯುವ ನೀರನ್ನು ಗುರುತಿಸುವುದು ಹೇಗೆ, ಅದರ ಮಹತ್ವವೇನು ಎಂಬುದು ತಿಳಿದಿದ್ದರೆ ನಾನು ಈ ಸ್ಥಳವನ್ನು ಬಹಳ ಹಿಂದೆಯೇ ಬಿಟ್ಟು ಹೋಗುತ್ತಿದ್ದೆ. ನೀರು ಬರುತ್ತಿದ್ದರೆ ಸಾಕು, ಎಲ್ಲವೂ ಸರಿಯಾಗುತ್ತದೆ ಎಂದು ನೀವು ಭಾವಿಸುತ್ತೀರಾ? ನೀರು ಕಲುಷಿತವಾದರೆ ಏನು? ಅನಾರೋಗ್ಯ, ಆಸ್ಪತ್ರೆ, ಔಷಧಿ ಇವೆಲ್ಲವೂ ನನ್ನಿಂದಲೇ ಉಂಟಾಗುತ್ತದೆ. ನಾನು ದೂಷಿಕ, ಜಲಮಾಲಿನ್ಯದ ರಾಣಿ.
0: ಓಹೋ, ಜಲಮಾಲಿನ್ಯದ ರಾಣಿಯೇ? ನಿನ್ನ ಆಳ್ವಿಕೆಯ ಕಾಲ ಮುಗಿದಿದೆ.
1: ಈ ಬಾರಿ ನಿನ್ನ ಆಟ ನಡೆಯಲು ನಾವು ಬಿಡುವುದಿಲ್ಲ.
0: ಜನರಿಗೆ ಶುದ್ಧ ನೀರಿನ ಮಹತ್ವವನ್ನು ತಿಳಿಸಬೇಕೆಂದು ನಾವು ದೃಢವಾಗಿ ನಿರ್ಧರಿಸಿದ್ದೇವೆ.
3: ಹಾಗಾದರೆ ಇಷ್ಟು ದಿನ ಜನರು ಮನೆಗಳಿಗೆ ನೀರು ತಲುಪುತ್ತಿಲ್ಲವೇ? ಈಗ ಅಷ್ಟೊಂದು ಬದಲಾವಣೆ ಏನು ಸಂಭವಿಸಿದೆ?
0: ಹೌದು, ನೀರು ಹಿಂದೆಯೂ ಜನರ ಮನೆಗಳಿಗೆ ತಲುಪುತ್ತಿತ್ತು. ಆದರೆ ಜಲ್ ಜೀವನ್ ಮಿಷನ್ ನ ಅಡಿಯಲ್ಲಿ ಪ್ರತಿಯೊಂದು ಕುಡಿಯುವ ನೀರಿನ ಯೋಜನೆಯಲ್ಲಿಯೂ ನೀರಿನ ಮೂಲದಿಂದ ಬರುವ ನೀರಿನ ಶುದ್ಧೀಕರಿಸುವ ಸೋಂಕು ನಿವಾರಣಾ ಘಟಕ ಮತ್ತು ನೀರು ಸಂಸ್ಕರಣಾ ಘಟಕಗಳ ವ್ಯವಸ್ಥೆ ಇರುವಂತೆ ಖಚಿತಪಡಿಸಿಕೊಳ್ಳಲಾಗುತ್ತಿದೆ. ಕ್ಲೋರಿನೇಷನ್, ಶೋಧನೆ ಮತ್ತು ಇತರ ನೀರು ಸಂಸ್ಕರಣಾ ವಿಧಾನಗಳ ಮೂಲಕ ಶುದ್ಧ ಹಾಗೂ ಸುರಕ್ಷಿತ ನೀರನ್ನು ಒದಗಿಸಬಹುದು.
3: ಆದರೆ ನಂತರವೂ ನೀರು ಕಲುಷಿತವಾಗಬಹುದು ಅಲ್ಲವೇ? ಆಗ ಜನರಿಗೆ ಅದು ಹೇಗೆ ತಿಳಿಯುತ್ತದೆ?
0: ಜಲಜೀವನ್ ಮಿಷನ್ ನಲ್ಲಿ ನೀರಿನ ಗುಣಮಟ್ಟ ಪರೀಕ್ಷೆಯು ಅತ್ಯಂತ ಪ್ರಮುಖ ಭಾಗವೆಂಬುದು ನಿನಗೆ ತಿಳಿದಿಲ್ಲವೇ? ಪ್ರತಿಯೊಂದು ಗ್ರಾಮದಲ್ಲಿಯೂ 5 ಮಹಿಳೆಯರು ಮತ್ತು ಮಹಿಳಾ ಸದಸ್ಯರಿಗೆ ಫೀಲ್ಡ್ ಟೆಸ್ಟಿಂಗ್ ಕಿಟ್ಗಳು ಮೂಲಕ ನೀರಿನ ಗುಣಮಟ್ಟ ಪರೀಕ್ಷಿಸುವ ತರಬೇತಿಯನ್ನು ನೀಡಲಾಗುತ್ತಿದೆ. ಅಗತ್ಯವಿದ್ದಾಗ ನೀರಿನ ಮಾದರಿಗಳನ್ನು ಪರಿಶೀಲನೆಗಾಗಿ ಪ್ರಯೋಗಾಲಯಗಳಿಗೂ ಕಳಿಸಲಾಗುತ್ತದೆ. ಜೆಜೆಎಂನ ಹೊಸ ಹಂತದಲ್ಲಿ ಇಂತಹ ಮಹಿಳಾ ಸದಸ್ಯರ ಗುಂಪುಗಳನ್ನು ಸುಜಲಂ ಶಕ್ತಿ ಎಂದು ಕರೆಯಲಾಗುತ್ತಿದೆ.
3: ಮಿಸ್ ಸ್ವಚ್ಛಿಕಾ ಮತ್ತು ಸುಜಲ್, ಜನರು ನಿಮ್ಮ ಮಾತಿಗಿಂತ ನನ್ನ ಮಾತನ್ನೇ ಕೇಳುತ್ತಾರೆ. ನೀವು ಜನರಿಗೆ ಎಷ್ಟೊಂದು ಕಷ್ಟದ ಕೆಲಸಗಳನ್ನು ಹೇಳುತ್ತೀರಿ. ಇದನ್ನು ತೊರೆಯಿರಿ, ಅದನ್ನು ಸ್ವಚ್ಛಗೊಳಿಸಿ, ಇದನ್ನು ಹಾಗೆ ಇಡಿ, ಅದನ್ನು ಹಾಗೆ ಇಡಿ. ಛೇ, ನಾನು ಮಾತ್ರ ಅಲ್ಲ, ಹಾಗಲ್ಲ, ಅದನ್ನು ಹಾಗೆ ಬಿಡಿ, ತೆಗೆದಾಕಿ ಬೇಸದು ಬಿಡಿ, ಹಾಗೆ ಇರಲಿ, ಯಾವುದಕ್ಕೂ ಚಿಂತಿಸಬೇಡಿ ಎಂದು ಹೇಳುತ್ತೇನೆ.
1: ಆದರೆ ಈಗ ಎಲ್ಲರೂ ನಮ್ಮ ಮಾತನ್ನು ಕೇಳುತ್ತಾರೆ. ನಮ್ಮ ಸಣ್ಣ ಪುಟ್ಟ ದೈನಂದಿನ ಅಭ್ಯಾಸಗಳ ಮೂಲಕವೇ ನಮ್ಮ ನೀರಿನ ಮೂಲಗಳನ್ನ ಸ್ವಚ್ಛವಾಗಿಟ್ಟುಕೊಳ್ಳಬಹುದು ಎಂದು ನಾವು ಜನರಿಗೆ ತಿಳಿಸುತ್ತೇವೆ.
0: ಏಕೆಂದರೆ ಶುದ್ಧ ಕುಡಿಯುವ ನೀರು ನಮ್ಮನ್ನು ಅನೇಕ ರೋಗಗಳಿಂದ ರಕ್ಷಿಸುತ್ತದೆ, ಮಕ್ಕಳನ್ನು ಆರೋಗ್ಯವಂತರಾಗಿ ಮತ್ತು ಸದೃಢವಾಗಿ ಬೆಳೆಸುತ್ತದೆ, ಹಾಗೂ ಕುಟುಂಬದ ವೈದ್ಯಕೀಯ ವೆಚ್ಚವನ್ನು ಕಡಿಮೆ ಮಾಡುತ್ತದೆ. ಕುಟುಂಬ ಆರೋಗ್ಯವಾಗಿದ್ದರೆ ಔಷಧಿ ಮತ್ತು ಚಿಕಿತ್ಸೆ ಖರ್ಚಾಗುವ ಹಣ ಉಳಿಯುತ್ತದೆ. ಆ ಹಣವನ್ನು ಮಕ್ಕಳ ಶಿಕ್ಷಣ, ಪೌಷ್ಟಿಕ ಆಹಾರ ಮತ್ತು ಕುಟುಂಬದ ಇತರ ಅಗತ್ಯಗಳಿಗೆ ಬಳಸಬಹುದು. ಆದ್ದರಿಂದ ಶ್ರೀಮತಿ ದೂಷಿಕಾ, ನೀನು ನಿನ್ನ ಚೀಲಗಳನ್ನು ಕಟ್ಟಿಕೊಂಡು ಇಲ್ಲಿಂದ ಹೊರಡುವ ಸಮಯ ಬಂದಿದೆ.
3: ಓ, ಈ ಜಲ್ ಜೀವನ್ ಮಿಷನ್ ಎಲ್ಲರಿಗೂ ಅರಿವು ಮೂಡಿಸುತ್ತಿದೆ. ಪರವಾಗಿಲ್ಲ, ಸದ್ಯಕ್ಕೆ ನಾನು ಹೊರಡುತ್ತೇನೆ, ಆದ್ರೆ ಮತ್ತೆ ಬರುತ್ತೇನೆ. ಗ್ರಾಮದ ಜನರು ಎಲ್ಲಿ ನಿರ್ಲಕ್ಷ್ಯ ತೋರಿಸುತ್ತಾರೆಯೋ ಅಲ್ಲಿಗೆ ನಾನು ಮರಳಿ ಬರುತ್ತೇನೆ. ಕಾದು ನೋಡಿ, ಅವರು ಖಂಡಿತವಾಗಿಯೂ ನನಗೆ ಅವಕಾಶ ಕೊಡುತ್ತಾರೆ.
0: ಹೋಗು ಹೋಗು, ಇನ್ನು ಇಲ್ಲಿ ನಿನಗೆ ಯಾವುದೇ ಸ್ಥಾನವಿಲ್ಲ.
4: ಚಲೋ ಚಲೋ ಸುನೆ ಹಮ್ ರೇಡಿಯೋ ಕಿ ಸುಬಾನಿ, ಸಚ್ ಸುಜಲ ಗಾಂವ್ ಕಿ ಏಕ್ ಅನೋಖಿ ಕಹಾನಿ.
5: ಹಮ್ ಪಾನಿ ಬನಾ ನಹೀಂ ಸಕ್ತೆ, ಸಿರ್ಫ್ ಬಚಾ ಸಕ್ತೆ ಹೈ. ಇಸ್ಲಿಯೇ ಹಮಾರೆ ಪಾಸ್ ಏಕ್ ಹಿ ರಾಸ್ತಾ ಹೈ, ಪಾನಿ ಚಾಹಿಯೆ ತೋ ಉಸೆ ಬಚಾಯಿಯೆ. ಲೀಕೇಜ್ ರೋಕೆ, ಪಾನಿ ಬಚಾಯೆ. ಕ್ಯಾ ಆಪ್ ಜಾನ್ತೆ ಹೈ, ಮಾಮೂಲಿ ಲೀಕೇಜ್ ಸೇ ಹಿ ಹರ್ ಮಹೀನೆ 1000 ಲೀಟರ್ ಪಾನಿ ಬರ್ಬಾದ್ ಹೋ ಜಾತಾ ಹೈ. ಯದಿ ಏಕ್ ನಲ್ ಸೇ ಹರ್ ಮಿನಟ್ 45 ಬೂಂದ್ ಪಾನಿ ಟಪಕ್ತಾ ಹೈ, ತೋ 3 ಘಂಟೆ ಮೇ 1 ಲೀಟರ್ ಸೇ ಜ್ಯಾದಾ ಪಾನಿ ಬಹ ಜಾತಾ ಹೈ. ಪಾನಿ ಕಿ ಹರ್ ಬೂಂದ್ ಮಾಯನೆ ರಖತಿ ಹೈ, ಜಲ್ ಬಚಾಯೆ ಭವಿಷ್ಯ ಬನಾಯೆ.
6: ಸ್ವಚ್ಛ ಸುಜಲ್, ಸ್ವಚ್ಛ ಸುಜಲ್, ಯಹಿ ಹೈ ಭಾರತ್ ಕಾ ನಾರಾ ನ್ಯಾರಾ.
5: ಸ್ವಚ್ಛ ಸುಜಲ್ ಗಾಂವ್ ಕಿ ಕಹಾನಿ, ರೇಡಿಯೋ ಕಿ ಜುಬಾನಿ.
1: ವಿಭಾಗ 3, ಸಮುದಾಯದ ಪಾತ್ರ. ಸುಜಲ್, ನಿಜವಾಗಿಯೂ ಜನರು ನಮ್ಮ ಮಾತಿಗಿಂತ ದೂಷಿಕಾಳ ಮಾತನ್ನೇ ಹೆಚ್ಚು ಕೇಳುತ್ತಾರೆಯೇ?
0: ಇಲ್ಲ ಸುಚಿಕಾ, ಸ್ವಲ್ಪ ನಿರ್ಲಕ್ಷ್ಯ ಮತ್ತು ಸೋಮಾರಿತನದಿಂದಲೇ ನಾವು ನಮ್ಮ ನೀರಿನ ಮೂಲಗಳನ್ನು ಕಲುಷಿತಗೊಳಿಸುತ್ತಿದ್ದೇವೆ, ಆಗ ದೂಷಿಕಾ ಗೆಲ್ಲುತ್ತಾಳೆ.
1: ಸರಿ, ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಯೋಜನೆಯ ನಿರ್ಮಾಣದ ಸಂದರ್ಭದಲ್ಲಿ ಸರ್ಕಾರ ಮತ್ತು ಇಲಾಖೆಯವರು ಮುಖ್ಯವಾಗಿ ಸಮುದಾಯದ ಸಹಭಾಗಿತ್ವದೊಂದಿಗೆ ಕಾರ್ಯನಿರ್ವಹಿಸುತ್ತಾರೆ ಎಂದು ನೀನು ಹೇಳಿದ್ದೆ. ಆದರೆ ನಿರ್ಮಾಣ ಪೂರ್ಣಗೊಂಡ ನಂತರ ಯೋಜನೆಯ ಕಾರ್ಯಾಚರಣೆಯ ಜವಾಬ್ದಾರಿಯನ್ನು ಗ್ರಾಮದ ಜನರು ಹೇಗೆ ವಹಿಸಿಕೊಳ್ಳುತ್ತಾರೆ? ಯೋಜನೆಯನ್ನು ಸಮುದಾಯ ಮತ್ತು ಪಂಚಾಯತಿಗೆ ಯಾವಾಗ ಮತ್ತು ಹೇಗೆ ಹಸ್ತಾಂತರಿಸಲಾಗುತ್ತದೆಯೇ?
0: ಅದು ಬಹಳ ಮಹತ್ವದ ಪ್ರಶ್ನೆ. ನಿರ್ಮಾಣ ಕಾರ್ಯ ಪೂರ್ಣಗೊಂಡ ನಂತರ ಯೋಜನೆಯಲ್ಲಿ ಯಾವುದೇ ಕೊರತೆ ಉಳಿದಿಲ್ಲವೆಂಬುದನ್ನು ಪರಿಶೀಲಿಸಲು ಕೆಲವು ದಿನಗಳ ಕಾಲ ಟ್ರಯಲ್ ರನ್ ನಡೆಸಲಾಗುತ್ತದೆ. ಇದನ್ನು ಕಮಿಷನಿಂಗ್ ಎಂದು ಕರೆಯಲಾಗುತ್ತದೆ. ಎಲ್ಲವೂ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಖಚಿತವಾದ ನಂತರ ಗ್ರಾಮ ಮಟ್ಟದ ನೀರು ಸರಬರಾಜು ಯೋಜನೆಯನ್ನು ಪಂಚಾಯಿತಿ ಮತ್ತು ಸಮುದಾಯಕ್ಕೆ ಹಸ್ತಾಂತರಿಸಲಾಗುತ್ತದೆ. ಈ ಸಂದರ್ಭದಲ್ಲಿ ಸರ್ಕಾರವು ಸಮುದಾಯದ ಸಹಯೋಗದೊಂದಿಗೆ ಜಲ ಅರ್ಪಣ್ ದಿವಸ್ ಆಚರಿಸುತ್ತದೆ. ಈ ಟ್ರಯಲ್ ರನ್ ಕನಿಷ್ಠ 15 ದಿನಗಳ ಕಾಲ ನಡೆಯಬೇಕು.
1: ಜಲಾರ್ಪಣ್ ದಿವಸ್, ಎಷ್ಟು ಸುಂದರವಾದ ಹೆಸರು, ಇದರ ಅರ್ಥವೇನು?
0: ಇದರ ಬಗ್ಗೆ ಜಲ್ ಜೀವನ್ ಮಿಷನ್ ನ ಮಿಷನ್ ನಿರ್ದೇಶಕರಾದ ಶ್ರೀ ಕಮಲ್ ಕಿಶೋರ್ ಸೋನ್ ಅವರಿಂದಲೇ ತಿಳಿದುಕೊಳ್ಳೋಣ.
2: मैं कमल किशोर सोन, अपर सचिव एवं मिशन निदेशक राष्ट्रीय जल जीवन मिशन. चलिए आज के इस रेडियो कार्यक्रम के माध्यम से मैं आपको बताता हूँ कि जल अर्पण दिवस क्या है. 73वें संविधान संशोधन और जन भागीदारी की भावना के अनुरूप जल जीवन मिशन में जब कोई जल आपूर्ति योजना पूरी होती है तो उसे संचालन और रख रखाव के लिए ग्राम पंचायत और समुदाय को सौंपा जाता है. इसी जिम्मेदारी को उत्सव के रूप में स्वीकार करने के लिए जल अर्पण दिवस मनाया जाता है. दोस्तों, जल अर्पण दिवस उस गांव के लिए

0: ಏನು ಎಂಬುದು ಅರ್ಥವಾಯಿತೆ. ಈ ಮಾಹಿತಿಯನ್ನು ಜಲಜೀವನ್ ಮಿಷನ್ ನ ಮಿಷನ್ ನಿರ್ದೇಶಕರಾದ ಶ್ರೀ ಕಮಲ್ ಕಿಶೋರ್ ಸೋನ್ ಅವರು ನೀಡಿದ್ದಾರೆ.
1: ಹೌದು, ಖಂಡಿತವಾಗಿಯೂ ಈ ದಿನದ ಸಂದೇಶವೇನೆಂದರೆ ನೀರು ಇನ್ನೂ ಕೇವಲ ಸರ್ಕಾರದ ಯೋಜನೆಯಲ್ಲ, ಅದು ಇಡೀ ಗ್ರಾಮದ ಜವಾಬ್ದಾರಿ. ಇಂದು, ನಾಳೆ ಮತ್ತು ಮುಂದಿನ ವರ್ಷಗಳಲ್ಲಿಯೂ ಎಲ್ಲರೂ ಒಟ್ಟಾಗಿ ಅದನ್ನ ನೋಡಿಕೊಳ್ಳಬೇಕು. ಆದರೆ ಹೇಳು, ಯೋಜನೆಯನ್ನು ಗ್ರಾಮಕ್ಕೆ ಹಸ್ತಾಂತರಿಸಲು ಸಿದ್ಧವಾಗಿದೆಯೇ ಎಂಬುದನ್ನು ನಾವು ಹೇಗೆ ಪರಿಶೀಲಿಸಬೇಕು? ಏನೆಲ್ಲ ಕಾರ್ಯಗಳನ್ನು ಪೂರ್ಣಗೊಳಿಸಬೇಕು?
0: ಯೋಜನೆಯನ್ನು ಗ್ರಾಮಕ್ಕೆ ಹಸ್ತಾಂತರಿಸುವ ಮೊದಲು ಜಲ ಸಮಿತಿ ರಚನೆಯಾಗಿದೆಯೇ ಎಂಬುದನ್ನು ಪರಿಶೀಲಿಸಲಾಗುತ್ತದೆ. ಕೆಲವು ದಿನಗಳ ಕಾಲ ಯೋಜನೆಯನ್ನು ಕಾರ್ಯಗತಗೊಳಿಸಿ ಪರೀಕ್ಷಿಸಲಾಗಿದೆ, ನೀರು ಸುರಕ್ಷಿತವಾಗಿದೆ ಪರೀಕ್ಷಿಸಲಾಗಿದೆ ಎಂಬುದನ್ನು ಖಚಿತಪಡಿಸಲಾಗುತ್ತದೆ. ನಳ ಜಲ ಮಿತ್ರ ಮತ್ತು ಜಲ ಸಮಿತಿಯ ಸದಸ್ಯರಿಗೆ ಅವರ ಜವಾಬ್ದಾರಿಗಳ ಕುರಿತು ಮಾಹಿತಿ ನೀಡಲಾಗುತ್ತದೆ. ಸಂಪೂರ್ಣ ವ್ಯವಸ್ಥೆಯ ಕ್ಷೇತ್ರ ಮಟ್ಟದ ಪರಿಶೀಲನೆ ಪೂರ್ಣಗೊಳ್ಳಬೇಕು. ಯೋಜನೆಗೆ ಸಂಬಂಧಿಸಿದ ಎಲ್ಲಾ ಮಾಹಿತಿಯನ್ನು ಗ್ರಾಮದಲ್ಲಿ ಸಾರ್ವಜನಿಕವಾಗಿ ಪ್ರದರ್ಶಿಸಬೇಕು. ನೀರಿನ ಸಭೆಯ ಮೂಲಕ ಗ್ರಾಮಸ್ಥರನ್ನು ಒಗ್ಗೂಡಿಸಬೇಕು. ನೀರಿನ ಮೂಲಗಳನ್ನು ಸ್ವಚ್ಛವಾಗಿಡಿಸಬೇಕು. ಈ ಎಲ್ಲಾ ಕಾರ್ಯಗಳು ಪೂರ್ಣಗೊಂಡ ನಂತರವೇ ಯೋಜನೆಯನ್ನು ಗ್ರಾಮಕ್ಕೆ ಹಸ್ತಾಂತರಿಸಲಾಗುತ್ತದೆ.
1: ಓ ಅದ್ಭುತ! ಹಾಗಾದರೆ ಇದನ್ನು ಹೇಗೆ ಆಚರಿಸಬೇಕು?
0: ಇದನ್ನು ಸಮೂಹದ ಹಬ್ಬದ ರೀತಿಯಲ್ಲಿ ಆಚರಿಸಬೇಕು. ನಮ್ಮ ಸ್ಥಳೀಯ ಜಾನಪದ ಸಂಪ್ರದಾಯಗಳಿಗೆ ಅನುಗುಣವಾಗಿ ಆಚರಿಸಬಹುದು. ಸಮುದಾಯದೊಂದಿಗೆ ನೀರಿನ ಮೂಲದಿಂದ ನಲ್ಲಿ ತನಕದ ಪ್ರಯಾಣವನ್ನು, ಅಂದರೆ ಟ್ರಾನ್ಸಾಕ್ಟ್ ವಾಕ್ ಅಥವಾ ಜಲ ಪ್ರದಕ್ಷಿಣೆ ಕೈಗೊಳ್ಳಬೇಕು. ಗ್ರಾಮ ನೀರು ಸರಬರಾಜು ಯೋಜನೆಯ ನಕ್ಷೆ ಮತ್ತು ನೀರಿನ ಗುಣಮಟ್ಟದ ವರದಿಯನ್ನು ಸಾರ್ವಜನಿಕ ಸ್ಥಳದಲ್ಲಿ ಪ್ರದರ್ಶಿಸಬೇಕು. ನೀರು ಸರಬರಾಜು ಯೋಜನೆಯ ರಚನೆಗಳಿಗೆ ಪವಿತ್ರ ದಾರವನ್ನು ಜಲ ಸಂರಕ್ಷಣಾ ದಾರವಾಗಿ ಕಟ್ಟಿ ನೀರು ಸರಬರಾಜು ಯೋಜನೆ ಮತ್ತು ನೀರಿನ ಮೂಲಗಳನ್ನು ರಕ್ಷಿಸುವ ಸಂಕಲ್ಪ ಕೈಗೊಳ್ಳಬೇಕು. ನೀರಿನ ಸಂರಕ್ಷಣಾ ಕ್ರಮಗಳನ್ನು ಅಳವಡಿಸಿಕೊಳ್ಳಬೇಕು ಮತ್ತು ನೀರನ್ನು ಉಳಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು. ಇದೇ ದಿನ ಯೋಜನೆಗೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳನ್ನು ಪಂಚಾಯತಿಗೆ ಹಸ್ತಾಂತರಿಸಬೇಕು. ಇದನ್ನು ಸ್ಥಳೀಯ ಸಾಂಸ್ಕೃತಿಕ ಅನುಗುಣವಾಗಿ ಆಚರಿಸಬೇಕು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ಈ ದಿನ ಪ್ರತಿಯೊಂದು ಗ್ರಾಮವು ತನ್ನ ಗೌರವಾನ್ವಿತ ಸಂಸತ್ ಸದಸ್ಯರು, ಸ್ಥಳೀಯ ಸಚಿವರು, ಇತರ ಜನಪ್ರತಿನಿಧಿಗಳು ಮತ್ತು ವಲಸೆ ಹೋಗಿರುವ ಗ್ರಾಮಸ್ಥರನ್ನು ಆಹ್ವಾನಿಸಬೇಕು. ಇದರ ಜೊತೆಗೆ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಪ್ರಸ್ತುತ ನಾವು ಜಲ ಉತ್ಸವವನ್ನು ಆಚರಿಸುತ್ತಿದ್ದೇವೆ.
1: ಜಲ ಉತ್ಸವವೇ? ಈ ಜಲ ಉತ್ಸವ ಎಂದರೇನು?
0: ಬಹಳ ಒಳ್ಳೆಯ ಪ್ರಶ್ನೆ. ಪ್ರತಿಯೊಬ್ಬರು ಇದರ ಭಾಗವಾಗುವಂತೆ ಜಲ ಜೀವನ್ ಮಿಷನ್ ಅಡಿಯಲ್ಲಿ ಸರ್ಕಾರವು ಮೂರು ಹಂತಗಳಲ್ಲಿ ಜಲ ಉತ್ಸವವನ್ನು ಆಚರಿಸಲು ನಿರ್ಧರಿಸಿದೆ.
1: ಮೂರು ಹಂತಗಳೇ? ದಯವಿಟ್ಟು ಸರಳವಾಗಿ ವಿವರಿಸು.
0: ಹೌದು, ಖಂಡಿತ. ಮೊದಲನೆಯ ಹಂತ ರಾಷ್ಟ್ರೀಯ ಮಟ್ಟದ ಜಲ ಮಹೋತ್ಸವ. ಇದನ್ನು ಪ್ರತಿ ವರ್ಷ ಮಾರ್ಚ್ 8 ಅಂದರೆ ಅಂತಾರಾಷ್ಟ್ರೀಯ ಮಹಿಳಾ ದಿನದಿಂದ ಹಿಡಿದು ಮಾರ್ಚ್ 22 ಅಂದರೆ ವಿಶ್ವ ಜಲ ದಿನದವರೆಗೆ ಆಚರಿಸಲಾಗುತ್ತದೆ.
1: ಅರ್ಥವಾಯಿತು. ಅಂದರೆ ಇದೇ ಸಮಯದಲ್ಲಿ ದೇಶಾದ್ಯಂತ ನೀರಿನ ಕುರಿತು ಜಾಗೃತಿ ಮತ್ತು ಜನರ ಸಹಭಾಗಿತ್ವದ ವಾತಾವರಣ ನಿರ್ಮಾಣವಾಗುತ್ತಿದೆ.
0: ಸರಿಯಾಗಿ ಹೇಳಿದೆ. ದೇಶಾದ್ಯಂತ ಕಾರ್ಯಕ್ರಮಗಳು, ಸಂವಾದಗಳು, ಸನ್ಮಾನ ಸಮಾರಂಭಗಳು ಮತ್ತು ಸಮುದಾಯದ ಸಹಭಾಗಿತ್ವದ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ. ಇದರ ಮೂಲಕ ನೀರಿನ ಕುರಿತು ಸಾಮೂಹಿಕ ಸಾರ್ವಜನಿಕ ಜಾಗೃತಿಯ ವಾತಾವರಣ ನಿರ್ಮಿಸಲಾಗುತ್ತದೆ.
1: ಎರಡನೇ ಹಂತ ಯಾವುದು?
0: ಎರಡನೆಯದು ರಾಜ್ಯ ಮಟ್ಟದ ರಾಜ್ಯ ಜಲ ಉತ್ಸವ ಅಥವಾ ನದಿ ಉತ್ಸವ. ಇದರ ಅಡಿಯಲ್ಲಿ ಪ್ರತಿಯೊಂದು ರಾಜ್ಯವು ತನ್ನ ನದಿಗಳು, ನೀರಿನ ಸಂಪ್ರದಾಯಗಳು ಮತ್ತು ಸ್ಥಳೀಯ ಸಂಸ್ಕೃತಿಗೆ ಅನುಗುಣವಾಗಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತದೆ.
1: ಅಂದರೆ ಪ್ರತಿಯೊಂದು ರಾಜ್ಯವು ತನ್ನದೇ ಆದ ಗುರುತು ಮತ್ತು ಸಂಪ್ರದಾಯದೊಂದಿಗೆ ಜಲ ಉತ್ಸವವನ್ನು ಆಚರಿಸುತ್ತದೆ.
0: ಹೌದು, ಕೆಲವು ಸ್ಥಳಗಳಲ್ಲಿ ನದಿಗಳ ದಡದಲ್ಲಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ. ಇನ್ನು ಕೆಲವು ಕಡೆ ನೀರಿನ ಸಂರಕ್ಷಣಾ ಅಭಿಯಾನಗಳನ್ನು ನಡೆಸಲಾಗುತ್ತದೆ. ಕೆಲವೆಡೆ ಇದನ್ನು ಸ್ಥಳೀಯ ಹಬ್ಬಗಳೊಂದಿಗೆ ಸಂಪರ್ಕಿಸಲಾಗುತ್ತದೆ.
1: ಹಾಗಾದ್ರೆ ಮೂರನೇ ಹಂತ?
0: ಮೂರನೆಯದು ಮತ್ತು ಅತ್ಯಂತ ಪ್ರಮುಖವಾದದ್ದು ಗ್ರಾಮ ಮತ್ತು ಪಂಚಾಯಿತಿ ಮಟ್ಟದ ಲೋಕ್ ಜಲ ಉತ್ಸವ.
1: ಇದು ಅತ್ಯಂತ ಮುಖ್ಯವಾದದ್ದು, ಏಕೆಂದರೆ ನಿಜವಾದ ಕಾರ್ಯ ಗ್ರಾಮದಲ್ಲಿಯೇ ನಡೆಯುತ್ತದೆ.
0: ಸರಿಯಾಗಿ ಹೇಳಿದೆ. ಇಂತಹ ಜಲ ಉತ್ಸವಗಳ ಸಂದರ್ಭದಲ್ಲಿ ನೀರಿನ ಸಭೆಗಳನ್ನು ಆಯೋಜಿಸಲಾಗುತ್ತದೆ. ಗ್ರಾಮಸ್ಥರು ಒಟ್ಟಾಗಿ ಸೇರಿ ತಮ್ಮ ನೀರು ಸರಬರಾಜು ಯೋಜನೆಯನ್ನು ಪರಿಶೀಲಿಸುತ್ತಾರೆ. ಯಾವುದೇ ಕೊರತೆಗಳಿದ್ದರೆ ಅವುಗಳನ್ನು ಸರಿಪಡಿಸಿ ಸೇವೆಯನ್ನು ಇನ್ನಷ್ಟು ಉತ್ತಮಗೊಳಿಸುತ್ತಾರೆ. ನೀರಿನ ಮೂಲಗಳನ್ನು ಸ್ವಚ್ಛಗೊಳಿಸಲಾಗುತ್ತದೆ. ಯೋಜನೆಯನ್ನು ಸುಸ್ಥಿರವಾಗಿಡಲು ಎಲ್ಲರೂ ಒಟ್ಟಾಗಿ ಸಂಕಲ್ಪ ಕೈಗೊಳ್ಳುತ್ತಾರೆ.

0: ಹಾಗಾದರೆ ದೇಶದಿಂದ ಗ್ರಾಮ ಮಟ್ಟದವರಿಗೆ ಪ್ರತಿಯೊಂದು ಹಂತದಲ್ಲಿಯೂ ನೀರನ್ನು ಒಂದು ಆಚರಣೆ, ಒಂದು ಜವಾಬ್ದಾರಿ ಮತ್ತು ಸಮುದಾಯದ ಸಹಭಾಗಿತ್ವದೊಂದಿಗೆ ಜೋಡಿಸಲಾಗಿದೆ.
1: ಖಂಡಿತ, ಜಲ ಉತ್ಸವ ಎಂದರೆ ಕೇವಲ ಒಂದು ಕಾರ್ಯಕ್ರಮವಲ್ಲ, ಸಮುದಾಯದ ಸಹಭಾಗಿತ್ವದ ಮೂಲಕ ನೀರಿನ ಜವಾಬ್ದಾರಿಯನ್ನು ಸ್ವೀಕರಿಸುವುದು.
0: ಖಂಡಿತವಾಗಿಯೂ, ಇದೇ ಕಾರಣಕ್ಕಾಗಿ ಜಲ ಅರ್ಪಣ್ ದಿವಸ್ ಸಂದರ್ಭದಲ್ಲಿ ನಾವು ಕೋರಾಕ್ಪುರದ ಗೌರವಾನ್ವಿತ ಸಂಸತ್ ಸದಸ್ಯರಾದ ಶ್ರೀ ರವಿ ಕಿಶನ್ ಹಾಗೂ ರಾಜ್ಗಡದ ಸಂಸತ್ ಸದಸ್ಯರಾದ ಶ್ರೀ ರೋಡ್ಮಲ್ ನಾಗರ್ ಅವರೊಂದಿಗೆ ಮಾತನಾಡಿದ್ದೇವೆ. ಉಪಕ್ರಮಗಳ ಕುರಿತು ಅವರ ಅಭಿಪ್ರಾಯವೇನು ಎಂಬುದು ತಿಳಿದುಕೊಳ್ಳೋಣ.
2: ತಯಾರಿ ಪಕ್ಕಿ, ಜಿಮ್ಮೇದಾರಿ ಸಬ್ಕಿ, ಹಮ್ ಪಾನಿ ಬಚಾಯೆಂಗೆ, ಯೋಜನಾ ಚಲಾಯೆಂಗೆ, ಗಾಂವ್ ಕಾ ಜಲ್ ಭವಿಷ್ಯ ಬನಾಯೆಂಗೆ.
3: ಮೈ ಆಜ್ ಸಮಜ್ ಗಯಿ, ಸಬ್ಸೆ ತಾಕತ್ವರ್ ಗಾಂವ್ ವೋ ಹೈ ಜೋ ಪಾನಿ ಕಿ ರಕ್ಷಾ ಕರ್ತಾ ಹೈ. ಅಬ್ ಮೇರಾ ಕ್ಯಾ ಹೋಗಾ.
4: ಮೈ ಕಮಲ್ ಕಿಶೋರ್ ಸೋನ್, ಅಪರ ಸಚಿವ ಏವಂ ಮಿಷನ್ ನಿರ್ದೇಶಕ್ ರಾಷ್ಟ್ರೀಯ ಜಲ್ ಜೀವನ್ ಮಿಷನ್. ಸಾಥಿಯೋ, ಗ್ರಾಮ ಪಂಚಾಯತೋ ಕೋ 16ವೇ ವಿತ್ತ ಆಯೋಗ ಕೆ ತಹತ್ ಮಿಲ್ನೆ ವಾಲೆ ಟೈಡ್ ಗ್ರಾಂಟ್ ಜಲ್ ಏವಂ ಸ್ವಚ್ಛತಾ ಕೆ ಕಾರ್ಯೋ ಕೆ ಲಿಯೆ ನಿರ್ಧಾರಿತ ಹೈ. ಇಸ್ ರಾಶಿ ಕಾ ಉಪಯೋಗ ಗಾಂವ್ ಕಿ ಪೇಯಜಲ್ ಯೋಜನಾವೋ ಕಿ ದೇಖಭಾಲ್, ಮರಮ್ಮತಿ, ಜಲ್ ಗುಣವತ್ತಾ ಜಾಂಚ್, ಜಲ್ ಸಂರಕ್ಷಣ ಔರ್ ಲೋಕ ಜಲ್ ಉತ್ಸವ, ಜನ ಜಾಗರೂಕತಾ ಕಾರ್ಯಕ್ರಮ ಜೈಸೆ ಗತಿವಿಧಿಯೋ ಮೇ ಕಿಯಾ ಜಾ ಸಕ್ತಾ ಹೈ. ಇಸ್ಸೆ ಪೇಯಜಲ್ ಯೋಜನಾಯೆ ಲಂಬೆ ಸಮಯ ತಕ್ ಸುಚಾರು ರೂಪ ಸೆ ಚಲ್ತಿ ರಹೆಂಗಿ ಔರ್ ಗ್ರಾಮ ಪಂಚಾಯತ್ ಕೆ ಸಹಯೋಗ ಸೆ ಲೋಗೋ ಕೋ ಬೆಹತರ್ ಪೇಯಜಲ್ ಸೇವಾ ಮಿಲ್ತಿ ರಹೆಗಿ. ಜೈಸಾ ಕಿ ಆಪ್ ಸಬ್ ಜಾನ್ತೆ ಹೈ, ಪೈಪ್ ಜಲ್ ಆಪೂರ್ತಿ ಯೋಜನಾ ಸೆ ಮಿಲ್ನೆ ವಾಲಾ ಸಾಫ್ ಔರ್ ಸುರಕ್ಷಿತ ಪೀನೆ ಕಾ ಪಾನಿ ಕೇವಲ ಸುವಿಧಾ ನಹೀ ಹೈ, ಬಲ್ಕಿ ಯಹ ಬೆಹತರ್ ಸ್ವಾಸ್ಥ್ಯ ಕಿ ಬುನಿಯಾದ ಹೈ. ಇಸ್ಸೆ ಡೈರಿಯಾ, ಪೀಲಿಯಾ ಔರ್ ಅನ್ಯ ಜಲ್ ಜನಿತ ಬಿಮಾರಿಯೋ ಮೇ ಕಮಿ ಆತಿ ಹೈ, ಬಚ್ಚೋ ಔರ್ ಗರ್ಭವತಿ ಮಾತಾವೋ ಕಾ ಸ್ವಾಸ್ಥ್ಯ ಸುಧರ್ತಾ ಹೈ ಔರ್ ಪರಿವಾರೋ ಕಾ ಇಲಾಜ್ ಪರ್ ಹೋನೆ ವಾಲಾ ಖರ್ಚ ಭಿ ಘಟ್ತಾ ಹೈ. ಸ್ವಸ್ಥ ಪರಿವಾರ ಮತಲಬ್ ಕಾಮ ಕಾಜ್ ಮೇ ಕಮಿ ನಹೀ, ಆಮದನಿ ಮೇ ನುಕ್ಸಾನ್ ನಹೀ. ಇಸ್ಲಿಯೇ ಪೈಪ್ ನಲ್ ಯೋಜನಾ ಕೆ ಮಾಧ್ಯಮ ಸೆ ಮಿಲ್ನೆ ವಾಲಾ ಸಾಫ್ ಪಾನಿ ಗಾಂವ್ ಕಿ ತರಕ್ಕಿ ಕಿ ಪಹಲಿ ಸೀಡಿ ಹೈ. ದೋಸ್ತೋ, ಚೂಂಕಿ ಮಾನ್ಸೂನ್ ಅಪನೆ ಚರಮ್ ಪರ್ ಹೈ ಔರ್ ಜೈಸಾ ಕಿ ಹಮಾರೆ ಮಾನ್ಯ ಪ್ರಧಾನಮಂತ್ರಿ ಜೀ ಹಮೇಶಾ ಕಹತೆ ಹೈ ಕಿ ವರ್ಷಾ ಜಲ್ ಕಾ ಏಕ್ ಏಕ್ ಬೂಂದ ಹಮೇ ಬಚಾನಾ ಚಾಹಿಯೆ, ಮೇರಾ ಸಬ್ಸೆ ಆಗ್ರಹ ಹೈ ಕಿ ಪಾನಿ ಕಾ ಸಮಜ್ದಾರಿ ಸೆ ಉಪಯೋಗ ಕರೆ ಔರ್ ಬರ್ಬಾದಿ ಸೆ ಬಚೆ. ಸಾಥ್ ಹಿ ಜಲ್ ಸಂಚಯ ಜನ್ ಭಾಗೀದಾರಿ ಕ್ಯಾಚ್ ದ ರೇನ್ ಅಭಿಯಾನ ಕೆ ತಹತ್ ವರ್ಷಾ ಜಲ್ ಸಂಚಯನ್ ಔರ್ ಜಲ್ ಸ್ರೋತೋ ಕೆ ರಿಚಾರ್ಜ್ ಕಿ ತಯಾರಿ ಕರೆ ತಾಕಿ ಹಮಾರೆ ಪೇಯಜಲ್ ಸ್ರೋತ್ ಸಾಲ್ ಭರ್ ಟಿಕಾವು ಬನೆ ರಹೆ. ಆಯೇ ಹಮ್ ಸಬ್ ಮಿಲ್ಕರ್ ಸರ್ಕಾರ ಔರ್ ಸಮುದಾಯ ಕಿ ಸಾಝಾ ಜಿಮ್ಮೇದಾರಿ ನಿಭಾಯೆ, ಅಪ್ನಿ ಪೈಪ್ ಪೇಯಜಲ್ ವ್ಯವಸ್ಥಾ ಕೋ ದುರುಸ್ತ ರಖೆ, ಪಾರದರ್ಶಿತಾ ಔರ್ ಜವಾಬ್ದೇಹಿ ಬಢಾಯೆ ಔರ್ ಯಹ ಸುನಿಶ್ಚಿತ ಕರೆ ಕಿ ಹರ್ ಘರ್ ತಕ್ ಸುರಕ್ಷಿತ ಔರ್ ನಿಯಮಿತ ಪಾನಿ ಪಹುಂಚತಾ ರಹೆ. ಆಪ್ ಸಭಿ ಕೋ ಬಹುತ್ ಬಹುತ್ ಧನ್ಯವಾದ. ಜೈ ಹಿಂದ್.
0: ನಮ್ಮ ಕೇಳುಗರಿಗಾಗಿ ಗೋರಖ್ಪುರದ ಗೌರವಾನ್ವಿತ ಸಂಸತ್ ಸದಸ್ಯರಾದ ಶ್ರೀ ರವಿ ಕಿಶನ್ ಮತ್ತು ರಾಜ್ಗಡದ ಸಂಸತ್ ಸದಸ್ಯರೊಂದಿಗೆ ನಡೆದ ಸಂವಾದವನ್ನು ಇದೀಗ ಕೇಳಿಸಿದ್ದೇವೆ. ಅದು ಬಹಳ ಉತ್ತಮವಾದ ವಿಚಾರವಾಗಿತ್ತು. ಸುಜಲ್, ಜಲ ಅರ್ಪಣ್ ದಿವಸ್ ಮತ್ತು ಜಲ ಉತ್ಸವ ಸಂಸ್ಕೃತಿ ಹಾಗೂ ಜವಾಬ್ದಾರಿಯ ಸುಂದರ ಸಂಗಮವೆಂದು ಅನಿಸುತ್ತಿದೆ. ಇದರ ಜೊತೆಗೆ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಯಾವ ರೀತಿಯ ಡಿಜಿಟಲ್ ವ್ಯವಸ್ಥೆಗಳನ್ನ ಅಭಿವೃದ್ಧಿಪಡಿಸಲಾಗಿದೆ ಎಂಬುದನ್ನು ತಿಳಿದುಕೊಳ್ಳೋಣ.
4: ಪಂಚಾಯತ್, ಗ್ರಾಮ ಜಲ್ ಏವಂ ಸ್ವಚ್ಛತಾ ಸಮಿತಿ ಔರ್ ಸಮುದಾಯ ಅಪನಿ ಪೇಯಜಲ್ ವ್ಯವಸ್ಥಾ ಕೋ ಬೆಹತರ್ ಢಂಗ ಸೆ ಸಮಝ ಸಕೆ ಏವಂ ಚಲಾ ಸಕೆ ಇಸ್ಕೆ ಲಿಯೆ ಭಾರತ ಸರ್ಕಾರ ನೆ ಕುಛ್ ಮಹತ್ವಪೂರ್ಣ ಡಿಜಿಟಲ್ ಪ್ರಣಾಲಿಯಾ ವಿಕಸಿತ ಕಿ ಹೈ. ಉಸ್ಮೇ ಸಬ್ಸೆ ಪ್ರಮುಖ ಹೈ ಪಂಚಾಯತ್ ಡ್ಯಾಶ್ಬೋರ್ಡ್. ಪೇಯಜಲ್ ಸೇವಾಓ ಕೋ ಬೆಹತರ್ ಬನಾನೆ ಕೆ ಲಿಯೆ ಪಂಚಾಯತ್ ಡ್ಯಾಶ್ಬೋರ್ಡ್ ಬನಾಯಾ ಗಯಾ ಹೈ. ಇಸ್ಕೆ ಮಾಧ್ಯಮ ಸೆ ಸರ್ಪಂಚ್ ಔರ್ ಮುಖಿಯಾ ಜೀ ಯೋಜನಾಓ ಕಿ ಪ್ರಗತಿ, ಬನೀ ಹುಯಿ ಜಲ್ ಸಂರಚನಾಯೆ, ಪಾನಿ ಕಿ ಗುಣವತ್ತಾ ಔರ್ ಪ್ರಶಿಕ್ಷಣ ಗತಿವಿಧಿಯೋ ಕಿ ಜಾನ್ಕಾರಿ ದೇಖ ಸಕ್ತೆ ಹೈ ಔರ್ ಅಪನಿ ರಾಯ ವ ಸುಝಾವ ಭಿ ದೇ ಸಕ್ತೆ ಹೈ. ದೂಸರಾ ಮಹತ್ವಪೂರ್ಣ ಡಿಜಿಟಲ್ ಪಹಲ್ ಹೈ ಸುಜಲಾಮ್ ಡಾಟಾಬೇಸ್. ಇಸ್ಕೆ ಮಾಧ್ಯಮ ಸೆ ಹರ್ ಪೈಪ್ ಪೇಯಜಲ್ ಯೋಜನಾ ಕಿ ಜಾನ್ಕಾರಿ ಸ್ರೋತ ಸೆ ಲೇಕರ್ ನಲ್ ತಕ್ ಏಕ್ ಹಿ ಮಂಚ ಪರ್ ಉಪಲಬ್ಧ ಕರಾಯಿ ಜಾ ರಹಿ ಹೈ. ಇಸ್ಕೆ ಅಂತರ್ಗತ प्रत्येक जलापूर्ति योजना और प्रत्येक गांव को एक विशिष्ट पहचान यानी सुजल गांव आईडी प्रदान की जा रही है, जिससे योजना की निगरानी, प्रबंधन और सेवा वितरण को और अधिक पारदर्शी एवं प्रभावी बनाया जा सके। इसके माध्यम से आप अपने गांव की पेयजल योजना की जानकारी, जल स्रोत से लेकर नल तक योजना के सभी घटकों को देख पाएंगे। योजना से जुड़ी अन्य आवश्यक जानकारियां भी इसमें उपलब्ध होंगी। तीसरा महत्वपूर्ण पहल है डिसीजन सपोर्ट सिस्टम, जिसे हम निर्णय सहयोग प्रणाली कहते हैं, जिसके बारे में हम सभी जानते हैं कि पानी रहेगा तभी हम उसका उपयोग कर पाएंगे। हर योजना का भविष्य उसके जल स्रोत की सुरक्षा पर निर्भर करता है। यह प्रणाली हमारे परंपरागत स्थानीय ज्ञान, जो सदियों से जल के साथ हमारे अनुभव से विकसित हुआ है, को आधुनिक विज्ञान और तकनीक के साथ जोड़ती है। इस समन्वय से हमें बेहतर निर्णय लेने में सहायता मिलती है, जिससे हम अपने जल स्रोतों को रिचार्ज कर सकते हैं और उन्हें सुरक्षित रह सकते हैं, ताकि आज नल तक पहुंचने वाला पानी कल और आने वाली पीढ़ियों तक भी बना रहे।
0: ಸಿದ್ಧತೆ ದೃಢವಾಗಿರಲಿ, ಜವಾಬ್ದಾರಿ ಎಲ್ಲದಾಗಿರಲಿ. ನಾವು ನೀರನ್ನು ಉಳಿಸುತ್ತೇವೆ, ಯೋಜನೆಯನ್ನು ನಿರ್ವಹಿಸುತ್ತೇವೆ, ಗ್ರಾಮದ ಜಲ ಭವಿಷ್ಯವನ್ನ ನಿರ್ಮಿಸುತ್ತೇವೆ.
5: ಈಗ ನನಗೆ ಅರ್ಥವಾಯಿತು, ನೀರನ್ನು ಸಂರಕ್ಷಿಸುವ ಗ್ರಾಮವೇ ಅತ್ಯಂತ ಬಲಿಷ್ಠವಾದ ಗ್ರಾಮ. ಹಾಗಾದರೆ ಈಗ ನನ್ನ ಗತಿ ಏನಾಗಲಿದೆ?
2: ತಯಾರಿ ಪತಿ ಜಿಮ್ಮೇದಾರಿ ಸಬ್ಕಿ, ಹಮ್ ಪಾನಿ ಬಚಾಯೆಂಗೆ ಯೋಜನಾ ಚಲಾಯೆಂಗೆ, ಗಾಂವ್ ಕಾ ಜಲ್ ಭವಿಷ್ಯ ಬನಾಯೆಂಗೆ.
3: ಮೈ ಆಜ್ ಸಮಝ್ ಗಯಿ,

ಕೇಳುಗರೆ, ನಿಮಗೆ ಆರೋಗ್ಯದ ಬಗ್ಗೆ ಮಾಹಿತಿ ಬೇಕೇ? ಹಾಗಾದರೆ ಕೇಳಿ, ನಮ್ಮ ಧ್ವನಿ ಸಮುದಾಯ ರೇಡಿಯೋ ಕಾರ್ಯಕ್ರಮಗಳನ್ನು ನಿಮ್ಮ ಮೆಚ್ಚಿನ 90.4 ತರಂಗಾಂತರಗಳಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಜಾಹೀರಾತುಗಳಿಗಾಗಿ 256999 ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ.

ಮಹಿಳೆಯರೇ, ಸಂಘವನ್ನು ಸೇರಿ ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಿ. ಉಳಿತಾಯ ಮನೋಭಾವವನ್ನು ಬೆಳೆಸಿಕೊಳ್ಳಿ. ನ್ಯಾಯಯುತವಾದ ಪ್ರೀತಿ ಸ್ನೇಹದಿಂದ ಕೂಡಿದ ಸಂಘವೇ ನಮ್ಮೆಲ್ಲರ ಬಾಳಿನ ನಂದಾದೀಪ. ಸಂಘವನ್ನು ಸೇರಿ ನಿಮ್ಮ ಜೀವನದ ಗುರಿಯನ್ನು ಸಾಧಿಸಿ.

ಸಮಯದ ಮೊದಲನೇ ಪ್ರಸಾರದ ಕಾರ್ಯಕ್ರಮಗಳು ಇಲ್ಲಿಗೆ ಮುಕ್ತಾಯವಾಯಿತು. ಇನ್ನು ನಮ್ಮ ನಿಮ್ಮ ಭೇಟಿ ಮಧ್ಯಾಹ್ನ 12 ಗಂಟೆಗೆ. ಪ್ರೀತಿಯ ಕೇಳುಗರೆ, ಈ ದಿನದ ಕಾರ್ಯಕ್ರಮಗಳ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಧ್ವನಿ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ತಿಳಿಸಿ. ನಮ್ಮ ದೂರವಾಣಿ ಸಂಖ್ಯೆ 7026220055 ಕ್ಕೆ ಕರೆ ಮಾಡಿ. ಧನ್ಯವಾದಗಳು.

0: Nampak pedih.
1: ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಕೇಳುಗರೆ, ಎರಡನೇ ಪ್ರಸಾರದ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸುತ್ತಿದ್ದೇನೆ. ನಾನು ನಿಮ್ಮ ಬಾನುಲಿ ಗೆಳೆ

0: பத்மநிதி.
1: ಸಾರ್ವಜನಿಕರೇ, ನಿಮ್ಮ ತೋಟಗಳಲ್ಲಿ ಮಣ್ಣಿನ ಗುಣಮಟ್ಟ ಏಕೆ ಕಡಿಮೆಯಾಗಿದೆ ಎಂದು ಯೋಚಿಸುತ್ತಿದ್ದೀರಾ? ಇಂದಿನಿಂದಲೇ ಈ ಯೋಜನೆಯನ್ನು ಬಿಟ್ಟು ತೋಟಗಳಿಗೆ ಸಾವಯವ ಗೊಬ್ಬರಗಳನ್ನು ಉಪಯೋಗಿಸಿರಿ. ಏಕೆಂದರೆ ಈ ಸಾವಯವ ಗೊಬ್ಬರದಲ್ಲಿ ರಾಸಾಯನಿಕ ಗೊಬ್ಬರಗಳಲ್ಲಿ ಇರುವಂತೆ ಇನ್ನೂ ಹೆಚ್ಚಿನ ಸಾರಜನಕ, ರಂಜಕ ಮೊದಲಾದಂತಹ ಅಂಶಗಳು ಇರುತ್ತದೆ, ಹಾಗೂ ಮಣ್ಣಿಗೆ ಯಾವುದೇ ರೀತಿ ಹಾನಿಯಾಗುವುದಿಲ್ಲ. ಇದರ ಜೊತೆಗೆ ಜೇಡಿ ಮಣ್ಣನ್ನು ಸಹ ಹಾಕಬಹುದು. ಬೆಳೆಗೆ ದೀರ್ಘಕಾಲದ ರಸವತ್ತಾದ ಸಾರವನ್ನು ಈ ಸಾವಯವ ಗೊಬ್ಬರ ನೀಡುತ್ತದೆ. ಈ ಗೊಬ್ಬರದಿಂದ ಯಾವುದೇ ರೀತಿ ತೊಂದರೆ ಆಗುವುದಿಲ್ಲ. ಸಾವಯವ ಗೊಬ್ಬರ ಬಳಸಿ ತೋಟಗಳನ್ನು ಬೆಳೆಸಿ.

ಮಹಿಳೆಯರೇ ಸಂಘವನ್ನು ಸೇರಿ ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಿ. ಉಳಿತಾಯ ಮನೋಭಾವವನ್ನು ಬೆಳೆಸಿಕೊಳ್ಳಿ. ನ್ಯಾಯಯುತವಾದ ಪ್ರೀತಿ ಸ್ನೇಹದಿಂದ ಕೂಡಿದ ಸಂಘವೇ ನಮ್ಮೆಲ್ಲರ ಬಾಳಿನ ನಂದಾದೀಪ. ಸಂಘವನ್ನು ಸೇರಿ ನಿಮ್ಮ ಜೀವನದ ಗುರಿಯನ್ನು ಸಾಧಿಸಿ.

0: சம்பத்மணி.
1: ಪ್ರಿಯ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.4 ತರಂಗಾಂತರಗಳನ್ನು ಕೇಳುಗರಿಗೆಲ್ಲ ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಪ್ರೀತಿಯ ಕೇಳುಗರೆ, ಈ ದಿನದ ನಮ್ಮ ಧ್ವನಿ ರೇಡಿಯೋ ಕೇಂದ್ರದಲ್ಲಿ ಮಣ್ಣಿನ ಆರೋಗ್ಯದ ಕುರಿತು ಸಂದರ್ಶನ ಕಾರ್ಯಕ್ರಮವನ್ನು ನೀಡಲು ಹಾಜರಿದ್ದಾರೆ ಶ್ರೀಯುತ ವೆಂಕಟ ಶಿವಾರೆಡ್ಡಿ, ದಕ್ಷಿಣ ಪಿನಾಕಿನಿ ಯೋಜನೆಯ ಸಂಯೋಜಕರು ಮಾಲೂರು ಕಡೆಯಿಂದ ಹಾಜರಿದ್ದಾರೆ. ಹಾಗೆ ಶ್ರೀಯುತ ಮನೋಜ್ ಕುಮಾರ್, ಬೇಸಾಯ ಶಾಸ್ತ್ರಜ್ಞರು ಮಾಲೂರು ಕಡೆಯಿಂದ ಹಾಜರಿದ್ದಾರೆ. ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್.
2: ಥ್ಯಾಂಕ್ ಯು ಮೇಡಮ್.
3: ಎಲ್ಲಾ ಕೇಳುಗರಿಗೂ ನಮಸ್ಕಾರ
1: ಸರ್. ತಮ್ಮ ಒಂದು ಕಿರುಪರಿಚಯದೊಂದಿಗೆ ಕಾರ್ಯಕ್ರಮ ನಮ್ ತೋರಿಸೋಣ.
3: ಎಲ್ಲಾ ಕೇಳುಗರಿಗೂ ನಮಸ್ಕಾರ. ನನ್ನ ಹೆಸರು ವೆಂಕಟ ಶಿವಾರೆಡ್ಡಿ ಅಂತ. ನಾವು ದಕ್ಷಿಣ ಪಿನಾಕಿನಿ ನದಿ ಸಂರಕ್ಷಣೆಯಲ್ಲಿ ಒಂದು ಯೋಜನೆ ಇದೆ, ಆ ಯೋಜನೆಯಲ್ಲಿ ಯೋಜನಾ ಸಂಯೋಜಕರಾಗಿ ಕೆಲಸ ಮಾಡ್ತಾ ಇದ್ದೇವೆ. ನಾವು ಮೂಲತಃ ಬಂದು ರೈತರೇ, ವಿದ್ಯಾಭ್ಯಾಸ ಬಂದ್ಬಿಟ್ಟು ಕೃಷಿಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದೀವಿ. ಮತ್ತು ಅದರಲ್ಲಿ ಮುಖ್ಯವಾಗಿ ಈ ಮಣ್ಣಿನ ಶಾಸ್ತ್ರಜ್ಞರು ಅಂತಾರಲ್ಲ, ಸಾಯಿಲ್ ಸೈಂಟಿಸ್ಟ್ ಅಂತ, ನಾವು ಮಣ್ಣಿನಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡೆದಿದ್ದೇವೆ.
1: ಈ ಕಾರ್ಯಕ್ರಮವನ್ನ ಸಂದರ್ಶಿಸುವವರು ಮನೋಜ್ ಕುಮಾರ್ ಅವರಿಂದ ಕೇಳಿ.
4: ನನ್ನ ಹೆಸರು ಮನೋಜ್ ಕುಮಾರ್ ಅಂತ ಹೇಳ್ಬಿಟ್ಟು, ನಾನು MSc ಅಗ್ರಿಕಲ್ಚರ್ ಎಕ್ಸ್ಟೆನ್ಷನ್ ಮಾಡಿದ್ದೇನೆ. ಪ್ರಸ್ತುತ ಮರಡ ಕೋಲಾರ ಯೋಜನೆಯಲ್ಲಿ ಬೇಸಾಯ ಶಾಸ್ತ್ರಜ್ಞನಾಗಿ ಕೆಲಸ ಮಾಡುತ್ತಿದ್ದು, ಈ ದಿನ ಮಣ್ಣು ಮತ್ತು ಮಣ್ಣಿನ ಸಂರಕ್ಷಣೆ ಹಾಗೂ ಮಣ್ಣಿನ ಆರೋಗ್ಯದ ಬಗ್ಗೆ ಒಂದು ಸಂದರ್ಶನವನ್ನು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ವೆಂಕಟಶಿವಾರೆಡ್ಡಿ ಅವರು ಈ ಮಣ್ಣಿನ ಪರೀಕ್ಷೆ, ಸಾವಯವ ಇಂಗಾಲ ಹಾಗೂ ಮಣ್ಣಿನಲ್ಲಿ ಸೂಕ್ಷ್ಮಾಣುಜೀವಿಗಳ ಪಾತ್ರದ ಬಗ್ಗೆ ವಿವರಣೆಯನ್ನು ನೀಡಲಿದ್ದಾರೆ. ಮೊದಲನೇದಾಗಿ ನಮಸ್ಕಾರ ಸರ್.
3: ನಮಸ್ತೆ.
4: ಅಂದ್ರೆ ಇವಾಗ ಪ್ರಸ್ತುತ ಇರುವಂತಹ ವ್ಯವಸಾಯದಲ್ಲಿ ಅಥವಾ ಕೃಷಿಯಲ್ಲಿ ಅತ್ಯಂತ ಇಂಪಾರ್ಟೆನ್ಸ್ ಅಂದ್ರೆ ಅತ್ಯಂತ ಮುಖ್ಯವಾಗಿ ಕೇಳ್ತಾ ಇರುವಂತಹ ಪದಗಳಂದ್ರೆ ಈ ಮೂರು, ಮಣ್ಣಿನ ಪರೀಕ್ಷೆ, ಸಾವಯವ ಇಂಗಾಲ ಮತ್ತೆ ಸೂಕ್ಷ್ಮಾಣುಜೀವಿಗಳು ಮತ್ತೆ ಸುಸ್ಥಿರ ಬೇಸಾಯ, ಇದ್ರ ಬಗ್ಗೆ ಹೆಚ್ಚಾಗಿ ಕೇಳ್ಪಟ್ಟಿದ್ದೀವಿ ಗೌರ್ಮೆಂಟ್ ಕಡೆಯಿಂದ ಆಗ್ಲಿ, ಇಲ್ಲಾಂದ್ರೆ ರೈತರ ಕಡೆಯಿಂದ ಆಗ್ಲಿ, ಇಲ್ಲಾಂದ್ರೆ ಸಮ್ NGOs ಕಡೆಯಿಂದ ಆಗ್ಲಿ ಈ ತರ. ಆದ್ರೆ ಈ ವರ್ಡ್ಸ್ ಜಾಸ್ತಿ ಇಂಪಾರ್ಟೆನ್ಸ್ ಪಡೀತಿದೆ. ಅದರಲ್ಲಿ ಮೊದಲನೆಯದಾಗಿ ಮಣ್ಣಿನ ಪರೀಕ್ಷೆ ಅದನ್ನ ಹೇಗ್ ಮಾಡಿಸ್ಬೇಕು, ಅದರಿಂದ ಆಗುವಂತ ಲಾಭಗಳೇನು, ರೈತರು ಅದರಲ್ಲಿ ಏನೇನು ಅಂಶಗಳನ್ನ ತಿಳ್ಕೋತಾರೆ ಅದರಿಂದ, ಮತ್ತೆ ಅದರಿಂದ ಏನೇನು ಉಪಯೋಗ ಆಗ್ಲಿದೆ ರೈತರಿಗೆ ಮತ್ತೆ ಬೆಳೆಗಳಿಗೆ ಅನ್ನೋದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ನಿಮ್ಮಿಂದ ಕೇಳೋದಕ್ಕೆ ಇಚ್ಛೆ ಪಡ್ತೀವಿ.
3: ಓಕೆ ಸರಿ. ಯಾವುದೇ ಕೃಷಿಯಲ್ಲಾಗ್ಲಿ ನೀವು ಸುಸ್ಥಿರ ಕೃಷಿ ಅಂದ್ರಿ, ಸುಸ್ಥಿರ ಕೃಷಿ ಏನಂತೇನಲ್ಲ, ಸುಸ್ಥಿರ ಕೃಷಿ, ಸಾವಯವ ಕೃಷಿ, ರಾಸಾಯನಿಕ ಕೃಷಿ, ಯಾವುದೇ ಕೃಷಿಯಲ್ಲಾಗ್ಲಿ ಮಣ್ಣು ಪರೀಕ್ಷೆ ಅನ್ನೋದು ತುಂಬಾ ಮುಖ್ಯ. ಇವಾಗ ಹೇಗಾಗಿದೆ ಅಪ್ಪ ಅಂತ ಹೇಳಿದ್ರೆ, ಯಾವ್ದೇ ಮನುಷ್ಯರಿಗೆ, ಯಾವುದೇ ಪ್ರಾಣಿಗಳಿಗೆ ಒಂದು ಮುಖ್ಯವಾದ ಏನಾದ್ರೂ ಒಂದು ತೊಂದರೆ ಆಗಿದೆಯಪ್ಪ ಅಂತ ಗೊತ್ತಾಗ್ಬೇಕಪ್ಪ ಅಂತ ಹೇಳಿದ್ರೆ ಅವ್ರಿಗೆ ಮೊದಲನೇ ಟೆಸ್ಟ್ಗಳು ಮಾಡಿಸ್ತಾರೆ. ಯಾವುದೇ ಟೆಸ್ಟ್ಗಳಾಗ್ಲಿ, ಅವ್ರದ್ದು ರಕ್ತ ಪರೀಕ್ಷೆ ಆಗ್ಲಿ, ಅವ್ರದ್ದು ಮಾಂಸಖಂಡಗಳ ಪರೀಕ್ಷೆ ಆಗ್ಲಿ, ಅಥವಾ ಅವ್ರದ್ದು ಮಲಮೂತ್ರಗಳ ಪರೀಕ್ಷೆ ಆಗ್ಲಿ, ಪರೀಕ್ಷೆ ಮಾಡಾದ್ಮೇಲೆ ಅದರಲ್ಲಿ ಅವ್ರಿಗೆ ಇರೋ ಸಮಸ್ಯೆಗಳು ಗೊತ್ತಾಗುತ್ತೆ, ಆ ಸಮಸ್ಯೆಗಳಿಗೆ ತಕ್ಕಂತೆ ವೈದ್ಯರು ಚಿಕಿತ್ಸೆಯನ್ನು ಕೊಡ್ತಾರೆ. ಅದೇ ರೀತಿ ಸಹ ಇಂದು ಮಣ್ಣಿನಲ್ಲಿ ಫಲವತ್ತತೆ ಕಡಿಮೆ ಆಗೋಗ್ತಾ ಇದೆ. ಮಣ್ಣಿನಲ್ಲಿ ಯಾವಾಗ ಫಲವತ್ತತೆ ಕಡಿಮೆ ಆಗ್ತಾ ಇದೆಯೋ ಅವಾಗ ಬಂದಿದ್ದೇ ಪದಗಳೇ ಮಣ್ಣು ಪರೀಕ್ಷೆ. ಸೊ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಮಣ್ಣಿನಲ್ಲಿ ಏನಾದ್ರೂ ಸಮಸ್ಯೆಗಳಿದೆಯಾ ಅನ್ನೋದನ್ನ ತಿಳಿಸೋದಕ್ಕೆ ಬಂದಿದ್ದು ಮಣ್ಣು ಪರೀಕ್ಷೆ. ಮಣ್ಣು ಪರೀಕ್ಷೆಯಲ್ಲಿ ಮುಖ್ಯವಾದ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಮಣ್ಣಲ್ಲಿ ಏನಾದ್ರೂ ಕಡಿಮೆ ಇದೆಯಾ, ಜಾಸ್ತಿ ಇದೆಯಾ, ಕೆಲವು ಅಂಶಗಳು ಹೆಚ್ಚಾಗಿ ಪೋಷಕಾಂಶಗಳನ್ನು ಜಾಸ್ತಿ ನೋಡ್ತಾರೆ ಮಣ್ಣು ಪರೀಕ್ಷೆಯಲ್ಲಿ. ಅದರಲ್ಲಿ ಬಯೋಲಾಜಿಕಲ್ ಅನಾಲಿಸಿಸ್ ಅಂತ ಬರುತ್ತೆ, ಅದ್ರಲ್ಲಿ ಸೂಕ್ಷ್ಮಜೀವಿಗಳ ಪ್ರಮಾಣ ಎಷ್ಟಿದೆ, ಸೂಕ್ಷ್ಮಜೀವಿಗಳ ಪ್ರಮಾಣ ಇದ್ರೆ ಯಾವ ಸೂಕ್ಷ್ಮಗಳು ಎಷ್ಟೆಷ್ಟಿದಾವೆ, ಆ ಸೂಕ್ಷ್ಮಜೀವಿಗಳಲ್ಲಿ ಮಾತ್ರ ಶಿಲೀಂಧ್ರಗಳಾಗ್ಲಿ ಮತ್ತೆ ಬ್ಯಾಕ್ಟೀರಿಯಾಗಳಾಗ್ಲಿ ಮತ್ತೆ ಆಕ್ಟಿನೋಮೈಸಿಟ್ಗಳಾಗ್ಲಿ, ಇನ್ನೊಂದು ನಮ್ ಕಣ್ಣಿಗೆ ಕಾಣಿಸದೇ ಇರುವಂತಹ ಇನ್ನು ಕೆಲವು ಹುಳುಗಳಾಗ್ಲಿ ಅವೆಲ್ಲ ಇರ್ತವೆ. ಅದು ಬೇರೆ, ಅದು ಕಡಿಮೆ ಪರೀಕ್ಷೆಗಳ ಕಡಿಮೆ ಮಾಡ್ತಾರೆ ಪರೀಕ್ಷೆ. ಬಟ್ ಹೆಚ್ಚಾಗಿ ಪೋಷಕಾಂಶಗಳು ಎಷ್ಟೆಷ್ಟಿದಾವೆ, ಆ ಪೋಷಕಾಂಶಗಳ ಜೊತೆಗೆ ಕೆಲವು ಭೌತಿಕ ಗುಣಲಕ್ಷಣಗಳು ಇರ್ತವೆ. ಆ ಭೌತಿಕ ಗುಣಲಕ್ಷಣಗಳು ಏನಪ್ಪಾ ಅಂತ ಹೇಳಿದ್ರೆ, ಮಣ್ಣಿನ ರಚನೆ ಹೇಗಿದೆ, ಮಣ್ಣಿನ ಆಕಾರ ಹೇಗಿದೆ, ಮತ್ತೆ ಮಣ್ಣಿನಲ್ಲಿ ಸಾವಯವ ಇಂಗಾಲದ ಅಂಶ ಏನಿದೆ. ಸೊ ಈ ಪೋಷಕಾಂಶಗಳು ಮತ್ತೆ ಮಣ್ಣಿನಲ್ಲಿರುವಂತಹ ಈ ಭೌತಿಕ ಲಕ್ಷಣಗಳು ಮತ್ತೆ ಇವುಗಳ ಮಣ್ಣಿನ ರಚನೆ ಇವನ್ನೆಲ್ಲ ನೋಡ್ಬೇಕಪ್ಪ ಅಂತ ಹೇಳಿದ್ರೆ ಟೆಸ್ಟ್ಗಳು ಮಾಡ್ತಾರೆ. ಅದನ್ನ ಟೆಸ್ಟ್ಗಳು ಮಾಡಿಸಿ ಆ ಭೂಮಿಗೆ ತಕ್ಕಂತೆ ಈ ಫಲಿತಾಂಶ ಮಣ್ಣು ಪರೀಕ್ಷೆ ಏನ್ ಬಂದಿರುತ್ತೋ ಅದಕ್ಕೆ ತಕ್ಕಂತೆ ಆ ಭೂಮಿಗೆ ನಾವು ಚಿಕಿತ್ಸೆಯನ್ನು ಕೊಡುವಂಥದ್ದು. ಅದ್ರಲ್ಲಿ ಸಾವಯವ ಇಂಗಾಲ ಕಡಿಮೆ ಇದ್ರೆ ಅದಕ್ಕೆ ಏನ್ ಮಾಡ್ಬೇಕು, ಸಾರಜನಕ ಇದ್ರೆ ರಂಜಕ, ಪೊಟಾಷಿ ಹೇ ಯಾವ ಪ್ರಮಾಣದಲ್ಲಿದ್ದಾವೆ, ಮತ್ತೆ ಸೂಕ್ಷ್ಮ ಪೋಷಕಾಂಶಗಳು ಯಾವ ಪ್ರಮಾಣದ ಅದರ ತಕ್ಕಂತೆ ನಾವು ಮಣ್ಣಿಗೆ ಸೇರಿಸುವಂತದ್ದು ಕಾರ್ಯಕ್ರಮಗಳನ್ನು ಮಾಡಬೇಕು. ಈ ಮಣ್ಣು ಪರೀಕ್ಷೆಯಲ್ಲಿ ಮುಖ್ಯವಾದ ಏನಪ್ಪಾ ಅಂತ ಹೇಳಿ, ನಾವು ಎಲ್ಲಿ ಮಣ್ಣು ಪರೀಕ್ಷೆ ಮಾಡಬೇಕು ಅನ್ನೋದು ತುಂಬಾ ಗಮನದಲ್ಲಿ ಇಟ್ಕೊಡ್ಬೇಕಾಗಿರೋಂತಹ ಒಂದು ವಿಚಾರ. ಮಣ್ಣಿಲ್ಲ ಅಂದ್ರೆ ನಾವು ಟ್ಯಾಂಕಿಗಳ ಪಕ್ಕದಲ್ಲಿ ಮಾಡ್ಬೋದು, ಟ್ಯಾಂಕಿಗಳು ಕಟ್ಕೊಂಡಿರ್ತೀವಲ್ಲ ಮಣ್ಣು ನೀರು ಶೇಖರಣೆ ಮಾಡೋದಕ್ಕೆ ಅದ್ರ ಪಕ್ಕದಲ್ಲಿ ಮಾಡ್ಬಾರ್ದು. ಒಂದು ವೇಳೆ ನೀವು ತಿಪ್ಪೆ ಗೊಬ್ಬರ ಎಲ್ಲಾದ್ರೂ ತೋಟ ಕೊಡಿಸೋದಕ್ಕೆ ಒಂದು ಕಡೆ ಗುಡ್ಡೆ ಮಾಡ್ಬಿಟ್ಟು ಅಲ್ಲಿಂದ ಎಲ್ಲ ಕಡೆ ಚೆಲ್ತೀರಾ, ಅಲ್ಲಿ ತಿಪ್ಪೆ ಗೊಬ್ಬರ ಬಿಟ್ಟಿರ್ತಾರೋ ಅಲ್ಲಿ ಮಾಡಬಾರ್ದು. ಮತ್ತೆ ಮರದ ಕೆಳಗಡೆ ಮಾಡಬಾರ್ದು. ಮತ್ತೆ ನೀವು ರಾಸಾಯನಿಕ ಗೊಬ್ಬರಗಳನ್ನ ತೋಟಕ್ಕೆ ಹಾಕಿದ ತಕ್ಷಣ ಮಾಡಬಾರ್ದು. ಈ ರೀತಿಯಾದಂತ ಕೆಲವು ಸೂಚನೆಗಳನ್ನು ಗಮನಿಸಿಟ್ಕೊಂಡು ನಾವು ಮಣ್ಣಿನ ಮಾದರಿಯನ್ನ ತಗೋಬೇಕು. ಆ ಮಣ್ಣಿನ ಮಾದರಿಯನ್ನು ಅಷ್ಟೇ ತುಂಬಾ ಜಾಗರೂಕತೆಯಿಂದ ತಗೋಬೇಕು, ಮತ್ತೆ ಅದರಲ್ಲಿರುವಂತಹ ಕಸ ಕಡ್ಡಿಗಳಲ್ಲಿ ನೀಟಾಗಿ ತೆಗಿಬೇಕು, ಇಲ್ಲಾಂದ್ರೆ ಮಣ್ಣು ಪರೀಕ್ಷೆ ಅವು ಸಹ ಸೇರ್ಕೊಂಡ್ಬಿಟ್ಟಿರ್ತವೆ. ಮತ್ತೆ ಕಲ್ಲುಗಳಿರಬಾರ್ದು, ಯಾಕಂದ್ರೆ ಕಲ್ಲುಗಳಿದ್ರೆ ಮತ್ತೆ ಫಲಿತಾಂಶ ಬೇರೆ ತರ ಆಗುತ್ತೆ. ಮತ್ತೆ ಯಾವುದೇ ರೀತಿಯಾದಂತಹ ಮಣ್ಣು ತೆಗಿಬೇಕಾದ್ರೆ ಆ ಮಣ್ಣನ್ನ ಅದು ಗೊಬ್ಬರದ ಚೀಲಗಳಲ್ಲಾಗ್ಲಿ ಅಥವಾ ಈ ಬೇರೆ ಅದಕ್ಕೆ ಬಳಕೆಯಾಗಿರುವಂತಹ ಚೀಲಗಳನ್ನಾಗ್ಲಿ ಕವರ್ಗಳನ್ನಾಗ್ಲಿ ಬಳಸಿದ್ರೆ ಅಲ್ಲಿ ಅದು ಮಿಶ್ರಣ ಆಗ್ಬಿಟ್ಟು ಮಣ್ಣು ಪರೀಕ್ಷೆಗೆ ರಿಪೋರ್ಟ್ ಅಲ್ಲಿ ನೀವು ಸರಿಯಾದ ರೀತಿಯಲ್ಲಿ ಮಣ್ಣನ್ನ ಎಲ್ಲಿಂದ ತೆಗೆದಿರೋ ಅದಕ್ಕೆ ಪೋಷಕಾಂಶಗಳನ್ನಾಗ್ಲಿ ಅದನ್ನ ವ್ಯವಸ್ಥಿತವಾಗಿ ಸರಿಪಡಿಸೋದಕ್ಕೆ ಆಗುದಿಲ್ಲ. ಹಾಗಾಗಿ ಮಣ್ಣು ಪರೀಕ್ಷೆಯನ್ನ ತುಂಬಾ ವ್ಯವಸ್ಥಿತವಾಗಿ ಮಾಡ್ಬೇಕಾಗುತ್ತೆ. ಮತ್ತೆ ಇನ್ನೊಂದು ಮುಖ್ಯವಾದ ಉದ್ದೇಶ ಮಣ್ಣು ಪರೀಕ್ಷೆಯಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ನಾವು ರೈತರು ಹೆಚ್ಚಾಗಿ ಅವೈಜ್ಞಾನಿಕವಾಗಿ ರಾಸಾಯನಿಕಗಳನ್ನ ಬಳಸ್ತಾ ಇದ್ದಾರೆ, ಗೊಬ್ಬರಗಳನ್ನ. ಈ ಮಣ್ಣು ಪರೀಕ್ಷೆಯಲ್ಲಿ ಮಾಡಿದಾಗ ಎಷ್ಟೆಷ್ಟು ರಾಸಾಯನಿಕ ಗೊಬ್ಬರಗಳನ್ನ ಬಳಸಬೇಕಾಗುತ್ತೆ, ಜಾಸ್ತಿ ಇರೋದನ್ನ ಕಡಿಮೆ ಮಾಡ್ಬೋದು, ಕಡಿಮೆ ಇರೋದನ್ನ ಜಾಸ್ತಿ ಮಾಡ್ಬೋದು. ಹಾಗಾಗಿ ರೈತರ ಹತ್ರ ಒಂದ್ ಎಕರೆ ಮಾಡ್ತಾ ಇದ್ರು, ಅರ್ಧ ಎಕರೆ ಮಾಡ್ತಾ ಇದ್ರು, ಎರಡು ಎಕರೆ ಮಾಡ್ತಾ ಇದ್ರು ಸಹ ಕನಿಷ್ಠ ಪಕ್ಷ ಒಂದ್ ಎಕರೆಗೆ ಅಥವಾ ಎರಡು ಎಕರೆಗೆ ಒಂದು ಸ್ಯಾಂಪಲ್ ಅನ್ನ, ಒಂದು ಮಾದರಿಯನ್ನು ಶೇಖರಿಸಿ ಅದನ್ನ ಪರೀಕ್ಷೆ ಮಾಡಿಸಿ ಅದರ ಮುಖಾಂತರ ನಾವು ಏನಾದ್ರೂ ನಮ್ಮ ರೈತರ ಭೂಮಿಗಳಿಗೆ ಸಾವಯವ ಅಂಶನ ಮಾರ್ಕೊಳ್ಳೋದಾಗ್ಲಿ, ರಾಸಾಯನಿಕ ಗೊಬ್ಬರಗಳನ್ನ ಮಾರ್ಪಾಡು ಮಾಡೋದಾಗ್ಲಿ ಮಾಡ್ಬೋದು. ಕೆಲವು ಕಂಪನಿಗಳು ಮಾಡ್ಕೊಡ್ತವೆ. ನೀವು ಮಣ್ಣು ಪರೀಕ್ಷೆ ಮಾಡಾದ್ಮೇಲೆ ಅದರಲ್ಲಿ ಸಾರಜನಕ ಎಷ್ಟಿದೆ, ರಂಜಕ ಎಷ್ಟಿದೆ, ಪೊಟಾಶ್ ಎಷ್ಟಿದೆ, ಸೂಕ್ಷ್ಮ ಪೋಷಕಾಂಶ ಎಷ್ಟಿದ್ದಾವೆ, ಅದಕ್ಕೆ ತಕ್ಕಂತೆ ಅದನ್ನ ಸರಿಪಡಿಸ್ಕೋಬೇಕಪ್ಪ ಅಂತ ಹೇಳಿದ್ರೆ, ನೀವು ಯಾವ ಬೆಳೆ ಬೆಳಿತೀರ ಅಂತ ಮಾಹಿತಿ ತಗೊಂಡು ಆ ಬೆಳೆಗೆ ತಕ್ಕಂತೆ ಈ ಪೋಷಕಾಂಶಗಳು ಎಷ್ಟೆಷ್ಟು ಯಾವ ರೂಪದಲ್ಲಿ ಹಾಕ್ಬೇಕು. ಇವಾಗ ಸಾರಜನಕ ಅಂತೀವಿ, ಯೂರಿಯಾ ರೂಪದಲ್ಲಿ ಹಾಕ್ತಿವಿ, ರಂಜಕ ಅಂತೀವಿ, ಸಿಂಗಲ್ ಸೂಪರ್ ಫಾಸ್ಫೇಟ್ ಬೂದಿ ಅಂತೀವಿ, SSP ಅಲ್ಲಿ ಹಾಕ್ತಿವಿ, ಪೊಟಾಶ್ ಅಂತೀವಿ, ಆ ಪೊಟಾಶ್ ಅಂಶನ ಸೇರಿಸ್ಬೇಕಪ್ಪ ಅಂತ ಹೇಳಿದ್ರೆ ಮ್ಯೂರೇಟ್ ಆಫ್ ಪೊಟಾಶ್ ಮಾದರಿಯಲ್ಲೇ ಹಾಕ್ತಿವಿ. ಈ ರೀತಿಯಾದಂತ ಯಾವ್ಯಾವ ಮಾದರಿಯಲ್ಲಿ ಎಷ್ಟೆಷ್ಟು ಅಂಶಗಳು ಹಾಕ್ಬೇಕು ಅನ್ನೋದು ಸಹ ತಿಳಿಸ್ಕೊಡ್ತಾರೆ. ಹಾಗಾಗಿ ಮಣ್ಣಿನಲ್ಲಿ ಈ ಪೋಷಕಾಂಶಗಳು ಮತ್ತೆ ಈ ಸಾವಯವ ಇಂಗಾಲವನ್ನ ನಾವು ಹೇಗಿದೆ ಅದರದ್ದು ಸ್ಟೇಟಸ್ ಅನ್ನೋದನ್ನ ಕಂಡುಹಿಡಿಯೋದಕ್ಕೆ ಮಣ್ಣು ಪರೀಕ್ಷೆ ತುಂಬಾ ಬೇಕಾಗುತ್ತೆ. ಯಾಕಂದ್ರೆ ಇವುಗಳ ಮೇಲೇನೆ ಕೃಷಿ ನಿಂತಿರೋದು, ಇವುಗಳ ಮೇಲೇನೆ ನಿಮ್ಮ ಬೆಳೆಯಲ್ಲಿ ಬರುವಂತ ಫಸಲು ಎಷ್ಟು ಬರಬೇಕು ಅನ್ನೋದು ಆಧಾರ ಆಗಿರೋದು. ಹಾಗಾಗಿ ಮಣ್ಣು ಪರೀಕ್ಷೆ ಅನ್ನೋದು ತುಂಬಾ ಮುಖ್ಯ. ರೈತರು ಯಾವಾಗ್ಲೂ ಅಷ್ಟೇ ಪ್ರತಿ ವರ್ಷಕ್ಕೊಂದ್ಸತಿ ಮಾಡಿಸೋದು ಸೂಕ್ತ, ಅಥವಾ 2 ವರ್ಷಕ್ಕೊಂದ್ಸತಿ ಮಾಡಿಸ್ಲೇಬೇಕು, ಅಥವಾ ಪ್ರತಿ ಸತಿನೂ ಮಾಡಿಸಿ ನೀವು ಬೆಳೆ ಮಾರ್ಪಾಡು ಮಾಡ್ತಾ ಇದ್ದೀರಪ್ಪ ಅಂತ ಹೇಳಿದ್ರೆ ಆ ಮಣ್ಣು ಪರೀಕ್ಷೆ ಮಾಡಿಸಿ ಆ ಸಮಯದಲ್ಲಿ ಎಷ್ಟಿದೆ ಅನ್ನೋದನ್ನ ನೀವು ಮಾಡಿಸಿದ್ರೆ ತುಂಬಾ ಸೂಕ್ತ. ಇದರನ್ನ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಮಾಡ್ತಾರೆ. ಇನ್ ಕೆಲವು ಸ್ವಯಂ ಸೇವಾ ಸಂಸ್ಥೆಗಳಾದಂತಹ ಮೈರಾಡ ಸಂಸ್ಥೆ ಅಥವಾ ಹೋಗ್ಲು ಮಾಡ್ತಾರೆ. ಕೆಲವು ಆರ್ಗ್ಯಾನಿಕ್ ಸಾವಯವ ಗೊಬ್ಬರಗಳನ್ನ ಮಾರಾಟ ಮಾಡುವಂತ ಕಂಪನಿಗಳು ಸಹ ಮಣ್ಣು ಪರೀಕ್ಷೆ ಮಾಡಿಸ್ಕೊಡ್ತವೆ. ರಾಸಾಯನಿಕಗಳನ್ನು ಮಾರಾಟ ಮಾಡುವಂತ ಕಂಪನಿಗಳು ಸಹ ಮಣ್ಣು ಪರೀಕ್ಷೆ ಮಾಡಿಸ್ಕೊಡ್ತವೆ. ಸ್ವಂತ ರೈತರೇ ಸಹ ಮಣ್ಣು ಪರೀಕ್ಷೆ ಮಾಡಿಸ್ಕೋಬೇಕಪ್ಪ ಅಂತ ಹೇಳಿದ್ರೆ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಮಾಡ್ಕೊಡ್ತಾರೆ, ಅಥವಾ ಕೃಷಿ ಸಂಬಂಧದಂತ ಕೇಂದ್ರ ಸಂಸ್ಥೆಗಳಿದ್ದಾವೆ. ನಮ್ಮ ಕರ್ನಾಟಕದಲ್ಲಿ ಅಂದ್ರೆ IIHR ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ ಅಂತ ಇದೆ, ತೋಟಗಾರಿಕಾ ಸಂಶೋಧನಾ ಕೇಂದ್ರ, ಅದರಲ್ಲೂ ಸಹ ಮಾಡ್ಕೊಡ್ತಾರೆ. ಹಾಗಾಗಿ ಮಣ್ಣು ಪರೀಕ್ಷೆ ನೀವೇನೇ ಬೆಳೆ ಬೆಳಿಬೇಕಪ್ಪ ಅಂತ ಹೇಳಿದ್ರು ಮಣ್ಣು ಪರೀಕ್ಷೆ ಮಾಡಿಸಿ ಮಾಡ್ಕೊಟ್ರೆ ತುಂಬಾ ಸೂಕ್ತ. ಮತ್ತೆ ಮಣ್ಣಿನ ಆರೋಗ್ಯನೂ ಸಹ ಕಾಪಾಡ್ಕೊಂಡಂಗಾಗುತ್ತೆ. ಮತ್ತೆ ನೀವು ಯಾವ್ದು ಎಷ್ಟು ಪ್ರಮಾಣದಲ್ಲಿ ಹಾಕ್ಬೇಕು ಅನ್ನೋದು ಸಹ ಗೊತ್ತಾಗಿ ಹಾಕಿದ್ರೆ ಒಳ್ಳೇದು, ಇಲ್ಲ ಅಂತ ಹೇಳಿದ್ರೆ ಒಂದು ಹೆಚ್ಚಾಗುತ್ತೆ, ಒಂದು ಕಡಿಮೆ ಆಗುತ್ತೆ, ಅನವಶ್ಯಕವಾಗಿ ರೈತರಿಗೆ ದುಡ್ಡು ಜಾಸ್ತಿ ಆಗುತ್ತೆ. ಹಾಗಾಗಿ ಮಣ್ಣು ಪರೀಕ್ಷೆ ಅನ್ನೋದು ತುಂಬಾ ಮುಖ್ಯ, ಅದನ್ನ ಮಾಡಿಸಿ ಮಾಡುವಂಥದ್ದು.
4: ಅಂದ್ರೆ ಮಣ್ಣು ಪರೀಕ್ಷೆ ಇವಾಗ ನಮ್ಮ ಮನುಷ್ಯರಿಗೆ ಏನಾದ್ರೂ ಒಂದು ಕಾಯಿಲೆ ಬಂದ್ರೆ ನಾವ್ ಹೇಗೆ ಡಾಕ್ಟರ್ ಹತ್ರ ಒಂದು ಪ್ರಿಸ್ಕ್ರಿಪ್ಷನ್ ತಗೊಂಡು ಯಾವ ಮೆಡಿಸಿನ್ ಬೇಕು ಅಂದ್ರೆ ನಮ್ಗೆ ಅಪ್ರೋಪ್ರಿಯೇಟ್ ನಮ್ಮ ಯಾವ ರೋಗ ಇದೆ ಅದಕ್ಕೆ ಮಾತ್ರ ಏನ್ ಬೇಕು ಅನ್ನೋ ತರ ಆ ವ್ಯವಸಾಯದಲ್ಲಿ ಸಹ ಆ ರಿಪೋರ್ಟ್ ಪ್ರಕಾರ ಏನ್ ನಾವು ಫರ್ಟಿಲೈಸರ್ ಬೇಕು ಅದು ಮಾತ್ರ ಕೊಡ್ಬೇಕು.

0: ಬೇರೆ ಏನು ಕೊಡಬಾರ್ದು, ಬೇರೆ ಕೊಟ್ಟರು ಕೂಡ ನಮ್ಗೆ ಸುಮ್ನೆ ಬಂಡವಾಳ ಜಾಸ್ತಿ ಆಗುತ್ತೆ, ಅಷ್ಟು ಬಿಟ್ರೆ
1: ಮಣ್ಣಿನ ಆರೋಗ್ಯನೂ
0: ಡ್ಯಾಮೇಜ್ ಆಗುತ್ತೆ. ಅದೇ ತರ ಮನುಷ್ಯರಿಗೂ, ಮತ್ತೆ ಮನುಷ್ಯರಿಗೆ ಹೇಗೆ ಪ್ರಿಸ್ಕ್ರಿಪ್ಷನ್ ಇಂಪಾರ್ಟೆಂಟ್ ಅಂದ್ರೆ ಡಾಕ್ಟರ್ ಹತ್ರ ಹೋಗಿ ನಾವು ಪ್ರಿಸ್ಕ್ರಿಪ್ಷನ್ ಹೇಗೆ ಬರ್ಸ್ಕೋತೀವೋ ಅದೇ ತರ ಮಣ್ಣಿಗೂ ಸಹ
1: ಮಾಡಿಸ್ಕೊಂಡ್ರೆ ತುಂಬಾ ಒಳ್ಳೇದು. ಮಾಡಿಸ್ಕೊಳ್ಳ ಅಂದ್ರೆ ನಡೆಯಲ್ಲ ಅನ್ನಂಗಿಲ್ಲ. ಈ ಮನುಷ್ಯರ ತರ ಏನಿಲ್ಲ, ಟೆಸ್ಟ್ ಮಾಡಿಸಿದ ಏನೋ ಅಂತ ಟ್ರೀಟ್ಮೆಂಟ್ ಮಾಡಿದ್ರೆ ಅಂತ ಮಣ್ಣಲ್ಲಿ ನಡೀತದೆ. ಆದ್ರೆ ಆ ರೀತಿಯಾದಂತ ಕೃಷಿ ತುಂಬಾ ವೈಜ್ಞಾನಿಕವಾದ ಕೃಷಿ ಅಲ್ಲ.
0: ಹೌದು.
1: ಮತ್ತೆ ಹೆಚ್ಚು ರೈತರಿಗೆ ಇವಾಗ ಹೆಚ್ಚು ಹೊರೆ ಆಗ್ತಾ ಇದೆ ಖರ್ಚು. ಅದ್ ಖರ್ಚು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಒಂದು ಉದ್ದೇಶ ಇದು. ಮತ್ತೆ ಮಣ್ಣಿನ ಆರೋಗ್ಯ, ಮಣ್ಣಿನ ಆರೋಗ್ಯ ಒಳ್ಳೆ ಹೋದ್ರೆ ರೈತರು ಮಾಡುವಂತ ವ್ಯವಸಾಯಕ್ಕೂ ಆಯುಷ್ ಕಡಿಮೆ ಆಗುತ್ತೆ. ಆಯುಷ್ ಜಾಸ್ತಿ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ
0: ಮಣ್ಣಿಗೆ ಜೀವ ತರಬೇಕು,
1: ಮಣ್ಣಿಗೆ ಜೀವ ತರಬೇಕಪ್ಪ ಅಂತ ಹೇಳಿದ್ರೆ ಅದಕ್ಕೆ ಏನ್ ಬೇಕೋ ಅದು ಕೊಡ್ಬೇಕು. ಏನ್ ಕೊಡಬಾರ್ದು ಅದನ್ನ ಕೊಡಬಾರ್ದು, ಏನಿದೆಯೋ ಅದನ್ನ ಕೊಡದೇ ಇರೋದು ಒಳ್ಳೇದು. ಹಾಗಾಗಿ ಮಣ್ಣು ಪರೀಕ್ಷೆ ತುಂಬಾ ಒಂದು ಒಳ್ಳೆಯ ವಿಚಾರ, ಮತ್ತೆ ಒಳ್ಳೆಯ ಕೆಲಸನ ಸಹ ಕೃಷಿಯಲ್ಲಿ ಮಾಡಿದ್ರೆ.
0: ಈಗ ನಾವು ಮಣ್ಣು ಪರೀಕ್ಷೆ ಬಗ್ಗೆ ಸುವಿಸ್ತಾರವಾಗಿ ಮಾತಾಡಿದ್ವಿ. ಈಗ ಎರಡನೇದಾಗಿ ನಾವು ಸಾವಯವ ಇಂಗಾಲದ ಬಗ್ಗೆ ಮಾತಾಡೋಣ. ಸಾವಯವ ಇಂಗಾಲ ಅಂತ ಒಂದು ಗೌರ್ಮೆಂಟ್ ಆರ್ಗನೈಸೇಷನ್ಸ್ ಆಗ್ಲಿ, ಇಲ್ಲಾಂದ್ರೆ ಗೌರ್ಮೆಂಟ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇರುತ್ತೆ, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಆರ್ ಸೆರಿಕಲ್ಚರ್, ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ಸಹ ಇವಾಗ ಅದ್ರಿಗೆ ಜಾಸ್ತಿ ಪ್ರಾಮುಖ್ಯತೆ ಪಡ್ಕೊಳ್ತಾ ಇದೆ. ಒಂದು ಮಣ್ಣು ಫಲವತ್ತತೆಯಿಂದ ಇದೆ ಮತ್ತೆ ಬೆಳೆ ಬೆಳೆಯಲು ಯೋಗ್ಯ ಆದಷ್ಟು, ಅಂದ್ರೆ ಮಣ್ಣೇ ಬೆಳೆನ ಬೆಳೆಸುತ್ತೆ ಅಂತ ಅನ್ಬೇಕಾದ್ರೆ ಒಂದು ಮಣ್ಣಲ್ಲಿ ಎಷ್ಟು ಪರ್ಸೆಂಟ್ ಸಾವಯವ ಇಂಗಾಲ ಇರಬೇಕು? ನಮ್ಮ ದೇಶದಲ್ಲಿ ಅವರೇಜ್ ಎಷ್ಟು ಸಾವಯವ ಇಂಗಾಲ ಇದೆ, ಮತ್ತೆ ಆ ಸಾವಯವ ಇಂಗಾಲನ ಜಾಸ್ತಿ ಮಾಡೋದಕ್ಕೆ ನಾವ್ ಏನೇನ್ ಕ್ರಮಗಳನ್ನ ತೆಗೆದುಕೊಳ್ಬಹುದು ಅನ್ನೋದ್ರ ಬಗ್ಗೆ ಸ್ವಲ್ಪ ವಿಚಾರವಾಗಿ ಹೇಳಿ
1: ಸರ್. ಸರ್, ಇವಾಗ ಹೇಳ್ಬೇಕಪ್ಪ ಅಂತ ಹೇಳಿದ್ರೆ ಸಾವಯವ ಇಂಗಾಲ ಅನ್ನೋದು ತುಂಬಾ ಕೃಷಿಯಲ್ಲಿ ಪ್ರಚಲಿತವಾಗಿರುವಂತಹ ಒಂದು ಪದ. ಸಾವಯವ ಇಂಗಾಲ ಹೇಗಪ್ಪ ಅಂತ ಹೇಳಿದ್ರೆ, ನಾವು ಮರುಭೂಮಿಯಲ್ಲಿ ನಾವು ವ್ಯವಸಾಯ ಮಾಡೋಕ್ಕಾಗೋದಿಲ್ಲ. ಕಾರಣ ಒಂದೇ, ಏನು, ಅಲ್ಲಿ ಮರಳು ಮಾತ್ರ ಇದೆ, ಅಲ್ಲಿ ಸಾವಯವ ಇಂಗಾಲ ಇಲ್ಲ. ನೀವು ಟೆಸ್ಟ್ ಮಾಡ್ತೀರಿ, ಅದೇ ಮಣ್ಣನ್ನು ತಗೊಬಂದು ನೀವು ತಿಪ್ಪೆ ಗೊಬ್ಬರದಲ್ಲಿ ಮಿಕ್ಸ್ ಮಾಡಿ, ತಿಪ್ಪೆ ಗೊಬ್ಬರ ಅಥವಾ ನೀವು ಎರೆಹುಳು ಗೊಬ್ಬರ ಅದರಲ್ಲಿ ಮಿಕ್ಸ್ ಮಾಡಿಬಿಟ್ಟು ನೀವು ಯಾವಾಗಲೂ ಬೀಜ ಹಾಕಿ ನೀರಿತ್ತು, ಅವಾಗ ಅಲ್ಲಿ ಬೀಜಗಳು ಮೊಳಕೆ ಬರ್ತದೆ. ಅಂದ್ರೆ ನಾವು ಮರಳು ಮಣ್ಣಂತ ಕರಿಬೇಕಪ್ಪ ಅಂತ ಹೇಳಿದ್ರೆ ಅದಕ್ಕೆ ಜೀವ ಇರಬೇಕು. ಜೀವ, ಮಣ್ಣಿಗೆ ಜೀವ ಇದೆಯಾ ಇಲ್ಲ ಅಂತ ಯಾವಾಗ ಗೊತ್ತಾಗುತ್ತಪ್ಪ ಅಂತ ಹೇಳಿದ್ರೆ ಅದರಲ್ಲಿ ಏನಾದರೂ ಒಂದು ಸಸ್ಯ ಸಂಕುಲನೋ ಅಥವಾ ಪ್ರಾಣಿ ಸಂಕುಲನೋ ಇದ್ದಾಗ ಮಾತ್ರ ಅದಕ್ಕೆ ಜೀವ ಇರುತ್ತೆ. ಯಾವಾಗ ನೀವು ಮರುಭೂಮಿಯಲ್ಲಿ ಆ ಮಣ್ಣು ತಗೊಬಂದು ಏನೇ ಬೀಜ ಹಾಕಿದ್ರೆ ಬರೋದಿಲ್ಲ, ಅದಕ್ಕೆ ನೀವೇನಾದ್ರೂ ತಿಪ್ಪೆ ಗೊಬ್ಬರ ಸಾವಯವ ಹಾಕಿದ್ರೆ ಬರುತ್ತೆ. ಅವಾಗ ಮರಳಿನಿಂದ ಮಣ್ಣಾಗಿ ಮಾರ್ಪಾಡಾಗುತ್ತೆ. ಮಣ್ಣು ಜೀವ ಇರುತ್ತೆ, ಮರಳಿಗೆ ಜೀವ ಇರೋದಿಲ್ಲ. ಹಾಗಾಗಿ ಸಾವಯವ ಆ ಮರಳಿಗೆ ಜೀವ ಬರಬೇಕಪ್ಪ ಅಂತ ಹೇಳಿದ್ರೆ ಮುಖ್ಯವಾದ ಅಂಶ ಸಾವಯವ ಇಂಗಾಲ, ಆರ್ಗ್ಯಾನಿಕ್ ಕಾರ್ಬನ್ ಅಂತಾರೆ. ಸೊ ಆ ಸಾವಯವ ಇಂಗಾಲವನ್ನ ಜನರು ಮರ್ತಿದ್ದಾರೆ. ಅದನ್ನ ಮೊದಲನಾಗಿ ಇಂದಿನ ರೈತ ಯುಗ ಮರ್ತಿದೆ. ಹಿಂದಿನ ಕಾಲದಲ್ಲಿ ತಿಪ್ಪೆ ಗೊಬ್ಬರ ಹೊಡಿಸ್ದಿರಾ ಯಾರು ಬೆಳೆ ಮಾಡ್ತಾ ಇರಲಿಲ್ಲ. ಯಾವುದೇ ಪ್ರತಿಯೊಂದು ವರ್ಷನೂ ಅಷ್ಟೇ, ಅವರು ಹಿಂಗಾರು ಬೆಳೆ ಆಗ್ಲಿ ಮುಂಗಾರು ಬೆಳೆ ಆಗ್ಲಿ ಅಥವಾ ಯಾವುದೇ ಬೆಳೆ ಬೆಳೀಲಿ ಸ್ವಲ್ಪ ತಿಪ್ಪೆ ಗೊಬ್ಬರ ಹಾಕಿ ಮಾಡುವಂಥವ್ರು. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಈ ತಿಪ್ಪೆ ಗೊಬ್ಬರ ಅನ್ನುವಂಥದ್ದು ನಾವು ಪೋಷಕಾಂಶಗಳು ಒಂದೇ ಕೊಡೋದಿಲ್ಲ, ಅದು ಪೋಷಕಾಂಶಗಳು ಒಂದೇ ಇರ್ತದೆ. ಯಾಕಂದ್ರೆ ತಿಪ್ಪೆ ಗೊಬ್ಬರದಲ್ಲಿ ಸಾರಜನಕ ಇರ್ತದೆ, ರಂಜಕ ಇರ್ತದೆ, ಪೊಟಾಷ್ ಇರ್ತದೆ, ಸೂಕ್ಷ್ಮ ಪೋಷಕಾಂಶಗಳು ಇರ್ತವೆ. ಅದ್ರ ಜೊತೆಗೆ ಸಾವಯವ ಇಂಗಾಲ ಅನ್ನೋದಂತದ್ದು ಭೂಮಿಯಲ್ಲಿರುವಂತಹ ಸೂಕ್ಷ್ಮಾಣು ಜೀವಿಗಳಿಗೆ ಅದು ಆಹಾರ ಮತ್ತೆ ನೀರನ್ನು ಹಿಡಿದಿಟ್ಕೊಳ್ಳುವಂತ ಸಾಮರ್ಥ್ಯ ಇರ್ತದೆ. ಹಾಗಾಗಿ ಮತ್ತೆ ನಿಮ್ ಮಣ್ಣನ್ನ ಮೃದುವಾಗಿಡುತ್ತೆ. ನೀವೆಷ್ಟೇ ಪ್ರೆಷರ್ ಹಾಕಿ ಆ ಪ್ರೆಷರ್ ಅನ್ನ ಕುಶನ್ ತರ ಇಟ್ಕೊಳ್ಳುತ್ತದೆ. ಹೌದು. ಮತ್ತೆ ನೀರು ಹಿಡಿದಿಟ್ಕೊಳ್ಳುವಂತ ಸಾಮರ್ಥ್ಯ ಈ ಇವಾಗ ನಾವು ಸಾವಯವ ಅಂಶ ಇಲ್ಲದೆ ಇರುವಂತಹ ಮಣ್ಣಿಗೆ ಮರಳಿಗೆ ಮೇಲ್ಗಡೆ ನೀರು ಹಾಕಿದ್ರೆ ಕೆಳಗಡೆಗೆ ಈಸಿಯಾಗಿ ಹೊರಟೋಗುತ್ತೆ, ನದಿ ತರ ಹಾಡ್ಕೊಂಡು ಹೊರಟೋಗುತ್ತೆ. ಅದೇ ಸಾವಯವ ಇಂಗಾಲ ಇರುವಂತಹ ಮಣ್ಣಿಗೆ ನೀವು ಮೇಲ್ಗಡೆ ನೀರು ಹಾಕಿದ್ರೆ ಅದು ಕಂಪ್ಲೀಟ್ ಆಗಿ ಹೀರ್ಕೊಳ್ಳುತ್ತೆ. ಅದು ಹೀರ್ಕೊಂಡು ಅದ್ರ ಹೊಟ್ಟೆ ತುಂಬಿದ ಆದ್ಮೇಲೆ ಹೆಚ್ಚಾಗಿ ನೀರು ಬಿಟ್ರೆ ಮಾತ್ರ ಹರಿತದೆ. ಅದೇ ಮರಳಲ್ಲಿ ಆಗಿರೋದಿಲ್ಲ, ಮರಳಲ್ಲಿ ಮೇಲ್ಗಡೆ ನೀರು ಹಾಕಿದ ತಕ್ಷಣ ಕೆಳಗಡೆಗೆ ಈಸಿಯಾಗಿ ಸಂಧಿಗಳಲ್ಲಿ ಬಂದ್ಬಿಡುತ್ತೆ. ಹಾಗಾಗಿ ಸಾವಯವ ಇಂಗಾಲ ಅಂಶ ಅನ್ನೋದು ರೈತರ ಪದಗಳಲ್ಲಿ ಹೇಳ್ಬೇಕಪ್ಪ ಅಂತ ಹೇಳಿದ್ರೆ ತಿಪ್ಪೆ ಗೊಬ್ಬರದ ಅಂಶ. ಆ ತಿಪ್ಪೆ ಗೊಬ್ಬರದ ಅಂಶ ಇದ್ರೆ ಮಾತ್ರ ಮನೇಲಿ ನೀರು ಇಟ್ಕೊಳ್ಳೋದಾಗ್ಲಿ ಮತ್ತೆ ಅಲ್ಲಿರುವಂತಹ ಶಾಖವನ್ನ ಕಂಟ್ರೋಲ್ ಮಾಡೋದಾಗ್ಲಿ. ಕೇವಲ ಮರಳು ಮಾತ್ರ ಇದ್ರೆ ನಮಗೆ ಬಿಸಿ ಜಾಸ್ತಿ ಇರ್ತದೆ, ಆದ್ರೆ ಸಾವಯವ ಇಂಗಾಲದ ಅಂಶ ಜಾಸ್ತಿ ಇದ್ದಷ್ಟು ಮೇಲ್ಗಡೆ ಎಷ್ಟೇ ಬಿಸಿಲು ಬೀಳಿ ಅದನ್ನ ಕುಷನಿಂಗ್ ಎಫೆಕ್ಟ್ ಅಂತಾರೆ, ಬಫರಿಂಗ್ ಎಫೆಕ್ಟ್ ಅಂತಾರೆ. ಅದನ್ನ ಬೇಗ ಬೇರುಗಳಿಗೆ ಹೋಗದ ರೀತಿಯಾದಂತಹ ರೀತಿಯಲ್ಲಿ ತಡ್ಕೊಳುತ್ತೆ, ಶಾಖ ಆಗ್ಲಿ ಮತ್ತೆ ನೀರಾಗ್ಲಿ, ಬಿಸಿಲು ಜಾಸ್ತಿ ಬಿದ್ದಾಗ ಕೇವಲ ಮರಳು ಮಾತ್ರ ಇದ್ರೆ ನೀರು ಬೇಗ ಆವಿಯಾಗಿ ಹೊರಟೋಗುತ್ತೆ, ಅದನ್ನ ಎವಾಪರೇಷನ್ ಅಂತಾರೆ, ಅದು ಹೊರಟೋಗುತ್ತೆ. ಆದರೆ ಸಾವಯವ ಇಂಗಾಲ ಇದ್ರೆ ಅದು ಬೇಗ ಹೋಗೋದಿಲ್ಲ, ಅದು ತಡೀತದೆ. ಶಾಖ ಆಗೋದು ಲೇಟು, ಬಿಡೋದು ಲೇಟು. ಆವಾಗ ಬೇರುಗಳಿಗೆ ತಂಪಾಗಿ ಇರ್ತದೆ. ಮತ್ತೆ ಬೇರುಗಳು ಬೇರು ಬಿಡೋದಕ್ಕೆ ಮರಳು ಮಾತ್ರ ಇದ್ರೆ ಅಲ್ಲಿ ನಿಮಗೆ ಫೋರ್ಸ್ ಅನ್ನೋದು ಡೆವಲಪ್ ಆಗೋದಿಲ್ಲ. ಅವಾಗ ಸಾವಯವ ಅಂಶಗಳೇನಾದ್ರೂ ಜಾಸ್ತಿ ಇದ್ರೆ ಬೇರು ಬಿಟ್ಕೊಳ್ಳೋದಕ್ಕೂ ಸಹ ನಿಮಗೆ ಅವಕಾಶ ಇರ್ತದೆ, ಬೇರೆ ಆಳಕ್ಕೆ ಹೋಗೋದಾಗ್ಲಿ. ಮತ್ತೆ ಇನ್ನೊಂದು, ಸೂಕ್ಷ್ಮಾಣು ಜೀವಿಗಳು, ನಾವು ಯಾವುದೇ ರೀತಿಯಾದಂತಹ ರಾಸಾಯನಿಕಗಳನ್ನು ಭೂಮಿಗೆ ಹಾಕಿದ್ರು ಸಹ ಅದು ಎಲ್ಲಾನು ಸಹ ನೇರವಾಗಿ ಬೆಳೆಗಳು ಬೇರೆಗಳನ್ನು ತಗೊಳ್ಕೊಳ್ಳೋ ಪ್ರಮಾಣದಲ್ಲಿ ಆ ಫಾರ್ಮಲ್ ಇರುವುದಿಲ್ಲ, ಆ ರೂಪದಲ್ಲಿ ಇರುತ್ತದೆ. ಸೂಕ್ಷ್ಮ ಜೀವಿಗಳು ಏನಪ್ಪಾ ಮಾಡ್ತಾವಪ್ಪ ಅಂತ ಹೇಳಿದ್ರೆ, ಸಾವಯವ ಇಂಗಾಲ ಜಾಸ್ತಿ ಇರೋ ಭೂಮಿಗಳಲ್ಲಿ ಮಾತ್ರ ಸೂಕ್ಷ್ಮ ಜೀವಿಗಳು ಇರ್ತವೆ. ಯಾಕಂದ್ರೆ ಸೂಕ್ಷ್ಮ ಜೀವಿಗಳಿಗೆ ಕಾರ್ಬನ್ ಸೋರ್ಸ್ ಅಂತಾರೆ. ಇವಾಗ ನಾವು ಹೇಗೆ ಉಸಿರಾಟದಲ್ಲಿ ನಮ್ಗೆ ಕಾರ್ಬನ್ ಸಿಗ್ತಾ ಇದೆ, ತಿನ್ನೋದ್ರಲ್ಲಿ ಕಾರ್ಬನ್ ಸಿಗ್ತದೆ, ಕಾರ್ಬನ್ ಡೈಆಕ್ಸೈಡು, ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ಎಷ್ಟು ಮುಖ್ಯ ಅನ್ನೋ ನಾವು ಬದುಕೋದಕ್ಕೆ, ಸೂಕ್ಷ್ಮ ಜೀವಿಗಳಿಗೂ ಅಷ್ಟೇ ಮುಖ್ಯ. ಹಾಗಾಗಿ ಆ ಕಾರ್ಬನ್ ಸೋರ್ಸ್ ಅನ್ನೋದು ಸಾವಯವ ಇಂಗಾಲದಿಂದ ಸಿಗುತ್ತೆ. ಸೊ ಆ ಸಾವಯವ ಇಂಗಾಲ ಎಲ್ಲಿರ್ತೋ, ಸೂಕ್ಷ್ಮ ಜೀವಿಗಳಲ್ಲಿ ಇರ್ತವೆ. ಸೂಕ್ಷ್ಮ ಜೀವಿಗಳಲ್ಲಿ ಇರ್ತವೋ ಅವಾಗ ಪೋಷಕಾಂಶಗಳು ಗಿಡಗಳಿಗೆ ಸಿಗದೇ ಇರುವಂತ ರೂಪದಿಂದ ಸಿಗೋ ರೂಪಕ್ಕೆ ಅಡಿಗೆ ಮಾಡಿಡುವಂತ ಕೆಲಸಗಳನ್ನ ಅವು ಮಾಡ್ತವೆ. ಅವು ಇರ್ಬೇಕಪ್ಪ ಅಂದ್ರೆ ಸಾವಯವ ಇಂಗಾಲ ಇರಲೇಬೇಕು. ಸೊ ಹಾಗಾಗಿ ಸಾವಯವ ಇಂಗಾಲ ಅಂಶ ಭೂಮಿಯಲ್ಲಿ ತುಂಬಾ ಮುಖ್ಯ. ಯಾವುದೇ ರಾಸಾಯನಿಕ ಕೃಷಿಗಳು ಮಾಡಲಿ, ಅಥವಾ ನೈಸರ್ಗಿಕ ಕೃಷಿ ಮಾಡಲಿ, ಅಥವಾ ಸಾವಯವ ಕೃಷಿ ಮಾಡಲಿ, ಅಥವಾ ನೀವು ಇವಾಗ ಹೊಸದಾಗಿ ಬಂದ ಪರ್ಮಾಕಲ್ಚರ್ ಅಂತ ಆಗ್ಲಿ, ಪರ್ಮಾಕಲ್ಚರ್ ಅಂದ್ರೆ ಪರ್ಮನೆಂಟ್ ಅಗ್ರಿಕಲ್ಚರ್ ಅಂತ, ಈ ತರ ಯಾವುದೇ ಕೃಷಿ ಮಾಡಲಿ ಆ ಭೂಮಿಗಳಲ್ಲಿ ಸಾವಯವ ಇಂಗಾಲ ಇರಲೇಬೇಕು. ಸಾವಯವ ಇಂಗಾಲ ಅಂದ್ರೆ ತಿಪ್ಪೆ ಗೊಬ್ಬರದ ಅಂಶ, ಅದಿದ್ರೆ ಮಾತ್ರ ವ್ಯವಸಾಯ ಮಾಡೋದಕ್ಕೆ ಸಾಧ್ಯ. ವ್ಯವಸಾಯ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಯಾವಾಗ ಇಳುವರಿ ಚೆನ್ನಾಗಿ ಬರುತ್ತೆ, ಯಾವಾಗ ಬೆಳೆಗಳು ಚೆನ್ನಾಗಿ ಬರುತ್ತದೆ, ಯಾವಾಗ ಖರ್ಚು ಕಡಿಮೆ ಇರ್ತದೆ, ಯಾವಾಗ ಗಿಡಗಳು ಆರೋಗ್ಯವಾಗಿರ್ತವೋ, ಯಾವಾಗ ಅದರದ್ದು ಮ್ಯಾನೇಜ್ಮೆಂಟ್ ಕಡಿಮೆ ಇರ್ತದೋ, ಅಂತಹ ಕೃಷಿ ಒಂದು ಜಾಸ್ತಿ ವರ್ಷಗಳು ನಡೀತದೆ. ಯಾವಾಗ ಸಾವಯವ ಅಂಶ ಇಲ್ಲದೆ ಇರುವಂತ ವ್ಯವಸಾಯ ಮಾಡಕ್ ಹೋಗ್ತಾರೋ ಅದು ವ್ಯವಸಾಯ ಮಾಡಕ್ ಆಗೋದೇ ಇಲ್ಲ. ಅವತರ ಸ್ವಲ್ಪ ಸ್ವಲ್ಪ ಇರೋ ಸಾವಯವ ಅಂಶ ಇರೋ ತನಕ ನಡೀತದೆ ವ್ಯವಸಾಯ, ಅದಾದ್ಮೇಲೆ ಬಿದ್ದೋಗುತ್ತೆ. ಹಾಗಾಗಿ ಮಣ್ಣು ಆರೋಗ್ಯವಾಗಿ ಇರ್ಬೇಕಪ್ಪ ಅಂತ ಹೇಳಿದ್ರೆ ಸಾವಯವ ಅಂಶ ಅನ್ನೋದು ತುಂಬಾ ಮುಖ್ಯವಾದದ್ದು. ಅದು ಸಹ ಮಣ್ಣು ಪರೀಕ್ಷೆಯಲ್ಲಿ ಗೊತ್ತಾಗುತ್ತೆ ಎಷ್ಟು ಅಂಶ ಇದೆ ಅಂತ. ಅದು ಇರಬೇಕಾಗಿರುವಂತಹದ್ದು ನಮ್ಮ ಭೂಮಿಗಳಲ್ಲಿ 0.5 ಇಂದ 0.75% ಅಂತಾರೆ. ಪರ್ಸೆಂಟೇಜ್ ಅನ್ನೋ ಪದ ಹೇಳ್ಬೇಕಪ್ಪ ಅಂತ ಹೇಳಿದ್ರೆ, 100 ಕೆಜಿ ನೀವೇನಾದ್ರೂ ಮಣ್ಣು ತಗೊಂಡ್ರೆ ಅದರಲ್ಲಿ 0.25 ಇಂದ 0.75 ಕೆಜಿಯಷ್ಟು ನಮಗೆ ಸಾವಯವ ಅಂಶ ಇರ್ಬೇಕು. ಅದು ಏನು ವಿಜ್ಞಾನಿಗಳು ಹೇಳಿರುವಂತದ್ದು. ಆದ್ರೆ ಪ್ರಕೃತಿಯಲ್ಲಿ ನಿಮ್ಮ ಭೂಮಿ ಚೆನ್ನಾಗಿರ್ಬೇಕಪ್ಪ ಅಂತ ಹೇಳಿದ್ರೆ ನಿಮ್ಗೆ 1-2 ಕೆಜಿ ಅಷ್ಟು ಪ್ರಮಾಣದಷ್ಟು ಸಾವಯವ ಅಂಶ ಇದೆ ಅಂದ್ರೆ 1-2% ಅಷ್ಟೇನಾದ್ರು ಸಾವಯವ ಅಂಶ ಇದ್ರೆ ಮಾತ್ರ, 100 ಕೆಜಿ ಮಣ್ಣು ತಗೊಂಡ್ರೆ ಅದ್ರ 1-2 ಕೆಜಿ ಸಾವಯವ ಅಂಶ ಇರಬೇಕು. ಆ ರೀತಿ ನಾವು ಮಣ್ಣಿದ್ರೆ ಆ ಮಣ್ಣಿನಲ್ಲಿ ವ್ಯವಸಾಯ ಚೆನ್ನಾಗಿ ಮಾಡಕ್ ಸಾಧ್ಯ, ವ್ಯವಸಾಯ ಜಾಸ್ತಿ ವರ್ಷಗಳು ಮಾಡಕ್ ಸಾಧ್ಯ. ನೀವೇನೇ ವಾತಾವರಣದ ವೈಪರೀತ್ಯಗಳು, ಹೆಚ್ಚು ಮಳೆ ಬರಲಿ ಅಥವಾ ಹೆಚ್ಚು ಬಿಸಿಲು ಬರಲಿ ಅಥವಾ 1-15 ದಿನ ಮಳೆ ಇಲ್ಲದೆ ಇರಲಿ, ಆ ತರ ಸಮಸ್ಯೆಗಳನ್ನು ಸಹ ತಟ್ಕೊಂಡು ವ್ಯವಸಾಯ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಸಾವಯವ ಅಂಶ ಅಷ್ಟಿರ್ಬೇಕು. ಆದ್ರೆ ನೀವು ಕೇಳಿದ ಪ್ರಶ್ನೆಗೆ ಭಾರತ ದೇಶದಲ್ಲಿ ಎಷ್ಟಿದೆಯಪ್ಪ ಸಾವಯವ ಅಂಶ ಅಂತ ಹೇಳಿದ್ರೆ 0.03% ಅಷ್ಟಿದೆ. ಅಂದ್ರೆ ಅದ್ರ ಲೆಕ್ಕದ ಪ್ರಕಾರ 100 ಕೆಜಿಗೆ ಎಷ್ಟು ಬರುತ್ತೆ, ಲೆಸ್ ದನ್ 30 ಗ್ರಾಂ ಬರುತ್ತೆ, 30 ಗ್ರಾಂ ಬರುತ್ತೆ. 30 ಗ್ರಾಂಗಿಂತ ಕಡಿಮೆ ಇದೆ. 30 ಗ್ರಾಂಗಿಂತ ಕಡಿಮೆ ಇರೋ ಮಣ್ಣಿನಲ್ಲಿ ನಾವ್ ಏನ್ ವ್ಯವಸಾಯ ಮಾಡ್ತೀವಿ? ಮತ್ತೆ ರಾಸಾಯನಿಕಗಳು ಹೆಚ್ಚಾಗದಷ್ಟು ಸಾವಯವ ಅಂಶ ಕಾರ್ಬನ್ ಇಂದ ಕಾರ್ಬನ್ ಡೈಆಕ್ಸೈಡ್ ಆಗಿ ಹೊರಟೋಗುತ್ತೆ ಮೇಲ್ಗಡೆಗೆ. ನಾವು ಹೆಚ್ಚು ಉಳುಮೆ ಮಾಡೋದ್ರಿಂದ, ಹೆಚ್ಚು ನೈಟ್ರೋಜನ್ ಫರ್ಟಿಲೈಸರ್ಸ್ ಅಂದ್ರೆ ಸಾರಜನಕದ ರಸಗೊಬ್ಬರಗಳನ್ನು ಹೆಚ್ಚಾಗಿ ಹಾಕೋದ್ರಿಂದ ಅವೆಲ್ಲ ಬೇರೆ ಮಾರ್ಪಾಡಾಗ್ಬಿಟ್ಟು ಹೊರಟೋಗುತ್ತೆ. ಹಾಗಾಗಿ ಸಾವಯವ ಇಂಗಾಲ ತುಂಬಾ ಮುಖ್ಯ. ಅದು ಪ್ರತಿ ವರ್ಷ ಹಾಕೋದಂತೂ ತುಂಬಾ ಮುಖ್ಯ. ಯಾಕಪ್ಪ ಅಂತ ಹೇಳಿದ್ರೆ ಹಿಂದಿನ ಕಾಲದಲ್ಲಿ ವರ್ಷಕ್ಕೆ 1 ಬೆಳೆ 2 ಬೆಳೆ ತೆಗೀತಾ ಇದ್ವಿ. ಈಗ 3-4 ಬೆಳೆ, 3-4 ಬೆಳೆಯಲ್ಲಿ ಇವಾಗ ತುಂಬಾ ಇಂಟೆನ್ಸಿವ್ ಕ್ರಾಪಿಂಗ್ ಮಾಡ್ತಾ ಇದ್ದಾರೆ. ಮತ್ತೆ ಇಂಟೆನ್ಸಿವ್ ಕಲ್ಟಿವೇಶನ್, ಹೆಚ್ಚು ಉಳುಮೆ ಮಾಡೋದಾಗ್ಲಿ, ಹೆಚ್ಚು ಬೆಳೆ ಬೆಳೆಯೋದಾಗ್ಲಿ, ಅವಾಗ ಬೆಳೀತಾ ಇದ್ದಂತಹ ಬೆಳೆಗಳಿಗೆ ಸಾವಯವ ಅಂಶ ಕಡಿಮೆ ಇದ್ರೂ ಬೆಳೀತಾ ಇತ್ತು. ಇವಾಗ ಹೆಚ್ಚು ಸಾವಯವ ಅಂಶ ಬೇಕು, ಹೆಚ್ಚು ಪೋಷಕಾಂಶಗಳು ಬೇಕು. ಹಾಗಾಗಿ ಹೆಚ್ಚು ಸಾವಯವ ಇಂಗಾಲವನ್ನು ನಾವು ಭೂಮಿಯಲ್ಲಿ ಮೇಂಟೈನ್ ಮಾಡಿದ್ರೆ ಸಹ ನಾವು ಇಂದು ವ್ಯವಸಾಯ ಮಾಡೋದಕ್ಕೆ ಸಾಧ್ಯ. ಯಾಕಪ್ಪ ಅಂತ ಹೇಳಿದ್ರೆ ಇನ್ನೊಂದು ವಿಚಾರ, ಹೆಚ್ಚು ಜನರಿಗೆ ಊಟ ಕೊಡಬೇಕು ಅಂತಾರೆ. ಹೆಚ್ಚು ಜನರಿಗೆ ಊಟ ಕೊಡ್ಬೇಕಪ್ಪ ಅಂತ ಹೇಳಿದ್ರೆ ಹೆಚ್ಚು ಸಾವಯವ ಇಂಗಾಲ ಇರುವಂತಹ ಭೂಮಿಗಳನ್ನ ಸಹ ಇಟ್ಕೋಬೇಕಲ್ವಾ? ಇಲ್ಲಾಂದ್ರೆ ಸಾವಯವ ಇಂಗಾಲ ಇಲ್ಲ ಅಂತ ಹೇಳಿದ್ರೆ ಅದು ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಪ್ರೊಡಕ್ಟಿವಿಟಿಗೆ. ಸಾವಯವ ಇಂಗಾಲ ಜಾಸ್ತಿ ಇದ್ರೆ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ, ಅದು ಉತ್ಪಾದಕತೆ. ಸಾವಯವ ಇಂಗಾಲ ಕಡಿಮೆ ಇದ್ರೆ ಉತ್ಪಾದಕತೆ ಕಡಿಮೆ ಆಗುತ್ತೆ, ಜಾಸ್ತಿ ಜನ ಅಂತೂ ಕಡಿಮೆ ಆಗ್ತಾ ಇಲ್ಲ. ಹಾಗಾಗಿ ರೈತರು ಆಗ್ಲಿ, ವಿಜ್ಞಾನಿಗಳಾಗ್ಲಿ, ಯಾರೇ ಆಗ್ಲಿ, ಸಾವಯವ ಇಂಗಾಲವನ್ನ ಗಮನದಲ್ಲಿ ಇಟ್ಕೊಂಡು ವ್ಯವಸಾಯ ಭೂಮಿನ ಅವರು ಮೇಂಟೈನ್ ಮಾಡ್ತಾ ಹೋಗ್ಬೇಕಾಗುತ್ತೆ.
0: ನೀವು ಸೂಕ್ಷ್ಮಾಣು ಜೀವಿಗಳು ಅಂತ ಹೇಳ್ಬಿಟ್ಟು ಒಂದು ಟಾಪಿಕ್ ಬಗ್ಗೆ ಇದ್ರಲ್ಲೇ ಮಾತಾಡಿದ್ರಿ ಸಾವಯವ ಇಂಗಾಲದಲ್ಲೇ. ಅಂದ್ರೆ ಸೂಕ್ಷ್ಮಾಣು ಜೀವಿಗಳು ಅಂತ ಬಿಟ್ಟು ಇದು ಕಿಚನ್ ತರ ಆಕ್ಟ್ ಮಾಡುತ್ತೆ, ಅಂದ್ರೆ ಕುಕ್ ಮಾಡಿ ಇಡುತ್ತೆ. ಅಂದ್ರೆ ಊಟನ ಹೇಗೆ ಮನೆಯಲ್ಲಿ ಕುಕ್ ಮಾಡ್ತಾರೋ, ಒಂದು ರೂಮ್ ಇರುತ್ತೆ ಅದಕ್ಕೆ ಸಪರೇಟ್ ಆಗಿ ಕಿಚನ್ ಅಂತ, ಆತರ ಕಾರ್ಯನ ಮಣ್ಣಲ್ಲಿ ಈ ಸೂಕ್ಷ್ಮಾಣು ಜೀವಿಗಳು ಮಾಡ್ತವೆ ಅಂತ ಹೇಳಿದ್ರಿ. ಅದನ್ನ ನಾವು ಪ್ರೆಸೆಂಟ್ ನಮ್ಮ ಸೊಸೈಟಿ ಬಗ್ಗೆನು ಥಿಂಕ್ ಮಾಡಿದ್ರೆ, ಅಂದ್ರೆ ಒಂದ್ ಮನೆಯಲ್ಲಿ ಒಂದು ಕಿಚನ್ ಸ್ಟ್ರಾಂಗ್ ಆಗಿದ್ರೆ ಮನೆಯಲ್ಲಿರುವಂತ ಸಂಬಂಧನೂ ಚೆನ್ನಾಗಿರುತ್ತೆ, ಮನೆನೂ ಬೆಳವಣಿಗೆ ಆಗುತ್ತೆ. ಅದೇ ತರ ಮಣ್ಣಲ್ಲಿ ಸಹ ಈ ಸೂಕ್ಷ್ಮಾಣು ಜೀವಿಗಳು ಸ್ಟ್ರಾಂಗ್ ಆಗಿದ್ರೆ ಮಣ್ಣು ಕೂಡ ತುಂಬಾ ಫರ್ಟೈಲ್ ಆಗಿರುತ್ತೆ, ಮಣ್ಣು ಸ್ಟ್ರಾಂಗ್ ಆಗಿರುತ್ತೆ ಅಂತ ನನಗೆ ಅನಿಸ್ತಿದೆ. ನಾನ್ ರೀಸೆಂಟ್ ಆಗಿ ಒಂದು ರಿಪೋರ್ಟ್ ನೋಡಿದ ಪ್ರಕಾರ, ಇಫ್ ಕಿಚನ್ ಫೈಲ್ಸ್ ಫ್ಯಾಮಿಲಿ ಫೈಲ್ಸ್ ಅಂತೆ, ಅದೇ ತರ ಮಣ್ಣಲ್ಲೂ ಸಹ ಈ ಸೂಕ್ಷ್ಮಾಣು ಜೀವಿಗಳು ಫೈಲ್ ಆದ್ರೆ ಮಣ್ಣು ಕೂಡ ಫೇಲ್ ಆಗುತ್ತೆ ಅಂತ ನಾನು ಕನ್ಕ್ಲೂಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ.
1: ಓಕೆ, ಸೂಕ್ಷ್ಮಾಣು ಜೀವಿಗಳು ಸಹ ತುಂಬಾ ಮುಖ್ಯವಾದ ಕೆಲಸ ಮಾಡ್ತವೆ. ಮುಖ್ಯವಾದ ಕೆಲಸ ಅಲ್ಲ, ಅವು ಕೆಲಸ ಮಾಡಿದ್ರೇನೆ ವ್ಯವಸಾಯ ನಡೆಯುವಂತದ್ದು ಸೂಕ್ಷ್ಮಾಣು ಜೀವಿಗಳು. ಯಾಕಂದ್ರೆ ಅವು ನೇರವಾಗಿ ಕಣ್ಣಿ ಕಾಣೋದಿಲ್ಲ, ನಾವು ಟ್ರ್ಯಾಕ್ಟರ್ಗಳು ಒಳಗಡೆ ಕೂಲೋದು ಕಾಣುತ್ತೆ. ಟ್ರ್ಯಾಕ್ಟರ್ ಮುಖ್ಯಾಂತರ ಮನುಷ್ಯನಿಗೆ ನೇರವಾಗಿ ಗೊತ್ತಾಗುತ್ತೆ. ನಾವು ಅಲ್ಲಿ ಎರೆಹುಳುಗಳು ನೇರವಾಗಿ ಕಾಣುತ್ತವೆ, ಎರೆಹುಳುಗಳು ಮುಖ್ಯಾಂತ ಗೊತ್ತಾಗುತ್ತೆ. ಮತ್ತೆ ಬೆಳೆ ಚೆನ್ನಾಗಿ ಬರ್ತಾ ಇದೆ ಇಲ್ವಾ, ಅಥವಾ ಬೇರೆ ಕಳೆಗಳು ಇದಾವ ಇಲ್ವಾ ಅನ್ನೋದು ಗೊತ್ತಾಗುತ್ತೋ, ಬೇಕು ಬೇಡ ಅಂತ ನಿರ್ಧಾರ ಮಾಡ್ತಾರೆ. ಆದ್ರೆ ಸೂಕ್ಷ್ಮಾಣು ಜೀವಿಗಳು ಕಣ್ಣಿಗೆ ಕಾಣೋದಿಲ್ಲ, ಅದಕ್ಕಾಗಿ ಅವು ತುಂಬಾ ಲೇಟ್ ಆಗಿ ತುಂಬಾ ಬೆಳಕಿಗೆ ಬಂದಿರುವಂತಹ ಅಂಶ. ಹಾಗಾಗಿ ಸೂಕ್ಷ್ಮಾಣು ಜೀವಿಗಳು ಹೇಗಪ್ಪ ಅಂತ ಹೇಳಿದ್ರೆ, ನೀವು ಕಿಚನ್ ಅಂತ ಹೇಳಿದ್ರೆ ಕಿಚನ್ ಅಲ್ಲಿ ಎಲ್ಲಾ ಮೆಟೀರಿಯಲ್ಸ್ ಇದಾವೆ. ಎಲ್ಲಾ ಬೇಕಾದ ಅಡಿಗೆ ಬೇಕಾದ ಸ್ಟೌವ್ ಇದೆ, ಗ್ಯಾಸ್ ಇದೆ, ತರಕಾರಿಗಳಿದ್ದಾವೆ, ಬೆಳೆಕಾಳುಗಳಿದ್ದಾವೆ, ಧಾನ್ಯಗಳಿದ್ದಾವೆ, ಎಲ್ಲ ಇದಾವೆ. ಆದ್ರೆ ಅಡಿಗೆ ಮಾಡಿರೋರು ಯಾರು ಇಲ್ಲ, ಒಳ್ಳೆ ಕುಕ್ ಇರ್ಬೇಕಲ್ಲಿ. ಆ ಕುಕ್ ಕೆಲಸ ಸೂಕ್ಷ್ಮಾಣು ಜೀವಿಗಳು ಮಾಡ್ತವೆ. ಯಾವಾಗ ಕಿಚನ್ ಫೇಲ್ಸ್ ಅಂತಾರೋ, ಫ್ಯಾಮಿಲಿ ಫೇಲ್ಸ್ ಅಂದ್ರೆ ಫ್ಯಾಮಿಲಿ ಆರೋಗ್ಯ ಇರೋದಿಲ್ಲ. ಯಾವಾಗಲೂ ಹೊರಗಡೆ ಹೋಟ್ಲಿಂದ ತಗೊಂಡು ತಿಂತ ಇದೆ ನಿಷ್ಠ ಆರೋಗ್ಯ. ಸೇಮ್ ಅದೇ ರೀತಿ ವ್ಯವಸಾಯದಲ್ಲೂ ಅಷ್ಟೇ, ಅಲ್ಲಿ ಕಿಚನ್ ಚೆನ್ನಾಗಿದ್ಯಾ ಇಲ್ವಾ ಅನ್ನೋದು, ಕಿಚನ್ ಯಾವ ಕೆಲಸ ಮಾಡಿ ಸಾವಯವ ಅಂಶ ಇದೆಯಾ ಇಲ್ವಾ. ಸಾವಯವ ಅಂಶಗಳು ಚೆನ್ನಾಗಿದ್ರೆ ಅಲ್ಲಿ ಆಟೋಮೆಟಿಕ್ ಆಗಿ ಕುಕ್ ಬಂದ್ಬಿಡ್ತಾರೆ. ಯಾವಾಗ ಅಲ್ಲಿ ಸ್ಟೌವ್ ಇದೆ, ಗ್ಯಾಸ್ ಇದೆ, ಎಲ್ಲಾ ಮೆಟೀರಿಯಲ್ಸ್ ಇದಾವ ಅಂತ ಹೇಳಿದ್ರೆ ಯಾರೋ ಒಬ್ರು ಬರ್ತಾರೆ ಅಡಿಗೆ ಮಾಡ್ಕೊಳಕ್ಕೆ ಅಲ್ವಾ. ಒಂದಿಲ್ಲ ಒಂದಿದೆ ಅಂದ ತಕ್ಷಣ ಕೆಲವರು ಬರೋದಿಲ್ಲ. ಹಾಗಾಗಿ ಸೂಕ್ಷ್ಮಾಣು ಜೀವಿಗಳು ನಮಗೆ ಅಲ್ಲಿ ಕುಕ್ತರ ಕೆಲಸ ಮಾಡಿ ಅಲ್ಲಿ ಬೇಕಾಗಿರೋ ಧಾನ್ಯಗಳು ಕೆಲವೇ, ಬಟ್ ಅದರಲ್ಲಿ ವಿಧ ವಿಧವಾದ ಖಾದ್ಯಗಳನ್ನು ಮಾಡಿ ತಿಂತಾರಲ್ವಾ. ಅದೇ ಸೂಕ್ಷ್ಮಾಣು ಜೀವಿಗಳು ಕೆಲವೇ ಇರ್ತವೆ, ಗಿಡಗಳಿಗೆ ಬೇಕಾಗಿರುವಂತಹ ಹಲವಾರು ಪೋಷಕಾಂಶಗಳನ್ನ ಅವು ಬೇರೆ ಬೇರೆ ರೀತಿಯಲ್ಲಿ ತಯಾರು ಮಾಡಿ ಗಿಡಗಳಿಗೂ ಕೊಡ್ತವೆ. ಹಾಗಾಗಿ ಸೂಕ್ಷ್ಮಾಣು ಜೀವಿಗಳು ಸಾವಯವ ಇಂಗಾಲ ಅದು ತುಂಬಾ ಮುಖ್ಯ. ಅವುಗಳು ಪ್ರಮಾಣ ಹೇಗಿದೆ, ಎಷ್ಟಿದೆ, ಏನ್ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಮಣ್ಣು ಪರೀಕ್ಷೆ ಅನ್ನೋದು ತುಂಬಾ ಸಹಾಯ ಆಗುತ್ತೆ. ಹಾಗಾಗಿ ಈ ಮೂರು ಅಂಶಗಳನ್ನ ರೈತರು ಗಮನದಲ್ಲಿ ಇಟ್ಕೊಂಡು ವ್ಯವಸಾಯ ಮಾಡಿದ್ರೆ ವ್ಯವಸಾಯಕ್ಕೆ ಉಳಿಗಾಲ ಇದೆ, ಇಲ್ಲ ಅಂತ ಹೇಳಿದ್ರೆ ವ್ಯವಸಾಯ ಬೇಗ ಕ್ಲೋಸ್ ಮಾಡ್ಬೇಕಾಗುತ್ತೆ. ಮರುಭೂಮಿ ಆಗೋ ಅವಕಾಶಗಳು ತುಂಬಾ ಹತ್ತಿರದಲ್ಲೇ ಇದಾವೆ. ಇದೇ ರೀತಿಯಾದಂತಹ ವ್ಯವಸಾಯ ರಾಸಾಯನಿಕಗಳ ಬಳಕೆ ಇದೇ ರೀತಿ ಮುಂದುವರೆದ್ರೆ ಇನ್ನು ಮುಂಬರುವಂತಹ ಒಂದು 30-40 ವರ್ಷಗಳಲ್ಲಿ ಯಾವುದೇ ರೀತಿಯಾದಂತಹ ಬೆಳೆ ಬೆಳೆಯೋದಕ್ಕಾಗೋದಿಲ್ಲ.
0: ಅಂದ್ರೆ ನಮ್ಮ ಮಣ್ಣು ಫಲವತ್ತತೆಯನ್ನೆಲ್ಲ ಕಳ್ಕೊಂಡು ನಾವು ಯಾವುದೇ ಬೆಳೆ ಬೆಳೆಯೋದಕ್ಕಾಗೋದಿಲ್ಲ. ಸುಮ್ನೆ ಜಮೀನ್ ಇರುತ್ತೆ, ಆದ್ರೆ ಏನು ಬೆಳೆ ಬರಲ್ಲ,
1: ಏನು ಬೆಳೆ ಬರೋದಿಲ್ಲ. ನಿಮ್ಗೆ ಎಲ್ಲಾ ಅಂಶಗಳಿದ್ದು, ರಸಗೊಬ್ಬರಗಳಿದ್ದು, ಬೇರೆ ಬೀಜಗಳಿದ್ದು ಎಲ್ಲಾ ಇದ್ರು ಸಹ ಮಣ್ಣಲ್ಲಿ ಸಾವಯವ ಅಂಶ ಇಲ್ಲ ಅಂತ ಹೇಳಿದ್ರೆ ಉತ್ಪಾದಕತೆ ಇರೋದಿಲ್ಲ. ಉತ್ಪಾದಕತೆ ಇಲ್ಲ ಅಂತ ಹೇಳಿದ್ರೆ ಅವು ಹುಟ್ಟುತ್ತವೆ, ಹಂಗೆ ಒಣಗೋಗ್ತವೆ, ಸತ್ತು ಹೋಗ್ತವೆ, ಅಲ್ಲ ಮರುಭೂಮಿ ತರ ಆಗೋಗುತ್ತೆ. ಹಾಗಾಗಿ ಇದು ತುಂಬಾ ಮುಖ್ಯ.
0: ತುಂಬಾ ಧನ್ಯವಾದಗಳು ಸರ್, ಈ ದಿನ ಈ ಸರಣಿಯಲ್ಲಿ ಮಣ್ಣಿನ ಪರೀಕ್ಷೆ ಬಗ್ಗೆ, ಹಾಗೆ ಸಾವಯವದ ಇಂಗಾಲದ ಬಗ್ಗೆ, ಮತ್ತೆ ಸೂಕ್ಷ್ಮಾಣು ಜೀವಿಗಳ ಬಗ್ಗೆ ಸುವಿಸ್ತಾರವಾಗಿ ವಿವರಿಸಿದ್ದೀರಾ. ಇದರಿಂದ ನಮ್ಮ ಕೇಳುಗರಿಗೆ ತುಂಬಾ ಉಪಯೋಗ ಆಗುತ್ತೆ. ತುಂಬಾ ಧನ್ಯವಾದಗಳು ಸರ್.
1: ಥ್ಯಾಂಕ್ ಯು ಸರ್.
2: ಕೇಳುಗರೆ, ಇದುವರೆಗೂ ಕೇಳಿದಿರಲ್ಲವೇ ಮಣ್ಣಿನ ಪರೀಕ್ಷೆ ಯಾಕೆ ಮಾಡಿಸಬೇಕು, ಇದರ ಮಹತ್ವ ಬಗ್ಗೆ ತುಂಬಾ ಅರ್ಥಪೂರ್ಣವಾಗಿ ನಮ್ಮ ಪ್ರೀತಿಯ ರೈತರಿಗೆ ತಿಳಿಸಿಕೊಟ್ಟಿದ್ದಾರೆ. ಇವರಿಗೆ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಪರವಾಗಿ ಹಾಗೂ ಪ್ರೀತಿಯ ಕೇಳುಗರ ಪರವಾಗಿ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸೋಣ. ಧನ್ಯವಾದಗಳು ಸರ್.
3: ಥ್ಯಾಂಕ್ ಯು ಮೇಡಮ್.
2: ಕೇಳುಗರೆ, ಮತ್ತೊಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅದುವರೆಗೂ ಕೇಳ್ತಾ ಇರಿ, ಇದು ನಿಮ್ಮ ನೆಚ್ಚಿನ ನಮ್ಮ ಧ್ವನಿ 90.4 MHz FM ನಲ್ಲಿ.

ಆತ್ಮೀಯ ನಮ್ಮ ಧ್ವನಿ ಸಮುದಾಯ ರೇಡಿಯೋ ಕೇಳುಗರೆ, ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳತಿ ಅಂಕುಶ. ಕೇಳುಗರೆ, ನಾನು ನಿಮಗೆ ಈ ದಿನ ಬೇಲೂರಿನ ಇತಿಹಾಸದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಬೇಲೂರು ಹಾಸನ ಜಿಲ್ಲೆಯ ಪ್ರಮುಖ ಪ್ರವಾಸಿ ಸ್ಥಳಗಳಲ್ಲಿ ಒಂದು. ಶಿಲಾಮಾಲಕೇರ ಬೇಲೂರು ಎಂದು ಪ್ರಸಿದ್ಧವಾಗಿರುವ ಬೇಲೂರು ಶಿಲ್ಪಕಲೆಗೆ ಖ್ಯಾತಿ ಪಡೆದಿದೆ. ಹಳೇಬೀಡು ಸೋಮನಾಥಪುರದ ಜೊತೆಗೆ ಬೇಲೂರು ಹೊಯ್ಸಳ ಸಾಮ್ರಾಜ್ಯದ ಶಿಲ್ಪಕಲೆಯ ದೇವಾಲಯಗಳೆಂದು ಪ್ರಸಿದ್ಧವಾಗಿದೆ. ಪ್ರತಿ ವರ್ಷವೂ ದೇಶ ವಿದೇಶದ ಲಕ್ಷಾಂತರ ಪ್ರವಾಸಿಗರು ಈ ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡುತ್ತಾರೆ. ಹಳೇಬೀಡಿಗೆ ಮುನ್ನ ಬೇಲೂರು ಹೊಯ್ಸಳ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು.

ಬೆಂಗಳೂರಿನಲ್ಲಿ ಚೆನ್ನಕೇಶವ ಸ್ವಾಮಿಯ ದೇವಸ್ಥಾನ ಮತ್ತು ದೇವಸ್ಥಾನದ ಆವರಣವೇ ಮುಖ್ಯ ಆಕರ್ಷಣೆ. ಶಿಲ್ಪಕಲೆಗೆ ನಿದರ್ಶನವಾಗಿರುವ ಈ ದೇವಾಲಯದಲ್ಲಿ ಚೆನ್ನಕೇಶವ ಸ್ವಾಮಿಯ ದೇವಸ್ಥಾನದ ಜೊತೆಗೆ ಸೌಮ್ಯನಾಯಕಿ ಅಮ್ಮನವರ ದೇವಸ್ಥಾನ, ರಂಗನಾಯಕಿ ಅಮ್ಮನವರ ದೇವಸ್ಥಾನ ಮತ್ತು ಕಪ್ಪೆ ಚೆನ್ನಿಗರಾಯನ ದೇವಸ್ಥಾನಗಳು ಮುಖ್ಯ ಆಕರ್ಷಣೆಗಳು. ಇದಲ್ಲದೆ ಮುಖ್ಯ ದೇವಸ್ಥಾನದ ಹೊರಭಾಗದಲ್ಲಿರುವ ಶಿಲಾ ಬಾಲಿಕೆಗಳು, ದೇವಸ್ಥಾನದ ಒಳಾಂಗಣದ ಕಂಬಗಳು ಮತ್ತು ದೇವಾಲಯದ ಗೋಪುರ ನಯನ ಮನೋಹರ. ಇನ್ನು ಬೇಲೂರು ಒಂದು ಐತಿಹಾಸಿಕ ಸ್ಥಳವಾಗಿದ್ದು ಇಲ್ಲಿನ ಚೆನ್ನಕೇಶ್ವರ ದೇವಾಲಯ ಪ್ರಪಂಚದಲ್ಲಿ ಪ್ರಸಿದ್ಧಿಯನ್ನು ಪಡೆದಿದೆ. ಈ ದೇವಾಲಯವನ್ನು ನೋಡಲು ಹೆಚ್ಚು ಹೆಚ್ಚು ಜನರು ಬರುತ್ತಾರೆ. ಇಲ್ಲಿರುವ ಶ್ರೀ ಚೆನ್ನಕೇಶ್ವರ ದೇವಾಲಯವು ಹೊಯ್ಸಳರ ಕಾಲದಲ್ಲಿ ಪ್ರತಿಷ್ಠಾಪನೆಯಾಯಿತು ಹಾಗೂ ಈ ದೇವಾಲಯವು ನಕ್ಷತ್ರ ಆಕಾರದಲ್ಲಿದೆ. ಈ ದೇವಾಲಯವು ಸೂಕ್ಷ್ಮ ಕೆತ್ತನೆಯಿಂದ ಕೂಡಿದೆ ಹಾಗೂ ಪ್ರೇಕ್ಷಣೀಯ ಸ್ಥಳವೂ ಆಗಿದೆ. ಇಲ್ಲಿಗೆ ಬೇರೆ ಬೇರೆ ಕಡೆಯಿಂದ ಹೆಚ್ಚು ಹೆಚ್ಚು ಜನ ಬಂದು ಈ ದೇವಾಲಯವನ್ನು ವೀಕ್ಷಿಸುತ್ತಾರೆ. ಬೇಲೂರು ಕರ್ನಾಟಕ ರಾಜ್ಯದ ಹಾಸನ ಜಿಲ್ಲೆಯಲ್ಲಿದೆ. ಯಗಚಿ ನದಿಯ ದಡದಲ್ಲಿರುವ ಬೇಲೂರು ಬೆಂಗಳೂರಿನಿಂದ 222 ಕಿಲೋಮೀಟರ್, ಮೈಸೂರಿನಿಂದ 149 ಕಿಲೋಮೀಟರ್ ಮತ್ತು ಜಿಲ್ಲಾ ಕೇಂದ್ರದಿಂದ 37 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿಗೆ ಬರಲು ರಸ್ತೆ ಮಾರ್ಗವೇ ಮುಖ್ಯ ಮಾರ್ಗವಾಗಿದ್ದು ಹತ್ತಿರದ ಅರಸೀಕೆರೆಗೆ ಅಥವಾ ಬಾಣಾವರಕ್ಕೆ ರೈಲಿನಲ್ಲಿ ಬಂದು ಅಲ್ಲಿಂದ ಮುಂದಕ್ಕೆ ಬಸ್ಸಿನಲ್ಲಿ ಬರಬಹುದು. ಬಾಣಾವರದಿಂದ ಅಲೈಬೀಡು ಕೇವಲ 25 ಕಿಲೋಮೀಟರ್ ದೂರದಲ್ಲಿದ್ದು ಅಲ್ಲಿಂದ ಬೇಲೂರು ಕೇವಲ 15 ಕಿಲೋಮೀಟರ್ ದೂರದಲ್ಲಿರುತ್ತದೆ. ಬೆಂಗಳೂರಿನಿಂದ ರೈಲು ಮಾರ್ಗವಾಗಿ ಬಾಣಾವರದ ರೈಲ್ವೆ ನಿಲ್ದಾಣದಲ್ಲಿ ಇಳಿದರೆ ಅಲ್ಲಿಂದ ಪ್ರತಿ ಅರ್ಧ ಗಂಟೆಗೊಮ್ಮೆ ಬಸ್ಸಿನ ಸೌಲಭ್ಯವಿರುತ್ತದೆ. ಇನ್ನು ಇದರ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳುವುದಾದರೆ ಇದನ್ನು ಹಿಂದೆ ವೇಲುಪುರ ಎಂದು ಕರೆಯುತ್ತಿದ್ದರು. ದೇವಾಲಯ ಕಟ್ಟುವ ಕಾರ್ಯ ಹೊಯ್ಸಳ ಚಕ್ರವರ್ತಿಯಾದ ವಿಷ್ಣುವರ್ಧನನ ಆಳ್ವಿಕೆಯಲ್ಲಿ ಪ್ರಾರಂಭವಾಯಿತು. ರಾಜ ವಿಷ್ಣುವರ್ಧನನು ತಲಕಾಡಿನಲ್ಲಿ ಚೋಳರ ಮೇಲಿನ ವಿಜಯೋತ್ಸವವನ್ನು ಆಚರಿಸುವ ಸಮಯದಲ್ಲಿ ತನ್ನ ಗುರುಗಳಾದ ಶ್ರೀರಾಮಾನುಜಾಚಾರ್ಯರ ಆಶೀರ್ವಾದದೊಂದಿಗೆ ಚೆನ್ನಕೇಶವ ಸ್ವಾಮಿಯ ವಿಗ್ರಹವನ್ನು ಪ್ರತಿಷ್ಠೆ ಮಾಡಿದನು. ಈ ರೀತಿಯಾಗಿ ಈ ದೇವಸ್ಥಾನಕ್ಕೆ ವಿಜಯನಾರಾಯಣ ಸ್ವಾಮಿ ದೇವಸ್ಥಾನವೆಂದು ಹೆಸರು ಬಂದಿದೆ. ಸುಮಾರು 103 ವರ್ಷಗಳ ಕಾಲ ನಡೆದಂತಹ ಈ ದೇವಾಲಯದ ಕಾರ್ಯ ವಿಷ್ಣುವರ್ಧನನ ಮೊಮ್ಮಗನಾದ ಇಮ್ಮಡಿ ವೀರಬಲ್ಲಾಳನ ಆಳ್ವಿಕೆಯಲ್ಲಿ ರೂಪುಗೊಂಡಿತು. ದೇವಾಲಯಕ್ಕೆ ಒಂದು ವಿಮಾನ ಗೋಪುರವಿದ್ದು ಈ ಕಾರಣವಾಗಿ ಇದನ್ನು ಹೊಯ್ಸಳದ ಏಕಕೂಟ ಶೈಲಿಯ ದೇವಸ್ಥಾನವೆಂದು ಪರಿಗಣಿಸಲಾಗಿದೆ. ಈ ದೇವಾಲಯದ ಗೋಪುರವು 20 ಅಡಿಗಳಿಗೂ ಎತ್ತರವಾಗಿದ್ದು ದಾಳಿಕಾರರ ಹಾವಳಿಗೆ ಸಿಕ್ಕಿ ವಿರೂಪಗೊಂಡಿತ್ತು. ಈ ದೇವಾಲಯಕ್ಕೆ ಇನ್ನೊಂದು ಬಾಗಿಲಿದೆ. ಇದಕ್ಕೆ ಆನೆ ಬಾಗಿಲು ಎಂದು ಕರೆಯುತ್ತಾರೆ. ಬೇಲೂರಿನಲ್ಲಿ ಅನೇಕ ದೇವಾಲಯಗಳಿವೆ. ಅವುಗಳಲ್ಲಿ ಚೆನ್ನಕೇಶವ ದೇವಾಲಯ ಪ್ರಸಿದ್ಧವಾಗಿದೆ. ಇನ್ನು ಈ ದೇವಾಲಯದ ಆವರಣದಲ್ಲಿ ಕಂಡುಬರುವ ಮುಖ್ಯ ದೇವಸ್ಥಾನಗಳ ಬಗ್ಗೆ ತಿಳಿದುಕೊಳ್ಳುವುದಾದರೆ ಗೋಪುರದ ಮೂಲಕ ಒಳಗೆ ಬಂದ ಕೂಡಲೇ ಪ್ರದಕ್ಷಿಣಾಕಾರದಲ್ಲಿ ದೇವಾಲಯವನ್ನು ಸುತ್ತಿದರೆ ಕಾಣುವ ಮುಖ್ಯ ದೇವಸ್ಥಾನಗಳು ಚೆನ್ನಕೇಶವ ಸ್ವಾಮಿ ದೇವಸ್ಥಾನ, ಕಪ್ಪೆ ಚೆನ್ನಿಗರಾಯನ ದೇವಸ್ಥಾನ, ಸೌಮ್ಯನಾಯಕಿ ಅಮ್ಮನವರ ದೇವಸ್ಥಾನ, ಕಲ್ಯಾಣ ಮಂಟಪ, ವೀರನಾರಾಯಣ ದೇವಸ್ಥಾನ, ರಂಗನಾಯಕಿ ಅಮ್ಮನವರ ದೇವಸ್ಥಾನ. ಇದಲ್ಲದೆ ಗೋಪುರದ ಎಡಭಾಗದಲ್ಲಿ ಮಂಟಪ ಸಾಲನ್ನು ಮಾಡಿ ಅಲ್ಲಿ ಚಿಕ್ಕ ಗುಡಿಗಳನ್ನು ಮಾಡಿದ್ದಾರೆ. ಇದರ ನಂತರ ಶ್ರೀರಾಮ ದೇವರ ಗುಡಿ ಇದೆ. ಗೋಪುರದ ಬಲಭಾಗದಲ್ಲಿ ಪುಷ್ಕರಣಿಯನ್ನು ಮಾಡಲಾಗಿದೆ. ಇನ್ನು ಕಪ್ಪೆ ಚೆನ್ನಿಗರಾಯಣ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳುವುದಾದರೆ ಈ ಗುಡಿಯು ಮುಖ್ಯ ಗುಡಿಯ ಹಾಗೆ ನಕ್ಷತ್ರಾಕಾರವಾದ ಶ್ರೀಚಕ್ರದ ಪೀಠದ ಮೇಲೆ ಕಟ್ಟಲ್ಪಟ್ಟಿದೆ. ಸ್ಥಳೀಯ ಕೆಲವು ಜನರಿಂದ ಇದೇ ಮೂಲವಾಗಿ ಪ್ರಧಾನ ದೇವಾಲಯವಾಗಬೇಕಿತ್ತು ಎಂದು ಕೇಳಿ ಬಂದರೂ ಈ ನಕ್ಷತ್ರಾಕಾರದ ಪೀಠವನ್ನು ಬಿಟ್ಟರೆ ಯಾವುದೇ ಸಾಕ್ಷ್ಯಾಧಾರಗಳು ಮೂಡಿಬಂದಿಲ್ಲ. ಈ ದೇವಸ್ಥಾನದ ಗರ್ಭಗುಡಿಯಲ್ಲಿ ಕಪ್ಪೆ ಚೆನ್ನಿಗರಾಯಣ ವಿಗ್ರಹವಿದೆ. ಈ ವಿಗ್ರಹದ ಹೊಟ್ಟೆಯಲ್ಲಿ ಕಪ್ಪೆಯನ್ನು ಕೆತ್ತಲಾಗಿದೆ. ಅಮರಶಿಲ್ಪಿ ಜಕ್ಕನಾಚಾರ್ಯರ ದಂತಕಥೆಯ ಮೂಲದಿಂದ ನಮಗೆ ಇದರ ಹಿನ್ನೆಲೆ ತಿಳಿದು ಬರುತ್ತದೆ. ಹಿಂದೆ ಜಕ್ಕನಾಚಾರ್ಯರಿಗೂ ಅವರ ಮಗ ಡಂಕನಾಚಾರ್ಯರಿಗೂ ವಾದ ನಡೆದು ಡಂಕನನ್ನು ಚೆನ್ನಿಗರಾಯನ ವಿಗ್ರಹದಲ್ಲಿ ದೋಷವಿರುವುದಾಗಿ ಹೇಳಿ
ಅದನ್ನು ನಿರೂಪಿಸಲು ಹೊರಟಾಗ ವಿಗ್ರಹದ ಗರ್ಭದಲ್ಲಿ ಕಪ್ಪೆ ಕಂಡು ಬರಲು ವಿಗ್ರಹಕ್ಕೆ ಈ ಹೆಸರು ಬಂದಿದೆಂದು ಹೇಳಲಾಗುತ್ತದೆ. ಇದಲ್ಲದೆ ಒಳಾಂಗಣದಲ್ಲಿ ಗೋಪಾಲಕೃಷ್ಣ, ಮಹಿಷಾಸುರಮರ್ದಿನಿ ಮತ್ತು ವಿಷ್ಣು ಲಕ್ಷ್ಮಿಯರ ಸುಂದರ ಮೂರ್ತಿಗಳಿವೆ. ಇನ್ನು ಸೌಮ್ಯನಾಯಕಿ ಅಮ್ಮನವರ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಕಪ್ಪೆ ಚಿನ್ನಿಗರಾಯ ದೇವಸ್ಥಾನದ ಎಡಪಾರ್ಶ್ವದಲ್ಲಿರುವ ದೇವಸ್ಥಾನ ರಂಗನಾಯಕಿ ಅಮ್ಮನವರ ದೇವಸ್ಥಾನ. ಚತುರ್ಭುಜಧಾರಿಯಾಗಿ ಸೌಮ್ಯನಾಯಕಿ ಅಮ್ಮನವರು ಚನ್ನಕೇಶವನ ಮೆಚ್ಚಿನ ಪತ್ನಿ ಎಂದು ಹೇಳುತ್ತಾರೆ. ಇನ್ನು ಇಲ್ಲಿರುವ ಕಲ್ಯಾಣ ಮಂಟಪದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಸೌಮ್ಯನಾಯಕಿ ಅಮ್ಮನವರ ದೇವಾಲಯದ ನಂತರ ಸಿಗುವುದೇ ಕಲ್ಯಾಣ ಮಂಟಪ. ಇಲ್ಲಿ ಚನ್ನಕೇಶವ ಸ್ವಾಮಿಗೂ ಸೌಮ್ಯನಾಯಕಿ ಅಮ್ಮ ಅವರಿಗೂ ಕಲ್ಯಾಣೋತ್ಸವವನ್ನು ಮಾಡಲಾಗುತ್ತದೆ. ಇದರ ಜೊತೆಗೆ ಜಾತ್ರೆಯ ಸಮಯದಲ್ಲಿ ಹೋಮಯಾಗಾದಿಗಳು ನಡೆಯುತ್ತವೆ. ವೀರನಾರಾಯಣ ದೇವಸ್ಥಾನ, ಇದು ಕಲ್ಯಾಣ ಮಂಟಪದ ಒಳಭಾಗದಲ್ಲಿದೆ. ಒಳಗೆ ಗರ್ಭಗುಡಿಯಲ್ಲಿರುವ ವಿಗ್ರಹ ಭಿನ್ನವಾಗಿದೆ. ಈ ಕಾರಣವಾಗಿ ಈ ದೇವಸ್ಥಾನದ ಬಾಗಿಲು ಮುಚ್ಚಿರುತ್ತದೆ. ಇನ್ನು ರಂಗನಾಯಕಿ ಅಮ್ಮನವರ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ವೀರನಾರಾಯಣ ದೇವಸ್ಥಾನದ ನಂತರ ಸಿಗುವುದು ಈ ದೇವಸ್ಥಾನ. ರಂಗನಾಯಕಿ ಅಮ್ಮನವರನ್ನು ಚನ್ನಕೇಶವ ಸ್ವಾಮಿಯ ಜ್ಯೇಷ್ಠ ಪತ್ನಿ ಎಂದು ಹೇಳುತ್ತಾರೆ. ದೇವಸ್ಥಾನದ ಆವರಣದಲ್ಲಿ ಈಗಾಗಲೇ ತಿಳಿಸಿದ ದೇವಸ್ಥಾನಗಳನ್ನು ಬಿಟ್ಟು ನೋಡಲು ಇನ್ನೂ ಕೆಲವು ಆಕರ್ಷಣೆಗಳಿವೆ. ಯಜ್ಞಯಾಗಾದಿಗಳನ್ನು ಮಾಡಲು ಯಾಗಶಾಲೆ, ಅಡಿಗೆ ಮಾಡಲು ಪಾಕಶಾಲೆ, ಪುಷ್ಕರಣಿ ಇತ್ಯಾದಿಗಳ ವ್ಯವಸ್ಥೆ ಇದೆ. ದೇವಸ್ಥಾನವನ್ನು ಗೋಪುರದ ಮೂಲಕ ಪ್ರವೇಶಿಸಿದರೆ ಆವರಣದ ಎಡಭಾಗದಲ್ಲಿ ಸುಮಾರು 40 ಅಡಿ ಎತ್ತರದ ಒಂದು ಕಂಬ ಕಾಣಿಸುವುದು. ಈ ಕಂಬವನ್ನು ನಕ್ಷತ್ರಾಕಾರದ ಒಂದು ಜಗುಳಿಯ ಮೇಲೆ ನಿರಾಧಾರವಾಗಿ ನಿಲ್ಲಿಸಲಾಗಿದೆ. ಕಂಬವು ಈ ಜಗುಳಿಯ ಮಧ್ಯದಲ್ಲಿದ್ದು ಇದರ ಕೆಳಗಡೆ 4 ಸಂದುಗಳನ್ನು ಮಾಡಲಾಗಿದೆ. ಈ ಸಂದುಗಳ ಮೂಲಕ ಒಂದು ಕಡೆಯಿಂದ ಇನ್ನೊಂದು ಕಡೆ ನೋಡಬಹುದು. ಈ ರೀತಿಯಾಗಿ ಈ ಕಂಬವು ಯಾವ ಆಧಾರವೂ ಇಲ್ಲದೆ ನಿಂತಿದೆ ಎಂದು ಖಚಿತವಾಗುತ್ತದೆ. ಜೊತೆಗೆ ವಾಯುವ ದಿಕ್ಕಿನಿಂದ ಒಂದು ತೆಳುವಾದ ಬಟ್ಟೆ ಅಥವಾ ಪೇಪರ್ ಚೂರನ್ನು ತುದಿಯಿಂದ ಮಧ್ಯದವರೆಗೆ ತಳ್ಳಿದರೆ ಸಲೀಸಾಗಿ ಹೋಗುತ್ತದೆ. ಹೀಗಾಗಿ ಇದು 3 ದಿಕ್ಕುಗಳಲ್ಲಿ ನಿಂತಿದೆ ಎಂದು ಸಾಬೀತಾಗುತ್ತದೆ. ಈ ಕಾರಣಗಳಿಂದ ಇದನ್ನು ಗುರುತ್ವ ಕೇಂದ್ರ ಕಂಬ ಎಂದು ಕರೆಯುತ್ತಾರೆ. ಈ ತುದಿಯ ಬೆಳಕನ್ನು ಆ ತುದಿಯಿಂದ ನೋಡಬಹುದು. ದೇವಸ್ಥಾನದ ಇನ್ನೊಂದು ಬಾಗಿಲಿಗೆ ಆನೆ ಬಾಗಿಲು ಎಂದು ಕರೆಯುತ್ತಾರೆ. ಇದು ಸಾಧಾರಣವಾಗಿ ಮುಚ್ಚಿರುತ್ತದೆ. ಮೂಲದ್ವಾರ ಗೋಪುರದ ದ್ವಾರವಾಗಿದ್ದರೂ ದೇವರಿಗೆ ನಡೆಯುವ ಎಲ್ಲ ಉತ್ಸವಗಳು ಈ ದ್ವಾರದ ಮೂಲಕವಾಗಿ ಸಂಚರಿಸುತ್ತದೆ. ಈ ರೀತಿಯಾಗಿ ಇದು ವೈಶಿಷ್ಟ್ಯತೆಯನ್ನು ಪಡೆದಿದೆ. ದೇವಸ್ಥಾನದ ಗೋಪುರ ಮತ್ತು ಆನೆ ಬಾಗಿಲ ನಡುವೆ ಮಂಟಪದ ಸಾಲನ್ನು ಮಾಡಿದ್ದಾರೆ. ಇಲ್ಲಿ ಚಿಕ್ಕ ಗುಡಿಗಳನ್ನು ಮಾಡಲಾಗಿದೆ. ಈ ಗುಡಿಗಳಲ್ಲಿ ರಾಮಾನುಜಾಚಾರ್ಯರು, ಯೋಗ ನರಸಿಂಹರು, ಕಾಳಿಮರ್ದನ ಕೃಷ್ಣ, ಆಂಜನೇಯ ಮುಂತಾದ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಲಾಗಿದೆ. ಇದಲ್ಲದೆ ರಂಗನಾಯಕಿ ಅಮ್ಮನವರ ದೇವಸ್ಥಾನದ ಪಕ್ಕದಲ್ಲೂ ಮಂಟಪದ ಸಾಲು ಇದೆ. ಇಲ್ಲಿ ಅನೇಕ ಶಿಲಾ ವಿಗ್ರಹಗಳನ್ನು ಸಂಗ್ರಹಿಸಿ ಪ್ರೇಕ್ಷಕರಿಗೆ ನೋಡಲು ಅನುಕೂಲ ಮಾಡಿ ಇಟ್ಟಿದ್ದಾರೆ. ಮೂಲತಃ ದೇವಸ್ಥಾನದ ಆವರಣವನ್ನು ಅಗೆದಾಗ ದೇವಸ್ಥಾನಕ್ಕೆ ಸಂಬಂಧಪಟ್ಟ ವಿಗ್ರಹಗಳನ್ನು ಇಲ್ಲಿ ಇಡಲಾಗಿದೆ. ಈ ಶಿಲೆಗಳಲ್ಲಿ ಸುಮಾರು 4 ಅಡಿ ಎತ್ತರದ ಗಣಪತಿಯ ವಿಗ್ರಹ, ವಿಷ್ಣು ಆಂಜನೇಯರ ವಿಗ್ರಹಗಳು ಮತ್ತು ನಾಗಕಲ್ಲುಗಳನ್ನು ಕಾಣಬಹುದು. ಮುಖ್ಯವಾಗಿ ಇಲ್ಲಿ ಅನೇಕ ಶಾಸನ ಕಂಬಗಲ್ಲುಗಳನ್ನು ಇಡಲಾಗಿದೆ. ಈ ಶಾಸನಗಳಲ್ಲಿ ದೇವಾಲಯದ ಇತಿಹಾಸ, ದೇವಸ್ಥಾನವನ್ನು ಕಟ್ಟಿದ ಶಿಲ್ಪಿಗಳ ಹೆಸರಿದೆ ಎಂದು ಸ್ಥಳೀಯರಿಂದ ತಿಳಿಯುತ್ತದೆ. ಆನೆ ಬಾಗಿಲಿನ ಪಕ್ಕದಲ್ಲಿರುವುದೇ ಪಾಕಶಾಲೆ. ಇಲ್ಲಿ ಪ್ರತಿ ದಿವಸವೂ ದೇವರ ನೈವೇದ್ಯಕ್ಕಾಗಿ ಪ್ರಸಾದವನ್ನು ಮಾಡುತ್ತಾರೆ. ಇದರ ಪಕ್ಕದಲ್ಲೇ ಯಾಗಶಾಲೆ ಉಂಟು. ರಥೋತ್ಸವ ಅಥವಾ ಉತ್ಸವದ ಸಮಯದಲ್ಲಿ ಇಲ್ಲಿ ಶಾಸ್ತ್ರೀಯವಾಗಿ ನಡೆಯಬೇಕಾದ ಯಜ್ಞಯಾಗಾದಿಗಳನ್ನು ಮಾಡುತ್ತಾರೆ. ಯಾಗಶಾಲೆಯ ಪಕ್ಕದಲ್ಲಿ ರಾಮದೇವರ ದೇವಸ್ಥಾನವಿದೆ. ಗರ್ಭಗುಡಿಯಲ್ಲಿ ರಾಮ, ಸೀತೆ, ಲಕ್ಷ್ಮಣ ಮತ್ತು ಮಾರುತಿಯರ ವಿಗ್ರಹಗಳಿದೆ. ಸಾಮಾನ್ಯವಾಗಿ ರಾಮನ ಎಡಭಾಗದಲ್ಲಿರುವ ಸೀತೆ ಇಲ್ಲಿ ಬಲಭಾಗದಲ್ಲಿರುವುದನ್ನು ಕಾಣಬಹುದು. ರಾಮದೇವರ ದೇವಸ್ಥಾನದ ಪಕ್ಕದಲ್ಲಿ ವಾಹನ ಮಂಟಪವಿದೆ. ಉತ್ಸವಗಳಿಗೆ ಬೇಕಾಗುವ ವಾಹನ ಪ್ರತಿಮೆಗಳನ್ನು ಇಲ್ಲಿ ಇಡಲಾಗಿದೆ. ಸುಮಾರು
ಏಳು ಅಡಿ ಎತ್ತರದ ಹಿತ್ತಾಳೆಯಿಂದ ನಿರ್ಮಿಸಲಾಗಿರುವ ಗರುಡ, ಹಂಸ, ಆನೆ, ಆಂಜನೇಯ, ಕುದುರೆ, ನವಿಲು ಮುಂತಾದ ವಿಗ್ರಹಗಳನ್ನು ಇಲ್ಲಿ ಇಟ್ಟಿರುತ್ತಾರೆ. ಉತ್ಸವದ ಸಮಯದಲ್ಲಿ ದೇವರ ಉತ್ಸವ ಮೂರ್ತಿಗೆ ಚಿನ್ನದ ಆಭರಣಗಳಿಂದ ಅಲಂಕಾರ ಮಾಡಿ ಈ ವಾಹನಗಳ ಮೇಲೆ ಕೂರಿಸಿ ಊರಿನಲ್ಲಿ ಉತ್ಸವ ಮಾಡುತ್ತಾರೆ. ಗೋಪುರದ ಬಲಭಾಗದಲ್ಲಿರುವ ಪುಷ್ಕರಣಿ ಅಥವಾ ಕಲ್ಯಾಣಿಗೆ ಗಜಗುಂಡ ಎಂದು ಹೆಸರು. ಇದನ್ನು ವಾಸುದೇವ ತೀರ್ಥ ಎಂದು ಕರೆಯುತ್ತಾರೆ. ಈ ಕಲ್ಯಾಣಿಯಲ್ಲಿ ಅನೇಕ ರೀತಿಯ ಮೀನುಗಳನ್ನು ಬಿಟ್ಟಿರುತ್ತಾರೆ. ಕೇಳುಗರೆ, ಇದುವರೆಗೂ ಕರ್ನಾಟಕದ ಪ್ರಮುಖ ಪ್ರವಾಸಿ ಸ್ಥಳಗಳಲ್ಲಿ ಒಂದಾದ ಬೇಲೂರಿನ ಇತಿಹಾಸದ ಬಗ್ಗೆ ತಿಳಿದುಕೊಂಡರಲ್ಲವೇ? ಇದೇ ರೀತಿಯಾದ ಕಾರ್ಯಕ್ರಮದಲ್ಲಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಇದು ನೀವು ಕೇಳ್ತಾ

ಆದರಣೀಯ ನಮ್ಮದನಿ ಸಮುದಾಯ ರೇಡಿಯೋ ಕೇಳುಗರೆ, ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳತಿ ಅಂಕುಶ. ಕೇಳುಗರೆ, ನಾನು ನಿಮಗೆ ಈ ದಿನ ಕರ್ನಾಟಕದ ಪ್ರಮುಖ ಪ್ರವಾಸಿ ಸ್ಥಳಗಳಲ್ಲಿ ಒಂದಾದ ಅಲೆಬೀಡು, ಇದರ ಇತಿಹಾಸ ಹಾಗೂ ವಿಶೇಷತೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಲೆಬೀಡು ಕರ್ನಾಟಕದ ಪ್ರಮುಖ ಪ್ರವಾಸಿ ಸ್ಥಳಗಳಲ್ಲಿ ಒಂದು ಮತ್ತು ಐತಿಹಾಸಿಕ ಹಿನ್ನೆಲೆ ಇರುವ ಸ್ಥಳ. ಶಿಲ್ಪಕಲೆಗೆ ಹೆಸರಾಗಿರುವ ಈ ಸ್ಥಳವು ಹಾಸನ ಜಿಲ್ಲೆಯಲ್ಲಿದೆ. ಅಲೆಬೀಡು ಈ ಊರು ಒಂದೊಮ್ಮೆ ಹೊಯ್ಸಳ ವಂಶದ ರಾಜಧಾನಿಯಾಗಿತ್ತು. ಹೊಯ್ಸಳರು 10ನೇ ಶತಮಾನದ ಆರಂಭದಿಂದ 13ನೇ ಶತಮಾನದ ಅಂತ್ಯದವರೆಗೂ ಈಗಿನ ಕರ್ನಾಟಕವು ಸೇರಿದಂತೆ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದ ಕೆಲವು ಭಾಗಗಳನ್ನು ಆಳಿದ್ದರು. ಮೂಲತಃ ಹೊಯ್ಸಳರು ಕಲ್ಯಾಣದ ಚಾಲುಕ್ಯರಿಗೆ ಸಾಮಂತರಾಗಿದ್ದುಕೊಂಡೇ ಅಧಿಕಾರವನ್ನು ನಡೆಸಿದವರು. 12ನೇ ಶತಮಾನದ ಆರಂಭದಲ್ಲಿ ರಾಜ ವಿಷ್ಣುವರ್ಧನ ಮತ್ತು ವೀರಬಲ್ಲಾಳನ ಕಾಲದಲ್ಲಿ ಚಾಲುಕ್ಯರು ಅವನತಿಯನ್ನು ಕಂಡಾಗ ಇವರು ಹೆಚ್ಚು ಸ್ವತಂತ್ರವಾಗಿ ಆಡಳಿತವನ್ನು ನಡೆಸುತ್ತಾರೆ. ಹೊಯ್ಸಳರ ಮೂಲ ಊರು ಇಂದಿನ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನಲ್ಲಿರುವ ಅಂಗಡಿ ಎಂಬ ಪುಟ್ಟ ಗ್ರಾಮ. ಆಗಿಂದಾಗೆ ಉಂಟಾಗುತ್ತಿದ್ದ ನೆರೆಯ ಶತ್ರುಗಳ ಕಿರುಕುಳದ ನಡುವೆಯೂ ಇವರು ತಮ್ಮ ರಾಜಕೀಯ ಕಾರ್ಯಕ್ಷೇತ್ರವನ್ನು ಇಂದಿನ ಹಾಸನ ಜಿಲ್ಲೆಯ ಮಧ್ಯಭಾಗದಲ್ಲೇ ಸ್ಥಿರಗೊಳಿಸಿಕೊಂಡು ರಾಜ್ಯಭಾರ ನಡೆಸುತ್ತಾರೆ. ಇಂದಿನ ಅಲೆಬೀಡು ಹೊಯ್ಸಳರ ಬಹುಕಾಲದ ರಾಜಧಾನಿಯಾಗಿ ಮೆರೆದಿದ್ದ ಊರು. ಹೊಯ್ಸಳರಿಗಿಂತ ಮುಂಚಿನಿಂದಲೂ ಅಸ್ತಿತ್ವದಲ್ಲಿ ಇದ್ದ ಊರಾದ್ದರಿಂದ ಜನಪದವಾಗಿ ಅಲೆಯಬೀಡು ಅಲೆಬೀಡು ಎಂಬ ರೂಪಾಂತರಗಳನ್ನು ಕಂಡಿದೆ. ಇನ್ನು ಐತಿಹಾಸಿಕ ಹಿನ್ನೆಲೆಯನ್ನು ನೋಡುವುದಾದರೆ, ಸುಮಾರು 9ನೇ ಶತಮಾನದಲ್ಲಿ ರಾಷ್ಟ್ರಕೂಟರ ದೊರೆ ದೋರಾ ಎಂಬುವವನು ಈ ಊರಿನಲ್ಲಿ ದೊಡ್ಡ ಕೆರೆಯೊಂದನ್ನು ಕಟ್ಟಿಸಿದನೆಂದು ಶಾಸನಗಳಿಂದ ತಿಳಿದು ಬರುತ್ತದೆ. ಈ ಕೆರೆಯು 1200 ಎಕರೆಗೂ ಮೀರಿ ವ್ಯಾಪ್ತಿಯನ್ನು ಹೊಂದಿದ್ದು, ಈಗಲೂ ಕೆರೆಯು ನೀರಿನಿಂದ ತುಂಬಿಕೊಂಡಾಗ ಸಮುದ್ರದಂತೆ ತೋರುತ್ತದೆ. ಈ ಕಾರಣದಿಂದಾಗಿಯೇ ಈ ಕೆರೆಯನ್ನು ದೋರ ಸಮುದ್ರ ಎಂದು ಉಲ್ಲೇಖಿಸಲಾಗಿದೆ ಎಂದು ತಿಳಿದು ಬರುತ್ತದೆ. ಅಂದಿನ ಕಾಲಕ್ಕೆ ದೋರ ಸಮುದ್ರ ಎನ್ನುವ ಹೆಸರೇ ಊರಿಗೂ ಇತ್ತೆಂದು ಹೊಯ್ಸಳರ ಕಾಲದ ಅನೇಕ ಶಾಸನಗಳಿಂದ ತಿಳಿದು ಬರುತ್ತದೆ. 18ನೇ ಶತಮಾನದ ಆಸುಪಾಸಿನಲ್ಲಿ ದ್ವಾರಾವತಿ ದ್ವಾರ ಸಮುದ್ರ ಎನ್ನುವ ಹೆಸರಿನ ಬಳಕೆಯು ಇತ್ತೆಂದು ಜನಪದದಿಂದ ತಿಳಿದು ಬರುತ್ತದೆ. ದೋರ ಸಮುದ್ರ ಕೆರೆಯ ಅಂದಿನ ಕಾಲಕ್ಕೆ ಇಡೀ ರಾಜಧಾನಿಯ ಮತ್ತು ಸುತ್ತಲಿನ ಪ್ರದೇಶಗಳ ಮುಖ್ಯ ನೀರಾವರಿ ಸೌಲಭ್ಯವಾಗಿತ್ತು. ಇಂದಿನ ಬೇಲೂರು ಪಟ್ಟಣದ ಮೂಲಕ ಹರಿಯುವ ಯುಗಚಿ ನದಿ ಅಥವಾ ಸೋಮಾವತಿ ಎನ್ನುವ ನದಿಯು ಈ ಕೆರೆಗೆ ನೀರು ನೀಸುವ ಮುಖ್ಯ ಮೂಲವಾಗಿತ್ತು. 12ನೇ ಶತಮಾನದಲ್ಲೇ ನದಿಯ ಪಾತ್ರದಿಂದ ದೊಡ್ಡ ಕಾಲುವೆಗಳನ್ನು ನಿರ್ಮಿಸಿರುವ ಕುರುಹುಗಳನ್ನು ಇಂದು ಕಾಣಬಹುದು. ಕೆಲವು ಕಾಲುವೆಗಳು ಇಂದಿಗೂ ದೊಡ್ಡ ಕೆರೆಗೆ ನೀರುಣಿಸುತ್ತಿವೆ. ರಾಜ ವಿಷ್ಣುವರ್ಧನನ ಕಾಲವನ್ನು ಹೊರತುಪಡಿಸಿ ಮಿಕ್ಕ 8 ರಾಜರ ಕಾಲದಲ್ಲೂ ಇಂದಿನ ಅಲೆಬೀಡು ಪಟ್ಟಣವೇ ರಾಜಧಾನಿಯಾಗಿತ್ತೆಂದು ಸಂಶೋಧನೆಗಳಿಂದ ತಿಳಿದು ಬಂದಿರುತ್ತದೆ. ಹೊಯ್ಸಳರಲ್ಲಿ ವೀರಬಲ್ಲಾಳ, ವಿಷ್ಣುವರ್ಧನ ಮತ್ತು ನರಸಿಂಹ ಬಲ್ಲಾಳರು ಮಾತ್ರ ಹೆಚ್ಚು ಸಾಮರ್ಥ್ಯವುಳ್ಳವರಾಗಿದ್ದರೆಂದು ಇತಿಹಾಸವು ಹೇಳುತ್ತದೆ. ಅಂದಿನ ಈ ನಗರದಲ್ಲಿ ಸುಮಾರು 1 ಲಕ್ಷ ಮಂದಿ ವಾಸಿಸುತ್ತಿದ್ದು, ನಗರದ ರಕ್ಷಣೆಗಾಗಿ ಹೊರವಲಯದಲ್ಲಿ ಸುತ್ತಲೂ ದೊಡ್ಡ ಕಲ್ಲುಗಳಿಂದ 2 ಸುತ್ತಿನ ಕೋಟೆಯನ್ನು ನಿರ್ಮಿಸಲಾಗಿತ್ತು. ಕೋಟೆಯ ಕುರುಹುಗಳನ್ನು ಇಂದು ಕಾಣಬಹುದು. ಊರಿನ ಪ್ರವೇಶಕ್ಕೆ ಒಟ್ಟು 5 ಹೆಬ್ಬಾಗಿಲುಗಳಿದ್ದು ಕೋಟೆಯ ರಚನೆಯಲ್ಲಿ ಕಂಡುಬರುತ್ತವೆ. ಇನ್ನು ನಾಗರಿಕತೆಯನ್ನು ನೋಡುವುದಾದರೆ, ಅಲೆಬಿಡಿನ ಐತಿಹಾಸಿಕ ನಾಗರಿಕತೆಯು ಹಿಂದೆಗಿಂತಲೂ ಉತ್ತಮವಾಗಿಯೇ ಇದ್ದುದು ಶಾಸನಗಳಿಂದ ತಿಳಿದು ಬರುತ್ತದೆ. ಅಂದು ಹೆಚ್ಚಿನವರು ಕೃಷಿಕರಾಗಿದ್ದು ವಸ್ತು ವಿನಿಮಯ ಪದ್ಧತಿಯನ್ನು ಅನುಸರಿಸಿಕೊಂಡು ಬಂದಿರುತ್ತಾರೆ. ಹೊಯ್ಸಳರ ರಾಜಕೀಯ ಮತ್ತು ಆರ್ಥಿಕ ಕೇಂದ್ರ ಸ್ಥಾನವಾಗಿದ್ದ ಈ ಊರು ಇಂದಿನ ಯಾವ ರಾಜಧಾನಿಗೂ ಕಡಿಮೆ ಇರಲಿಲ್ಲವೆಂದು ಅಂದುಕೊಳ್ಳಬಹುದು. ಊರಿನ ರಾಜಬೀದಿಗಳಲ್ಲಿ ನ್ಯಾಯವಾದಿಗಳು, ಆರ್ಥಿಕ ಪರಿಣಿತರು, ದೊಡ್ಡ ವ್ಯಾಪಾರಸ್ಥರು, ವಿದ್ವಾಂಸರು ಮತ್ತು ಧಾರ್ಮಿಕ ಮುಖಂಡರು ವಾಸಿಸುತ್ತಿದ್ದರೆಂದು ಶಾಸನಗಳು ಹೇಳುತ್ತವೆ. ಕಲಾವಿದರು, ಸೇವಕರು ಮತ್ತು ಇತರೆ ಎಲ್ಲ ವರ್ಗದ ಜನರಿಗೂ ಉತ್ತಮ ಸೌಲಭ್ಯಗಳುಳ್ಳ ಕೇರಿಗಳು, ಮರ್ಯಾದೆಗಳು ದೊರೆಯುತ್ತಿದ್ದವು. ವಿಶೇಷವಾಗಿ ಕಲಾವಿದರಿಗೆಂದೇ
ಪ್ರತ್ಯೇಕವಾದ ವಿಹಾರ ಧಾಮಗಳು ಮತ್ತು ವಿದ್ಯಾಲಯಗಳು ಇದ್ದುವೆಂದು ಇಲ್ಲಿನ ಪ್ರಾಚೀನ ಕುರುಹುಗಳಿಂದ ತಿಳಿದು ಬರುತ್ತದೆ. ಎಲ್ಲರೂ ತಮ್ಮ ವೃತ್ತಿಯ ಜೊತೆಗೆ ಬಹುವಾಗಿ ಕೃಷಿಯನ್ನೇ ನಂಬಿಕೊಂಡಿದ್ದರು. ಆದರೆ ಇಂದು ಆ ವೈಭವದ ದಿನಗಳ ಕುರುಹುಗಳು ಅತ್ಯಲ್ಪ ಇನ್ನುವಷ್ಟು ಉಳಿದಿದೆ. ಪದೇ ಪದೇ ಪರಕೀಯರ ಆಕ್ರಮಣಕ್ಕೆ ತುತ್ತಾಗಿದ್ದು ಅಲ್ಲದೆ ಬಹು ವರ್ಷಗಳ ಕಾಲಗರ್ಭದಲ್ಲಿ ಕಳೆದು ಹೋಗಿದ್ದು ಸಹ ಅಲೆಬೀಡಿನ ನಾಗರಿಕತೆಯ ಕುರುಹುಗಳು ಕಡಿಮೆಯಾಗಲು ಕಾರಣ ಎನ್ನಬಹುದು. ಇನ್ನು ಈ ಕಾಲದ ವಾಣಿಜ್ಯ ಉತ್ಪನ್ನಗಳ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಹೊಯ್ಸಳರ ಕಾಲದಲ್ಲಿ ಈ ಪ್ರಾಂತ್ಯವು ದಟ್ಟವಾದ ಮಲೆನಾಡಾಗಿದ್ದು ಕಾಡಿನ ಉತ್ಪನ್ನಗಳು ಹೆಚ್ಚಾಗಿ ಬಳಕೆಯಲ್ಲಿತ್ತು. ಅಡಿಕೆ, ತೆಂಗು, ಬಾಳೆ, ಕಾಳುಮೆಣಸು ಮತ್ತು ಉರುಳಿ, ರಾಗಿ ಮುಂತಾದ ಧಾನ್ಯಗಳನ್ನು ಬೆಳೆಯುತ್ತಿದ್ದರು. ಕೃಷಿ ಉತ್ಪನ್ನಗಳನ್ನು ಸ್ಥಳೀಯವಾಗಿಯೇ ವಿನಿಮಯ ಮಾಡಿಕೊಳ್ಳುತ್ತಿದ್ದರಿಂದ ಹಣಕ್ಕೆ ಹೆಚ್ಚಿನ ಆದ್ಯತೆ ದೊರೆಯುತ್ತಿರಲಿಲ್ಲ. ಬಂಗಾರ ಮುಂತಾದ ಬೆಲೆ ಬಾಳುವ ವಸ್ತುಗಳ ಬಳಕೆಯು ಕಡಿಮೆ ಇದ್ದಿತ್ತೆಂದು ಹೇಳಬಹುದು. ಆದರೆ ಒಡವೆಗಳ ರಚನಾ ಚಾತುರ್ಯ ಮತ್ತು ತಾಂತ್ರಿಕತೆಯು ಉನ್ನತ ಮಟ್ಟದಾಗಿತ್ತೆಂಬುದು ಹೊಯ್ಸಳರ ಶಿಲ್ಪಕಲೆಯಿಂದಲೇ ತಿಳಿದು ಬರುತ್ತದೆ. ಹೊಯ್ಸಳರ ಕಾಲದ ನಾಣ್ಯಗಳು ಹೆಚ್ಚು ದೊರೆತಿಲ್ಲವಾದರೂ ಸಿಕ್ಕಿರುವ ಕೆಲವಷ್ಟನ್ನು ಇಲ್ಲಿಯ ಪುರಾತತ್ವ ವಸ್ತು ಸಂಗ್ರಹಾಲಯದಲ್ಲಿ ಸಂರಕ್ಷಿಸಿಡಲಾಗಿದೆ. ಇಂದು ಈ ಪ್ರಾಂತ್ಯವು ಅರೆಮಲೆನಾಡು ಪ್ರದೇಶಕ್ಕೆ ಸೇರಿದ್ದು ಎಲ್ಲ ಬಗೆಯ ತರಕಾರಿಗಳನ್ನು ಹೆಚ್ಚು ಬೆಳೆಯುತ್ತಾರೆ. ಸೂರ್ಯಕಾಂತಿ, ರಾಗಿ, ಹತ್ತಿ, ಮುಸುಕಿನ ಜೋಳ, ತೆಂಗು, ಬಾಳೆ ಇಲ್ಲಿಯ ಪ್ರಮುಖ ಉತ್ಪನ್ನಗಳಾಗಿದ್ದು ಅವರೆಕಾಯಿ, ಆಲೂಗಡ್ಡೆ ಮತ್ತು ಸೌತೆಕಾಯಿ ಋತುಮಾನದ ವಿಶೇಷ ಬೆಳೆಯಾಗಿದೆ. ಇನ್ನು ಇಲ್ಲಿರುವ ಪ್ರೇಕ್ಷಣೀಯ ಸ್ಥಳಗಳ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಹೊಯ್ಸಳೇಶ್ವರ ದೇವಸ್ಥಾನ. ಹೊಯ್ಸಳರ ವಂಶ ಸುಮಾರು ಕ್ರಿಸ್ತ ಶಕ 1346ರವರೆಗೆ ದಕ್ಷಿಣ ಭಾರತದ ಕೆಳಭಾಗಗಳನ್ನು ಆಳಿದ ರಾಜವಂಶ. ಹೊಯ್ಸಳ ಸಾಮ್ರಾಜ್ಯದ ರಾಜಧಾನಿ ದ್ವಾರ ಸಮುದ್ರ, ಅಂದರೆ ಇಲ್ಲಿನ ಅಲೆಬೀಡು. ಇದು ಹಾಸನ ಜಿಲ್ಲೆಯಲ್ಲಿದೆ. ಜಾನಪದ ನಂಬಿಕೆಯಂತೆ ಹೊಯ್ಸಳ ಎಂಬ ಹೆಸರು ಈ ವಂಶದ ಸಂಸ್ಥಾಪಕ ಸಳನಿಂದ ಉತ್ಪತ್ತಿಯಾದದ್ದು. ಚಾರಿತ್ರಿಕವಾಗಿ ಈ ಸಂಸ್ಥಾಪಕನ ಹೆಸರು ನೃಪಕಾಮ ಎಂದು ಊಹಿಸಲಾಗಿದೆ. ಇನ್ನು ಹೊಯ್ಸಳೇಶ್ವರ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಅಲೆಬೀಡು ಶಿಲ್ಪಕಲೆಯ ನೆಲವೀಡು. ಅಲೆಯಬೀಡಿನ ಮೊದಲ ಹೆಸರು ದೋರ ಸಮುದ್ರ. ಕ್ರಿಸ್ತ ಶಕ 950ಕ್ಕೆ ಮೊದಲೇ ರಾಷ್ಟ್ರಕೂಟರ ದೊರೆ ಬಾವ ದೋರ ಎಂಬಾತ ಇಲ್ಲಿ ಕೆರೆಯನ್ನು ನಿರ್ಮಿಸಿ ರಾಜ್ಯಭಾರ ಮಾಡಿದ್ದರಿಂದ ಇದಕ್ಕೆ ದೋರ ಸಮುದ್ರ ಎಂದು ಹೆಸರು ಬಂದಿತು ಎನ್ನುತ್ತಾರೆ. ಹೆಸರು ಹಳೆಯ ಬೀಡಾದರೂ ಇಲ್ಲಿನ ಶಿಲ್ಪಕಲೆಗಳು ನವನವೀನ, ನಿತ್ಯ ನೂತನ. ಹಳೆಯ ಬೀಡಿನಲ್ಲಿ ಹಲವಾರು ಅತ್ಯಂತ ಸುಂದರ ದೇಗುಲಗಳಿವೆಯಾದರೂ ಅಲ್ಲಾವುದ್ದೀನನ ದಂಡನಾಯಕ, ಮಲ್ಲಿಕಾಪರ್ ಸೇರಿದಂತೆ ಹಲವು ಮುಸಲ್ಮಾನ ದೊರೆಗಳ ದಾಳಿಯ ಬಳಿಕ ಇವತ್ತು ಸುಸ್ಥಿತಿಯಲ್ಲಿ ಉಳಿದಿರುವುದು ಹೊಯ್ಸಳೇಶ್ವರ ದೇವಾಲಯ ಮಾತ್ರ. ಇನ್ನು ನಿರ್ಮಾಣದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಇದು ಶಿವನ ಆಲಯ. ಇಲ್ಲಿಗೆ ಸಮೀಪದ ಘಟ್ಟದ ಹಳ್ಳಿಯಲ್ಲಿ ದೊರೆತಿರುವ ಶಾಸನವನ್ನು ಆಧರಿಸಿ ಈ ದೇವಾಲಯವನ್ನು ರಾಜ ವಿಷ್ಣುವರ್ಧನನ ದಂಡನಾಯಕ ಕೇತಮಲ್ಲ 1121ರಲ್ಲಿ ಕಟ್ಟಿಸಲು ಆರಂಭಿಸಿದ ಎಂದು ಹೇಳಲಾಗುತ್ತದೆ. ಹೊಯ್ಸಳ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧ ಅರಸು ಬಿಟ್ಟಿಗ ಅಥವಾ ಬಲ್ಲಾಲ ಬಿಟ್ಟಿದೇವ. ಈತನ ನಂತರದ ಹೆಸರು ವಿಷ್ಣುವರ್ಧನ. ವಿಷ್ಣುವರ್ಧನನ ಆಡಳಿತದ ಕಾಲದಲ್ಲಿ ಹೊಯ್ಸಳ ಸಾಮ್ರಾಜ್ಯ ಇಂದಿನ ಕರ್ನಾಟಕದ ರಾಜ್ಯದ ಬಲಿಷ್ಠ ಸಾಮ್ರಾಜ್ಯವಾದದ್ದಲ್ಲದೆ ಪಕ್ಕದ ರಾಜ್ಯಗಳಲ್ಲಿಯೂ ವಿಸ್ತರಿಸಿತ್ತು. ವಿಷ್ಣುವರ್ಧನನ ಕಾಲದಲ್ಲಿ ಕಲೆ ಮತ್ತು ಶಿಲ್ಪಕಲೆಗೆ ಬಹಳ ಪ್ರೋತ್ಸಾಹ ನೀಡಲಾಯಿತು. ಈತನ ರಾಣಿ ಶಾಂತಲೆ ಪ್ರಸಿದ್ಧ ಭರತನಾಟ್ಯ ನರ್ತಕಿ ಮತ್ತು ಶಿಲ್ಪಕಲೆಯಲ್ಲಿ ಆಸಕ್ತಿ ಇದ್ದವಳೆಂದು ಹೆಸರಾಗಿದ್ದಾಳೆ. ಈ ಕಾಲದಲ್ಲಿಯೇ ಹೊಯ್ಸಳ ಶಿಲ್ಪಕಲೆಯು ಅತ್ಯುನ್ನತ ಉದಾಹರಣೆಗಳು ಮೂಡಿಬಂದವು. ಅಲೆಬೀಡಿನ ಹೊಯ್ಸಳೇಶ್ವರ ದೇವಾಲಯದ ನಿರ್ಮಾಣ ಕಾರ್ಯವು ಸುಲಲಿತವಾಗಿ ಸಾಗಿದ್ದು ವಿಷ್ಣುವರ್ಧನನ ಅಂತ್ಯಕಾಲದಲ್ಲಿ ಈತನ ಮಗನಾದ ನರಸಿಂಹ ಬಲ್ಲಾಲನ ಆಸಕ್ತಿಯಿಂದಾಗಿ ಮಹೋನ್ನತ ಕಲೆಯ ನೆಲವೀಡೊಂದು ರೂಪುಗೊಂಡಿತು. ದೇವಾಲಯದ ಮೂಲ ಸ್ವರೂಪವನ್ನು ಕಟ್ಟಲು 40 ವರ್ಷಗಳು ಮತ್ತು ದೇವಾಲಯದ ಶಿಲ್ಪಕಲಾ ಕೆತ್ತನೆಯ ಕುಸುರಿ ಕೆಲಸವನ್ನು ಮುಗಿಸಲು 120 ವರ್ಷಗಳು ಅಂದರೆ 4 ತಲೆಮಾರುಗಳು ಬೇಕಾದವು.
ವಿಷ್ಣುವರ್ಧನನ ಅಂತ್ಯಕಾಲದಲ್ಲಿ ಆರಂಭವಾಗುವ ದೇವಾಲಯದ ನಿರ್ಮಾಣ ಕಾರ್ಯವು ಹೊಯ್ಸಳರ ಕಡೆಯ ಅರಸ ವಿಶ್ವನಾಥ ಬಲ್ಲಾಳನ ಕಾಲದವರೆಗೂ ಮುಂದುವರೆದಿತ್ತೆಂದು ಶಾಸನಗಳಿಂದ ತಿಳಿದು ಬರುತ್ತದೆ. ಈ ದೇವಾಲಯದ ನಿರ್ಮಾಣಕ್ಕೆ ಬಲಪದ ಕಲ್ಲು ಬಳಕೆಯಾಗಿದೆ. ಇದನ್ನು ಸೋಫಾ ಸ್ಟೋನ್ ಅಥವಾ ಸ್ಟಿಯೋಟೈಟ್ ಎಂದು ಕರೆಯಲಾಗುತ್ತದೆ. ಈ ಕಲ್ಲು ಬಹುವಾಗಿ ದೊರೆಯುವುದು ಭೂಮಿಯ ಒಳಭಾಗದ ಮೇಲ್ಪದರದಲ್ಲಿ. ಇದು ಪುಡಿ ಮತ್ತು ಉಂಡೆಯಂತಹ ರಚನೆಯನ್ನು ಹೊಂದಿರುತ್ತದೆ. ಹೊರತೆಗೆದು ವಾತಾವರಣಕ್ಕೆ ಹೊಂದಿಕೊಳ್ಳಲು ಬಿಟ್ಟಾಗ ಕ್ರಮೇಣ ಗಟ್ಟಿಯಾಗುತ್ತದೆ. ಕಲ್ಲಿನ ಈ ವಿಶೇಷ ಗುಣದಿಂದಲೇ ಹೊಯ್ಸಳರ ದೇವಾಲಯಗಳಲ್ಲಿ ಸೂಕ್ಷ್ಮ ಕುಸುರಿ ಕೆತ್ತನೆಗಳನ್ನು ಕಾಣಲು ಸಾಧ್ಯವಾಗಿದೆ. ಹೊಯ್ಸಳ ರಾಜವಂಶದ ಬಗೆಗೆ ಜನರಲ್ಲಿದ್ದ ಗೌರವ ಭಾವನೆಗಳೇ ಈ ದೇವಾಲಯದ ನಿರ್ಮಾಣಕ್ಕೆ ಕಾರಣ ಎನ್ನಲಾಗಿದೆ. ಹೊಯ್ಸಳ ವಂಶದ ಹೆಸರು ಅಜರಾಮರವಾಗಿ ಉಳಿಯಬೇಕೆಂಬ ಕಾರಣದಿಂದ ದೊಡ್ಡ ದೇವಾಲಯವನ್ನು ನಿರ್ಮಿಸಿ ಮೂಲ ಶಿವನ ಮೂರ್ತಿಗೆ ಹೊಯ್ಸಳ ವಂಶದ ಹೆಸರನ್ನೇ ಇಡಲಾಗಿದೆ. ಶೈಲಿಗಳೆರಡರ ಗುಣಗಳನ್ನು ತನ್ನದಾಗಿಸಿಕೊಂಡಿದೆ. ಈ ಶೈಲಿಯನ್ನು ವೇಸರ ಅಥವಾ ಹೊಯ್ಸಳ ಶೈಲಿ ಎಂದು ಕರೆಯಲಾಗುತ್ತದೆ. ಹೊಯ್ಸಳರ ಎಲ್ಲ ದೇವಾಲಯಗಳು ನಕ್ಷತ್ರಾಕಾರದ ಜಗತಿಯನ್ನು ಒಳಗೊಂಡಿರುತ್ತದೆ. ದೇವಾಲಯದ ಪೂರ್ವ ಭಾಗದಲ್ಲಿ ಉತ್ತಮ ಗಾಳಿ ಬೆಳಕು ದೊರೆಯಲು ಬೆಳಕಿಂಡಿಗಳು ಮತ್ತು ಅಲ್ಲಲ್ಲಿ ಕಂಬಗಳನ್ನು ಜೋಡಿಸಿ ಕಿಟಕಿಗಳನ್ನು ಮಾಡಿರುತ್ತಾರೆ. ಪಶ್ಚಿಮ ಭಾಗವು ಪೂರ್ಣವಾಗಿ ಕಲಾಕೃತಿಗಳಿಂದ ತುಂಬಿರುತ್ತದೆ. ಪ್ರದಕ್ಷಿಣೆಯ ಪಥದಲ್ಲಿ ದೇವಾಲಯವನ್ನು ನೋಡಿಕೊಂಡು ಹೊರಟಾಗ ಅರಿವನ ಭಂಡಾರವೇ ದೊರೆಯುವುದರಲ್ಲಿ ಸಂಶಯವಿಲ್ಲ. ಇವರ ದೇವಾಲಯಗಳು ಮುಖ್ಯವಾಗಿ ನಾಲ್ಕು ಭಾಗಗಳನ್ನು ಒಳಗೊಂಡಿರುತ್ತದೆ. ಮೂಲ ದೇವರ ಮೂರ್ತಿ ಇರುವ ಜಾಗವು ಗರ್ಭಗೃಹ, ನಂತರದ ಸ್ಥಳ ಶುಕನಾಸಿ,

ದೇವಾಲಯದ ದಕ್ಷಿಣದ ಬಾಗಿಲು, ರಾಜದ ಆಭರಣಗಳು ಮತ್ತು ಇತರ ವಿಗ್ರಹಗಳ ಕುಸುರು ಕೆತ್ತನೆಯು ಮನಸೊರೆಗೊಳಿಸುತ್ತದೆ. ಹೊಯ್ಸಳರ ಕಾಲದಲ್ಲಿ ಸಂಪ್ರದಾಯದಂತೆ ಪೂಜಾದಿಗಳು, ಮಹೋತ್ಸವಗಳು ನಡೆದಿರುವ ಬಗ್ಗೆ ಹಲವು ಶಾಸನಗಳಲ್ಲಿ ಉಲ್ಲೇಖವಿದೆ. ಅವರ ನಂತರದಲ್ಲಿ ಯಾವ ದಾಖಲೆಗಳು ದೊರೆಯುವುದಿಲ್ಲ. 18ನೆಯ ಶತಮಾನದ ಶಾಸನವೊಂದರಲ್ಲಿ ಮತ್ತೆ ಮಹೋತ್ಸವಗಳು ಆರಂಭವಾಗಿರುವ ಬಗ್ಗೆ ಉಲ್ಲೇಖವಿದ್ದು, ಅಂದಿನಿಂದಲೇ ಎರಡೂ ದೇವರಿಗೆ ಪೂಜಾದಿಗಳು ಮತ್ತೆ ಆರಂಭವಾಗಿರಬಹುದೆಂದು ಊಹಿಸಲಾಗಿದೆ. ಮುಖ್ಯ ದೇವಾಲಯವಾದ ಹೊಯ್ಸಳೇಶ್ವರ ದೇವರಿಗೆ ಇಂದಿಗೂ ವಾರ್ಷಿಕ ಉತ್ಸವಗಳು, ವಿಶೇಷ ಪೂಜಾದಿಗಳು ನಡೆದುಕೊಂಡು ಬರುತ್ತಿದೆ. ಒಳಭಾಗದಲ್ಲಿ ಎರಡು ಗರ್ಭಗುಡಿಗಳು, ಎರಡು ಸುಖನಾಸಿ, ಎರಡು ನವರಂಗ ಹಾಗೂ ಎರಡು ನಂದಿ ಮಂಟಪಗಳಿರುವುದರಿಂದ ಈ ದೇವಾಲಯವನ್ನು ಜೋಣಿ ದೇವಾಲಯವೆಂದು ಕರೆಯಲಾಗುತ್ತಿದೆ. ಹೊಯ್ಸಳ ದೇವಾಲಯಗಳಲ್ಲಿ ಸಹಸ್ರಾರು ಸುಂದರ ಕೆತ್ತನೆಗಳನ್ನು ಕಾಣಬಹುದು. ಇನ್ನು ಇಲ್ಲಿರುವ ವಸ್ತು ಸಂಗ್ರಹಾಲಯದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ದೇವಾಲಯದ ಈಶಾನ್ಯ ದಿಕ್ಕಿನಲ್ಲಿ ವಸ್ತು ಸಂಗ್ರಹಾಲಯವನ್ನು ನಿರ್ಮಿಸಲಾಗಿದೆ. ಉತ್ಖನನದ ಸಂದರ್ಭದಲ್ಲಿ ಸಿಕ್ಕಿರುವ ಅನೇಕ ವಿಗ್ರಹಗಳನ್ನು ಅವುಗಳ ವಿವರಣೆಯೊಂದಿಗೆ ಇಲ್ಲಿ ಸಂರಕ್ಷಿಸಿಡಲಾಗಿದೆ. ದೇವಾಲಯದ ನಿರ್ಮಾಣಕ್ಕೆ ಬಳಸಿರಬಹುದಾದ ಅನೇಕ ಆಯುಧಗಳನ್ನು ಸಹ ಇಲ್ಲಿ

0: சம்பத்மதி.
1: ಮಹಿಳೆಯರೇ, ಸಂಘವನ್ನು ಸೇರಿ ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಿ. ಉಳಿತಾಯ ಮನೋಭಾವವನ್ನು ಬೆಳೆಸಿಕೊಳ್ಳಿ. ನ್ಯಾಯಯುತವಾದ ಪ್ರೀತಿ ಸ್ನೇಹದಿಂದ ಕೂಡಿದ ಸಂಘವೇ ನಮ್ಮೆಲ್ಲರ ಬಾಳಿನ ನಂದಾದೀಪ. ಸಂಘವನ್ನು ಸೇರಿ ನಿಮ್ಮ ಜೀವನದ ಗುರಿಯನ್ನು ಸಾಧಿಸಿ.

ಆತ್ಮೀಯ ನಮ್ಮದೊನಿ ಸಮುದಾಯ ರೇಡಿಯೋ ಕೇಳುಗರೆ, ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಕೇಳುಗರೆ, ಇಂದಿನ ಸಂಚಿಕೆಯಲ್ಲಿ ನಾವು ಚಂದ್ರಗುಪ್ತ ಮೌರ್ಯನ ಬಗ್ಗೆ ತಿಳಿದುಕೊಂಡೆವು. ಈ ದಿನದ ಕಾರ್ಯಕ್ರಮದಲ್ಲಿ ಮೌರ್ಯ ವಂಶದ ಪ್ರಸಿದ್ಧ ದೊರೆಯಾದ ಅಶೋಕರ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳೋಣ. ಭಾರತದ ಇತಿಹಾಸದಲ್ಲಿ ಅಮರನಾಗಿರುವ ಈತ ಬಿಂದುಸಾರನ ಮಗ, ಚಂದ್ರಗುಪ್ತ ಮೌರ್ಯನ ಮೊಮ್ಮಗ. ಬಿಂದುಸಾರನ ಆಳ್ವಿಕೆ ಕೊನೆಗೊಂಡ ಕೆಲವು ವರ್ಷಗಳ ಆ ನಂತರ ಪಟ್ಟಕ್ಕೆ ಬಂದ. ಚಕ್ರಾಧಿಪತಿಯಾಗುವ ಮೊದಲು ತಕ್ಷಶಿಲಾ ಮತ್ತು ಉಜ್ಜಯಿನಿಗಳಲ್ಲಿ ರಾಜ್ಯಪಾಲನಾಗಿದ್ದ. ಪಟ್ಟಕ್ಕೆ ಬರಲು ಬಹಳ ಹೋರಾಡಬೇಕಾಯಿತು. ಬಿಂದುಸಾರ ತೀರಿಕೊಂಡ ಮೇಲೆ ರಾಜ್ಯಕ್ಕಾಗಿ ಮಕ್ಕಳಲ್ಲಿ ಸತತ ಹೋರಾಟ ನಡೆಯಿತು. ಹೋರಾಟದಲ್ಲಿ ಅಶೋಕನಿಗೆ ವಿಜಯ ಲಭಿಸಿತು. ಶಾಸನಗಳಲ್ಲಿ ಅಶೋಕನನ್ನು ದೇವನಾಂಪ್ರಿಯ, ಅಂದರೆ ದೇವತೆಗಳಿಗೆ ಪ್ರಿಯನಾದವ ಎಂದು ಸಂಬೋಧಿಸಲಾಗಿದೆ. ಅಶೋಕ ಎಂಬ ಹೆಸರು ಮಸ್ಕಿ ಶಾಸನದಲ್ಲಿ ಕಂಡುಬರುತ್ತದೆ. ಪ್ರಿಯದರ್ಶಿ ಎಂಬುದು ಅಶೋಕನ ತಂದೆ ಮತ್ತು ತಾತಂದಿರ ಬಿರುದು. ಅಶೋಕನ ಬಗ್ಗೆ ಈ ಸಂಬೋಧನೆಯು ಉಂಟು. ಅಶೋಕ ಪಟ್ಟಕ್ಕೆ ಬಂದ ಮೊದಲ ವರ್ಷಗಳ ಬಗ್ಗೆ ಖಚಿತವಾಗಿ ಏನನ್ನೂ ಹೇಳಲಾಗುವುದಿಲ್ಲ. ಇತರ ಪ್ರಭುಗಳಂತೆ ಆತನು ರಾಜ್ಯ ವಿಸ್ತರಣೆಯಲ್ಲಿ ತೊಡಗಿದ್ದನೆಂದು ಹೇಳಲಾಗಿದೆ. ಆನಂತರ ಕೈಗೊಂಡ ಕಳಿಂಗ ಯುದ್ಧ ಅವನ ಜೀವನದಲ್ಲಿ ಒಂದು ಮಹತ್ತರ ಘಟನೆಯಾಗಿದೆ. ಅಲ್ಲಿ ಕಂಡ ರಕ್ತದ ಕೋಡಿ, ಕೊಳೆ, ಹಿಂಸೆ ಮುಂತಾದ ಘೋರ ಘಟನೆಗಳು ಅಶೋಕನ ಮನಸ್ಸನ್ನು ಬದಲಾಯಿಸಿದವು. ದಿಗ್ವಿಜಯಕ್ಕೆ ಬಂದ ದೊರೆ ಧರ್ಮ ವಿಜಯಿಯಾಗಿ ಹಿಂತಿರುಗಿದ. ಅಂದಿನಿಂದ ಅಶೋಕನ ರಾಜನೀತಿಯಲ್ಲಿ ಅನೇಕ ಬದಲಾವಣೆಗಳಾದವು. ಕಾಶ್ಮೀರದ ಚರಿತ್ರಕಾರ ಕಳಹನನ ಪ್ರಕಾರ ಅಶೋಕ ಮೊದಲಿಗೆ ಶಿವಭಕ್ತನಾಗಿದ್ದ. ಕಳಿಂಗ ಯುದ್ಧ ನಂತರ ಆತನ ಮನಸ್ಸು ಬೌದ್ಧ ಮತದತ್ತ ಹರಿಯಿತು. ಅಂದಿನಿಂದ ಆತ ಬುದ್ಧನ ಉಪಾಸಕನಾದ. ಬುದ್ಧಗಯೆಗೆ ತೆರಳಿ ಅಲ್ಲಿನ ಬೌದ್ಧ ಭಿಕ್ಷುಗಳೊಡನೆ ಸಂಬಂಧ ಬೆಳೆಸಿದ. ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಬಹಳ ಶ್ರಮಿಸಿದ. ಧಾರ್ಮಿಕ ಪ್ರವಾಸಗಳನ್ನು ಕೈಗೊಂಡು ಧರ್ಮ ಪ್ರಚಾರ ಮಾಡಿದ. ಬೌದ್ಧ ಸಾಹಿತ್ಯವನ್ನು ಆಳವಾಗಿ ಅಭ್ಯಾಸ ಮಾಡಿದ. ಬುದ್ಧನ ಜನ್ಮಸ್ಥಳವನ್ನು ಸಂದರ್ಶಿಸಿದ. ಬೌದ್ಧ ಧರ್ಮ ಪ್ರಚಾರಕ್ಕಾಗಿ ಅಶೋಕ ಬಹಳ ಶ್ರಮಿಸಿದ. ರಾಜ್ಯದಲ್ಲೆಲ್ಲ ಧರ್ಮಸ್ತಂಭಗಳನ್ನು ನಡೆಸಿದ. ಧರ್ಮ ಮಹಾಮಾತ್ರರೆಂಬ ಅಧಿಕಾರಿಗಳನ್ನು ನೇಮಿಸಿದ. ಜೊತೆಗೆ ರಾಜಕರು ಮತ್ತು ಪ್ರಾದೇಶಿಕರು ಎಂಬ ಎರಡು ಬಗೆಯ ಅಧಿಕಾರಿಗಳನ್ನು ನೇಮಿಸಿದ. ದೇಶದ ಎಲ್ಲಾ ಕಡೆಗಳಲ್ಲಿ ಶಿಲಾಶಾಸನಗಳನ್ನು ನಡೆಸಿದ. ವಿಶ್ವದ ಅನೇಕ ಭಾಗಗಳಿಗೆ ಧರ್ಮ ನಿಯೋಗಗಳನ್ನು ಕಳುಹಿಸಿದ. ಅಶೋಕನ ಮಗ ಅಥವಾ ತಮ್ಮನಾದ ಮಹೇಂದ್ರನೇ ಸಿಂಹಳಕ್ಕೆ ಹೋದ. ನಿಯೋಗದ ನಾಯಕನಾಗಿದ್ದ. ತಾನು ಬೌದ್ಧ ಮತಾವಲಂಬಿಯಾಗಿದ್ದರೂ ಅಶೋಕ ಪರಧರ್ಮ ಸಹಿಷ್ಣುವಾಗಿದ್ದ. ಯಾವ ಧರ್ಮವನ್ನು ಆತ ನಿಂದಿಸಲಿಲ್ಲ. ಹಿಂದೂ ಧರ್ಮ ಮತ್ತು ಜೈನ ಧರ್ಮಗಳಿಗೂ ಉತ್ತೇಜನ ನೀಡಿದ. ತಾನು ಮೆಚ್ಚಿ ಅನುಸರಿಸಿದ ಬೌದ್ಧ ಮತವನ್ನು ಎಂದು ಇಷ್ಟಕ್ಕೆ ವಿರೋಧವಾಗಿ ಯಾರ ಮೇಲೂ ಹೇರಲಿಲ್ಲ. ನೈತಿಕ ಮಾರ್ಗಗಳನ್ನು ಬಹಳವಾಗಿ ಅನುಮೋದಿಸಿದ. ನೀತಿ ಇಲ್ಲದೆ ಸುಖವನ್ನು ಪಡೆಯುವುದು ಬಹಳ ಕಷ್ಟ ಎಂದು ಶಾಸನಗಳ ಮೂಲಕ ಸಾರಿದನು. ಆಧ್ಯಾತ್ಮಿಕ ಅಂತರಾಳ ಜೀವನದ ಉದ್ದೇಶಗಳಲ್ಲಿ ಒಂದಾಗಿರಬೇಕೆಂದು ಹೇಳಿದ ಕೀರ್ತಿ ಅವನದು. ತಾನು ಹೇಳಿದ್ದನ್ನು ನಿತ್ಯ ಜೀವನದಲ್ಲಿ ಮಾಡಿ ತೋರಿಸಿದ ಉದಾತ್ತ ವ್ಯಕ್ತಿ ಆತ. ಅಹಿಂಸೆಯನ್ನು ಬೋಧಿಸಿ ಅದುವೇ ಹಿರಿಯ ಧರ್ಮವೆಂದು ಒತ್ತಿ ಹೇಳಿದ. ಅಶೋಕ ಮಾಡಿದಷ್ಟು ಜನೋಪಕಾರಿ ಕೆಲಸಗಳನ್ನು ಮಾಡಿದವರು ಅತೀ ವಿರಳ. ಅವನ ಪ್ರಾಣಿ ದಯೆಯಂತೂ ವಿಶ್ವವಿಖ್ಯಾತವಾಗಿದೆ. ರಾಜ್ಯದಲ್ಲೆಲ್ಲ ಸಾಲು ಮರಗಳನ್ನು ನಡೆಸಿದ. ವಿಶ್ರಾಂತಿ ಗೃಹಗಳನ್ನು ತೆರೆದ. ಔಷಧಾಲಯಗಳನ್ನು ಕಟ್ಟಿಸಿದ. ದಾನ ಧರ್ಮಗಳಲ್ಲಂತೂ ಅವನದು ಎತ್ತಿದ ಕೈ. ಅಶೋಕನಷ್ಟು ಜನಾನುರಾಗಿಗಳಾದ ದೊರೆಗಳು ಬಹಳ ಅಪರೂಪ. ಅಶೋಕ ಚಕ್ರಾಧಿಪತ್ಯ ಯೋನ ಕಾಂಬೋಜ ಗಾಂಧಾರದಿಂದ ಹಿಡಿದು ಆಂಧ್ರ ಪ್ರದೇಶದವರೆಗೂ ಬಹು ವಿಸ್ತಾರವಾಗಿ ಅಬ್ಬಿತ್ತು. ಕಾಶ್ಮೀರ ಮತ್ತು ನೇಪಾಳಗಳು ಅಶೋಕನ ಅಧೀನದಲ್ಲಿದ್ದುವೆಂದು ಹೇಳಲಾಗಿದೆ. ಉತ್ತರ ಬಂಗಾಳ ಅವನ ರಾಜ್ಯದಲ್ಲಿ ಸೇರಿತ್ತು. ಅವನ ರಾಜ್ಯ ತಮಿಳು ದೇಶದವರೆಗೂ ಅಬ್ಬಿತ್ತು. ಈಚೆಗೆ ಬೆಳಕಿಗೆ ಬಂದಿರುವ ಕೆಲವು ಶಾಸನಗಳ ಪ್ರಕಾರ ಹಿಮಾಲಯದ ಅನೇಕ ಕಣಿವೆ ಪ್ರದೇಶಗಳು ಅಶೋಕನ ಆಳ್ವಿಕೆಗೆ ಒಳಪಟ್ಟಿದ್ದವು. ಭಾರತದ ಇತಿಹಾಸದಲ್ಲದೆ ಇಡೀ ವಿಶ್ವದ ಇತಿಹಾಸದಲ್ಲಿ ಅಶೋಕನಿಗೆ ವಿಶಿಷ್ಟ ಸ್ಥಾನವಿದೆ. ಸಾವಿರಾರು ರಾಜ ಮಹಾರಾಜರುಗಳ ನಡುವೆ ಅವನು ಅತ್ಯಂತ ಪ್ರಕಾಶಮಾನವಾಗಿ ಶೋಭಿಸುತ್ತಿದ್ದಾನೆ.
ಅವನ ಧರ್ಮ ಸಹಿಷ್ಣುತೆ, ಕಾರ್ಯತತ್ಪರತೆ, ಸೇವೆಯ ಮನೋಭಾವ, ಶಾಂತಿ ಪ್ರೇಮ ಇವು ಸದಾಕಾಲವೂ ಅಚ್ಚಡಿಯದೆ ನಿಂತಿವೆ. ಅಷ್ಟು ದೊಡ್ಡ ಸಾಮ್ರಾಜ್ಯದ ಒಡೆಯನಾಗಿ ಅದರ ಸೂತ್ರಧಾರಿಯಾಗಿ ಪ್ರಜೆಗಳ ಹೃದಯವನ್ನು ಪಾಲಿಸಿದ ಕೀರ್ತಿ ಅವನದು. ಅಶೋಕ ಚಾಣಾಕ್ಷ ರಾಜಕಾರಣಿಯೂ ಆಗಿದ್ದ, ಅತ್ಯುನ್ನತ ಯೋಧನೂ ಆಗಿದ್ದ. ಆಗಿಲ್ಲದಿದ್ದರೆ ಅಷ್ಟು ದೊಡ್ಡ ಸಾಮ್ರಾಜ್ಯವನ್ನು ನಡೆಸಿಕೊಂಡು ಹೋಗುವುದು ಕಷ್ಟವಾಗುತ್ತಿತ್ತು. ಶೇಷ ವ್ಯವಸ್ಥೆಯಲ್ಲಿದ್ದ ಬೌದ್ಧ ಧರ್ಮಕ್ಕೆ ಒಂದು ರೂಪ ಕೊಟ್ಟು ಅದನ್ನು ವಿಶ್ವಧರ್ಮವನ್ನಾಗಿ ಮಾಡಿದ ಕೀರ್ತಿ ಅಶೋಕನಿಗೆ ಸಲ್ಲುತ್ತದೆ. ತನ್ನ ಪ್ರಜೆಗಳಲ್ಲಿ ಸದ್ಭಾವನೆಗಳನ್ನು ಮೂಡಿಸಿ ಅವರು ಸತ್ಪ್ರಜೆಗಳಾಗಲು ಆತ ಸದಾ ಶ್ರಮಿಸಿದ. ಮಾನವತೆಯೇ ಮೂರ್ತಿವೆಂತಿದ್ದ ಅಶೋಕನ ಹಿರಿಮೆ ಸದಾಕಾಲವೂ ನಿಲ್ಲುವಂಥದು. ಆತ ಬರೀ ಭಾರತದ ಇತಿಹಾಸಕ್ಕೆ ಸೇರಿದ ವ್ಯಕ್ತಿಯಲ್ಲ, ಮಾನವ ಕೋಟಿಯ ಪ್ರತಿನಿಧಿಯಾಗಿ ವಿಶ್ವದ ಇತಿಹಾಸದ ಮೊದಲಿಗರಲ್ಲಿ ಒಬ್ಬನಾಗಿದ್ದಾನೆ. ಭಾರತದ ಇತಿಹಾಸದ ಸೀಮಾ ಪುರುಷ ಅಶೋಕನೆಂದರೆ ಅತಿಶಯವೇನಿಲ್ಲ. ಕೇಳುಗರೆ, ಇದುವರೆಗೂ ಮೌರ್ಯರ ವಂಶದಲ್ಲಿ ಅತ್ಯಂತ ಪ್ರಸಿದ್ಧ ದೊರೆಯಾದ ಅಶೋಕನ ಬಗ್ಗೆ ತಿಳಿದುಕೊಂಡರಲ್ಲವೇ? ಇದೇ ರೀತಿಯಾದ ಕಾರ್ಯಕ್ರಮದಲ್ಲಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಇದು ನೀವು ಕೇಳ್ತಾ ಇದ್ರ ನಮ್ಮ ಧ್ವನಿ 90.4 MHz ನಲ್ಲಿ. ಧನ್ಯವಾದಗಳು.

ಶಿಶುವನ್ನು ಕುಪೋಷಣೆಯಿಂದ ಪಾರು ಮಾಡಿ. ಗರ್ಭಿಣಿ ಎಂದು ತಿಳಿದಾಕ್ಷಣ ಅಂಗನವಾಡಿ ಮತ್ತು ಆಶಾ ಅಕ್ಕ ಅವರ ಸಂಪರ್ಕದಲ್ಲಿರಿ. ಮಹಿಳಾ ಮತ್ತು ಶಿಶು ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.

0: சம்பத்வதி. ಮರಡ ನೆರವಿನ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.4 ತರಂಗಾಂತರಗಳನ್ನು ಕೇಳುವರಿಗೆಲ್ಲ ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಪ್ರೀತಿಯ ಕೇಳುಗರೆ, ಈ ದಿನದ ನಳಪಕಪ್ ಶಾಲೆಯಲ್ಲಿ ಎರಡನೇ ಸಂಚಿಕೆಯಲ್ಲಿ ಶ್ರೀಮತಿ ಸುಭಾಷಿಣಿ ಬೆಂಗಳೂರು ಗ್ರಾಮಾಂತರದಿಂದ ನಮ್ಮ ರೇಡಿಯೋ ಕೇಂದ್ರಕ್ಕೆ ಹಾಜರಿದ್ದಾರೆ. ಕೇಳುಗರೆ, ಈ ದಿನ ನಿಮಗೊಂದು ರುಚಿಕರವಾದಂತಹ ಬೆಣ್ಣೆ ಮುರುಕು ಹಾಗೂ ಮಸಾಲೆ ರೊಟ್ಟಿಯ ತಯಾರಿಸುವುದು ಹಾಗೂ ಅದರ ಉಪಯೋಗಗಳ ಬಗ್ಗೆ ತಿಳಿಸಲಿಕ್ಕೆ ಹಾಜರಿದ್ದಾರೆ. ಮೊದಲಿಗೆ ಸುಭಾಷಿಣಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್.
1: ನಮಸ್ತೆ ಮೇಡಮ್, ಹೇಗಿದ್ದೀರಾ ಮೇಡಮ್?
0: ಚೆನ್ನಾಗಿದ್ದೀನಿ ಮೇಡಮ್. ತಾವು ಮೇಡಮ್?
1: ಚೆನ್ನಾಗಿದ್ದೀನಿ ಮೇಡಮ್.
0: ಮೇಡಮ್, ಮೊದಲಿಗೆ ತಮ್ಮ ಒಂದು ಕಿರುಪರಿಚಯದೊಂದಿಗೆ ಕಾರ್ಯಕ್ರಮವನ್ನ ಮುಂದುವರಿಸೋಣ.
1: ಹಾ ಮೇಡಮ್, ಎಲ್ಲರಿಗೂ ನಮಸ್ಕಾರ. ಕೇಳೋ ಎಲ್ಲ ಶ್ರೋತೃಗಳಿಗೂ ನನ್ನ ನಮಸ್ಕಾರ. ನಾನು ಸುಭಾಷಿಣಿ ಅಂತ, ನಾನು ಇರೋದು ಬೆಂಗಳೂರಲ್ಲಿ. ಈಗ ಎಲ್ಲರಿಗೂ ಒಂದು ಸಮಸ್ಯೆ ಆಗುತ್ತೆ, ಬೇಸಿಗೆ ಬಂತು ಅಂದ್ರೆ ಎಲ್ಲಾ ಮಕ್ಕಳಿಗೂ ಕಾಲೇಜು, ಸ್ಕೂಲು, ಹೈಸ್ಕೂಲು ಎಲ್ಲ ಸ್ಟಾಪ್ ಆಗುತ್ತೆ, ಮಕ್ಕಳೆಲ್ಲ ಮನೇಲಿ ಇರ್ತಾರೆ. ಆದ್ರೆ ಮಕ್ಕಳು ಮನೇಲಿದ್ದಾಗ ಒಂಥರ ತಿಂಡಿಗಳು ಕೇಳುತ್ತೆ, ಅಂದ್ರೆ ಏನಾರ ಕೊಡಮ್ಮ, ಏನಾರ ಕೊಡಮ್ಮ. ಏನ್ ಕೊಡಕ್ ಸಾಧ್ಯ? ದಿನ ಒಂದಕ್ಕೂ ಏನ್ ಕೊಡ್ತೀರಾ ಅಲ್ವಾ? ಅವಾಗ ಏನಾಗುತ್ತೆ, ಬೇಕರಿಗೆ ಹೋಗು, ಬೇಕರಿಯಿಂದ ಏನಾರ ತಗೊಂಬ ಕೊಡು. ಆದ್ರೆ ತಿಂತಾರೆ ಇಲ್ಲ ಅನ್ನಲ್ಲ, ತಿಂದ್ಮೇಲೆ ಆರೋಗ್ಯ ಕೆಟ್ರೆ ಅದನ್ನ ನೋಡ್ಕೊಳೋರು ಯಾರು? ನಮ್ಮಂತ ತಾಯಿಂದಿರು ತಾನೆ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ಬೇಸಿಗೆನಲ್ಲಿ ಮಕ್ಕಳಿಗೆ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗಿ ಕಾಡ್ತವೆ. ಒಂದಲ್ಲ ಎರಡಲ್ಲ ಎಷ್ಟೋ ಸಮಸ್ಯೆಗಳು ಕಾಡ್ತವೆ. ಅದ್ರ ಜೊತೆಗೆ ಹೊಟ್ಟೆ ಸಮಸ್ಯೆನೂ ಕಾಡಿದ್ರೆ ತಾಯಂದ್ರಿಗೆ ಮಕ್ಕಳನ್ನ ಸುಧಾರಿಸಕ್ ಆಗೋದೇ ಇಲ್ಲ. ಹಾಗಾಗಿ ನಾವೇನ್ ಮಾಡ್ಬೇಕು ಅಂದ್ರೆ, ತಾಯಂದ್ರು ಆದಷ್ಟು ನಮ್ಮ ಮಕ್ಕಳ ಹೊಟ್ಟೆ ಕಡೆಗೆ ಗಮನ ಕೊಡ್ಬೇಕು. ಅಂದ್ರೆ ಬೇಡವಾದ ವಸ್ತು ಮಕ್ಕಳ ಹೊಟ್ಟೆಗೆ ಸೇರ್ಬಾರ್ದು, ಅಂದ್ರೆ ಮಕ್ಕಳ ಆರೋಗ್ಯ ಕೆಡಬಾರ್ದು, ಅವು ಆಟ ಆಡ್ಕೊಂಡು ಆರಾಮಾಗಿ ಇರಬಹುದು, ಇದ್ದಂಗೆ ನೋಡ್ಕೋಬೇಕಲ್ವಾ? ಹೀಗಾಗಿ ನಾನು ಇವತ್ತೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ಎರಡು ಆರೋಗ್ಯಕರ ತಿಂಡಿಯನ್ನ ಮಾಡೋದನ್ನ ನಿಮಗೆ ಹೇಳ್ಕೊಡ್ತೀನಿ. ಹೇಳ್ಕೊಡೋದಂದ್ರೆ ಹೇಳ್ತೀನಿ ಏನ್ ಮಾಡ್ಬೋದು ಮಕ್ಕಳಿಗೆ. ನೋಡಿ, ಇವಾಗಿನ ಮಕ್ಕಳಿಗೆ ಏನಾಗಿದೆ ಅಂದ್ರೆ, ಬರೀ ಕುರುಕುಲ ತಿಂಡಿ, ಒಂದಲ್ಲ ಎರಡಲ್ಲ ಕುರುಕುಲ ತಿಂಡಿ ಕೇಳ್ತಾರೆ. ಗೋಬಿ ಕೇಳ್ತಾರೆ, ಪಾನಿಪುರಿ ಕೇಳ್ತಾರೆ. ಈಗಂತೂ ಬೆಂಗಳೂರಲ್ಲಿ, ಬೆಂಗಳೂರಲ್ಲ ನಮ್ಮ ಕರ್ನಾಟಕದಲ್ಲಿ ಗೋಬಿನ ಬ್ಯಾನ್ ಮಾಡಿದ್ದಾರೆ. ಏನಕ್ಕೆ ಅಂದ್ರೆ, ಗೋಬಿನಲ್ಲಿ ಗೋಬಿ ಮಾಡೋ ಇದಕ್ಕೆ ಅದು ಚೆನ್ನಾಗಿ ಕಾಣ್ಲಿ ಅಂತೆ, ಕಲರ್ಫುಲ್ ಆಗಿ ಕಾಣ್ಲಿ ಅಂತ ಅದಕ್ಕೆ ಕೆಲವೊಂದು ಕೆಮಿಕಲ್ಸ್ ಹಾಕ್ತಾ ಇದ್ರು. ಆ ಕೆಮಿಕಲ್ಸ್ ದಿನ ದಿನ ಮಕ್ಕಳ ಹೊಟ್ಟೆಗೆ, ದೊಡ್ಡವ್ರ ಹೊಟ್ಟೆಗೆ ಸೇರ್ಬಿಟ್ಟು ಅವ್ರಿಗೆ ಆರೋಗ್ಯ ಸಮಸ್ಯೆಗಳು ತುಂಬಾ ಕಾಡಕ್ ಶುರುವಾಯ್ತು. ಅದಕ್ಕೆ ಏನ್ ಮಾಡಿದಾರೆ ಅಂದ್ರೆ, ಮಗ ಇವಾಗ ಬೆಂಗಳೂರಲ್ಲಿ ಗೋಬಿ, ಕಲರ್ ಗೋಬಿನ ಬ್ಯಾನ್ ಮಾಡಿದ್ದಾರೆ. ಬ್ಯಾನ್ ಮಾಡಿದ್ದಾರೆ ಅಂದ್ರೆ ಎಲ್ಲೂ ಸಿಗಲ್ಲ. ಯಾರ ಒಂದ್ ಪಕ್ಷ ಕಲರ್ ಗೋಬಿನ ಮಾರಾಟ ಮಾಡಿದ್ರೆ ಅವ್ರಿಗೆ 5 ಲಕ್ಷದವರೆಗೂ ದಂಡ ಅಂತ ಒಂದು ಕಾನೂನು ಮಾಡಿದ್ದಾರೆ. ಅದೇ ರೀತಿ ಬಾಂಬೆ ಮಿಠಾಯಿ ಅಂತ ಬರುತ್ತೆ, ನೋಡಿರ್ಬೋದು. ಚಿಕ್ಕ ಚಿಕ್ಕ ನಾವು ಚಿಕ್ಕ ಮಕ್ಕಳಿದೆಲ್ಲ ಬರೋರು ಬಾಂಬೆ ಮಿಠಾಯಿ ಅಂತ. ಅದಕ್ಕೆ ಹಳ್ಳಿನಲ್ಲಿ ಏನಂತಾರೆ, ಅಜ್ಜಿ ಕೂದಲು ಅಂತ. ಅಂದ್ರೆ ಆ ತರ ಕೂದಲು ಎಳೆ ತರ ಎಳೆ ಎಳೆಯಾಗಿ ಸಿಗ್ತಾ ಇತ್ತು, ಅದನ್ನು ತಿಂತಾ ಇದ್ವು. ಆದ್ರೆ ಅವಾಗೆಲ್ಲ ಸಿಗ್ತಾ ಇದ್ ನಮ್ಗೆ ಬಿಳಿ ಬಣ್ಣದಲ್ಲಿ ಸಿಗ್ತಾ ಇತ್ತು. ಇವಾಗ ಏನಾಯ್ತು, ಮಕ್ಕಳನ್ನ ಅಟ್ರಾಕ್ಷನ್ ಮಾಡ್ಬೇಕು ಅಂತ ಕಲರ್ಫುಲ್ ಆಗಿ ಅವರು ಕಲರ್ ಕಲರ್ ಹಾಕಿ ಮಾಡ್ತಾ ಇದ್ದಾರೆ. ಹೀಗಾಗಿ ಏನಾಯ್ತು ಅಂದ್ರೆ, ಆ ಮಕ್ಕಳ ಹೊಟ್ಟೆಗೆ ತಿಂದವ್ರ ಹೊಟ್ಟೆಗೆ ಸೇರಿ ಹಲವಾರು ಆರೋಗ್ಯ ಸಮಸ್ಯೆಗಳನ್ನ ಅದು ಶುರು ಮಾಡಕ್ ಶುರುವಾಯ್ತು. ಹಾಗಾಗಿ ಅದನ್ನು ಇವತ್ತು ನಮ್ಮ ಸರ್ಕಾರ ಅದನ್ನ ಬ್ಯಾನ್ ಮಾಡಿದೆ. ನಮ್ಮ ಆಹಾರ ಇಲಾಖೆಯವರು ಅದನ್ನ ಬ್ಯಾನ್ ಮಾಡಿದ್ದಾರೆ. ಅದನ್ನು ತಿನ್ನೋಂಗಿಲ್ಲ, ಗೋಬಿ ಕಲರ್ಫುಲ್ ಆಗಿರೋ ಗೋಬಿನೂ ತಿನ್ನೋಂಗಿಲ್ಲ, ಬಾಂಬೆ ಮೀಠಾನು ತಿನ್ನಂಗಿಲ್ಲ. ಹೀಗಾಗಿ ಮಕ್ಕಳೇನ್ ಮಾಡ್ತವೆ, ಒಂದಿಲ್ಲ ಒಂದೇನಾರ ಕೊಡಮ್ಮ, ಏನಾರ ಕೊಡಮ್ಮ. ಅದಕ್ಕಾಗಿ ನಾನು ಇವತ್ತು ಮಕ್ಕಳಿಗೆ ಇಷ್ಟವಾದಂತಹ ಒಂದು ತಿಂಡಿಯನ್ನ ಹೇಳ್ತೀನಿ. ಏನಪ್ಪಾ ಅಂದ್ರೆ, ಬೆಣ್ಣೆ ಮುರುಕು. ನೋಡಿ, ತಿಂಡಿ ಹೆಸರಲ್ಲೇ ಬೆಣ್ಣೆ ಇದೆ ಅಂದ್ರೆ ಎಷ್ಟು ರುಚಿಕರವಾಗಿರುತ್ತಲ್ವಾ? ಅದನ್ನೇ ನಾವೀಗ ಮಾಡೋಣ. ಏನಂತ ಮಾಡೋಣ, ಬೆಣ್ಣೆ ಮುರುಕನ ಮನೇಲೇ ಮಾಡೋಣ. ಅದಕ್ಕೆ ಬೇಕಾದ ಏನು ಸಾಮಾನು ಬೇಕು? ಇದೇನು ನಾವು ಹೊರಗಡೆಯಿಂದ ಮಾಲ್ಗಳಲ್ಲಿ ಸಿಗ್ತಕ್ಕಂಥ ಯಾವುದೇ ಆರ್ಟಿಫಿಷಿಯಲ್ ಏನು ಬಳಸದೆ ಅಚ್ಚ ಸ್ವಚ್ಛವಾಗಿ ಮನೇಲಿ ಇರ್ತಕ್ಕಂತಹ ಕೆಲವೊಂದು ಪದಾರ್ಥಗಳನ್ನೇ ಬಳಸಿ ನಾವು ಅಡುಗೆ ಮಾಡ್ಬೋದು. ಏನ್ ಮಾಡ್ಬೋದು ಅಂದ್ರೆ, ಬೆಣ್ಣೆ ಮುರುಕು ಮಾಡಬೇಕಾದ್ರೆ ಫಸ್ಟು 2 ಲೋಟ ಅಕ್ಕಿ ಹಿಟ್ಟು. ಸಾಮಾನ್ಯವಾಗಿ ಮನೆಯಲ್ಲಿ ಎಲ್ಲಾ ಮನೆಯಲ್ಲಿ ಅಕ್ಕಿ ಹಿಟ್ಟು ಇದ್ದೇ ಇರುತ್ತೆ, ರೊಟ್ಟಿ ಮಾಡಕ್ಕೆ ಇದ್ದೇ ಇರುತ್ತೆ. 2 ಲೋಟ ಅಕ್ಕಿ ಹಿಟ್ಟು ತಗೊಳ್ಳಿ. 1 ಲೋಟ ಹುರಿಗಡಲೆ. ನೀವು ಕಡಲೆ ಪಪ್ಪು ಅಂತೀರಾ, ಕೆಲವೊಂದ್ ಕಡೆ ಹುರಿಗಡಲೆ ಅಂತಾರೆ, ಅದನ್ನು ತಗೊಂಡು ಆ ಹುರಿಗಡಲೆ ಪುಡಿ ಮಾಡಿ, ಅಂದ್ರೆ ಪೂರ್ತಿ ಸಣ್ಣಗಾಗಿ ಪುಡಿ ಮಾಡಿ ಅದನ್ನ ಈ ಹಿಟ್ಟೊಳಗೆ ಮಿಕ್ಸ್ ಮಾಡಿ, ಅದು ಅಕ್ಕಿ ಹಿಟ್ಟೊಳಗಡೆ ಮಿಕ್ಸ್ ಮಾಡಿ ಮಿಕ್ಸ್ ಚೆನ್ನಾಗಿ ಕಲಸಿ, ಕಲಸಾದ್ಮೇಲೆ ಅದಕ್ಕೆ 2 ಸ್ಪೂನಷ್ಟು ನಾವು ಬೋಂಡಾ ಹಿಟ್ಟು, ಅಂದರೆ ಕಡಲೆಬೇಳೆ ಹಿಟ್ಟು ಅಂತ ಹೇಳ್ತೀವಲ್ಲ, ಬೋಂಡಾ ಹಿಟ್ಟನ್ನು ಅದಕ್ಕೆ 2 ಸ್ಪೂನ್ ಮಾತ್ರ, ಜಾಸ್ತಿ ಬೇಡ, 2 ಸ್ಪೂನು ಸೇರಿಸಿ, ಸೇರಿಸಿ ಅದನ್ನು ಮತ್ತೆ ಕಲಸಿ, ಆ ಹಿಟ್ಟುಗಳೆಲ್ಲ 3 ಹಿಟ್ಟುಗಳು ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದಾದಮೇಲೆ ಸ್ವಲ್ಪ ಜೀರಿಗೆ, ನೀವು ಮಕ್ಕಳ ಆರೋಗ್ಯಕ್ಕೆ ಚೆನ್ನಾಗಿ ಏನೂ ಆಗಲ್ಲ ಅಂದರೆ ಸ್ವಲ್ಪ ಇಂಗು, ಇಂಗಿನ ಪೌಡ್ರ್ ಇರುತ್ತಲ್ಲ, ಒಂದು ಸ್ವಲ್ಪ ಇಂಗಿನ ಪೌಡ್ರ್, ಅಂದರೆ ತಿಂದ ಮೇಲೆ ಅದು ಜೀರ್ಣ ಆಗೋಕ್ಕೆ ಸಹಾಯ ಮಾಡುತ್ತೆ. ಇಂಗಿನ ಪೌಡ್ರನ್ನ ನೀವು ಅದಕ್ಕೆ ಒಂದು ಚಿಟಿಕೆ ಇಂಗು ಹಾಕಬೇಕು, ಸ್ವಲ್ಪ ಅರಿಶಿನ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ನಂತರ ನಿಮಗೆ ಬೇಕಾದರೆ ಜೀರಿಗೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಕರಿಮೆಣಸು ಇರುತ್ತಲ್ಲ ಅದನ್ನು ಚಚ್ಚಿ ಪುಡಿ ಮಾಡಿ, ಪುಡಿ ಅಂದರೆ ಪೂರ್ತಿ ಪೌಡ್ರಲ್ಲ, ಸ್ವಲ್ಪ ತರಿ ತರಿಯಾಗಿ ಪುಡಿ ಮಾಡಿ ಅದಕ್ಕೆ ಹಾಕ್ಕೊಳ್ಳಿ, ಸ್ವಲ್ಪ ಅಂದರೆ ಒಂದು 1/2 ಸ್ಪೂನಷ್ಟು ಅಷ್ಟೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿದಾದಮೇಲೆ ಇಲ್ಲೇ ಇರೋದು ಮುಖ್ಯವಾಗಿದ್ದು, ಎಲ್ಲ ಮಿಕ್ಸ್ ಮಾಡಾದಮೇಲೆ ಬೆಣ್ಣೆ ತಗೋತೀರ, ಬೆಣ್ಣೆ ಅಂದರೆ ನಿಮ್ಮ ಮನೇಲಿ ಮಾಡಿದ್ದಾಗಿರ್ಬೋದು, ಪಾಕೆಟ್ ಬೆಣ್ಣೆ ಆಗಿರ್ಬೋದು, ಯಾವ್ದಾರು ಆಯಿತು, ಮನೇಲಿ ಮಾಡಿದ ಬೆಣ್ಣೆ ಆಯಿತು ಚೆನ್ನಾಗಿರುತ್ತೆ, ಪಾಕೆಟಲ್ಲಿ ಬಿಟ್ಟರೆ ಪರವಾಗಿಲ್ಲ, ಓಕೆ. ಆ ಬೆಣ್ಣೆ ತಗೋತೀರ, ಒಂಚೂರು ಬೆಣ್ಣೆ ಹಾಕ್ತೀರ, ಒಂದು 2-3 ಸ್ಪೂನಷ್ಟು ಬೆಣ್ಣೆ ಹಾಕ್ತೀರ, ಅದಕ್ಕೆ ಬೆಣ್ಣೆ ಹಾಕಿ ಚೆನ್ನಾಗಿ ಕಲಸ್ತೀರ. ಕಲಸಿದ್ರೆ ಹಿಟ್ಟು ಯಾವ ಥರ ಇರಬೇಕು ಅಂದರೆ, ಆ ಹಿಟ್ಟು ನಾವು ಕಲಸಿ ಹಿಟ್ಟನ್ನ ಕೈಲಿ ಬಿಗಿ ಹಿಡಿದ್ರೆ ಆ ಉಂಡೆ ಥರ ಆಗಬೇಕು, ಅದು ಅಂದರೆ ಆ ಹಿಟ್ಟು ಉಂಡೆ ಥರ ಆದರೆ ಅವಾಗ ಏನಾಗುತ್ತೆ, ಹದ ಬಂದಿದೆ ಅಂತ. ಅಲ್ಲಿ ತನಕ ನೀವು ಒಂದೊಂದೇ ಸ್ಪೂನ್ ಬೆಣ್ಣೆ ಹಾಕ್ತಾ ಕಲಿಸ್ತಾ ಹೋಗಬೇಕು, ನೀರು ದಯವಿಟ್ಟು ನೀರು ಹಾಕಬೇಡಿ, ಬೆಣ್ಣೆ ಹಾಕಿ ಕಲಸಿ ಹಿಟ್ಟು ಉಂಡೆ ಥರ ಮುಟ್ಟಿ ನೋಡಿದರೆ ಉಂಡೆ ಕಟ್ಟಿದ್ರೆ ಉಂಡೆ ಥರ, ಅಂದರೆ ಪೂರ್ತಿ ಉಂಡೆ ಅಲ್ಲ, ಹಿಂಗೆ ಮುಟ್ಟಿಗೆ ಇಟ್ಕೊಂಡ್ರೆ ಅದು ಬಿಡಿಬಿಡಿ ಆಗಬಾರ್ದು, ಅಂದರೆ ಅಳ್ಕೋಬಾರ್ದು, ಇಟ್ಕೊಂಡಿದ್ದು ಹಾಗೆ ಇರಬೇಕು. ಅದ ಥರ ನೀವು ಮಾಡಿಕೊಂಡು ಅದನ್ನು ಕಲಿಸ್ಕೋಬೇಕು. ಯಾವಾಗ ಮುಟ್ಟಿಗೆ ಆಯಿತು ಅಂದರೆ ಗಟ್ಟಿ ಆಯಿತು, ಇದನ್ನು ಉಂಡೆ ಥರ ಆಯಿತು ಕಟ್ಟಕ್ಕೆ ಬರುತ್ತೆ ಅನ್ನೋ ಟೈಮಲ್ಲಿ, ಆವಾಗೇನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಹಿಟ್ಟನ್ನು ನಾವು ಚಕ್ಲಿ ಉರುಳಿಕ್ಕೆ ತುಂಬುವಷ್ಟು ಹದದಲ್ಲಿ, ಅಂದರೆ ತೀರಾ ಗಟ್ಟಿನೂ ಅಲ್ಲ ತೀರಾ ಇದನ್ನು ಅಲ್ಲ, ಚಪಾತಿ ಹಿಟ್ಟಿನ ಹದಕ್ಕೆ ಅದನ್ನು ಚೆನ್ನಾಗಿ ಕಲಸ್ಕೊಂಡು 1-10 ನಿಮಿಷ ಮುಚ್ಚಿಡಬೇಕು. ಅಂದರೆ ನಾವು ಹಾಕಿದ ಪದಾರ್ಥಗಳು ಎಲ್ಲ ಹಿಟ್ಟಲ್ಲೂ ಮಿಕ್ಸ್ ಆಗಿ ಸೇರೋ ತನಕ ಅದು ಚೆನ್ನಾಗಿ ಕೂಡ್ಕೊಳುತ್ತೆ. ಈ ಕಡೆ ಒಂದು ಬಾಂಡ್ಲಿನಲ್ಲಿ ಬಿಸಿ ಎಣ್ಣೆ ಹಾಕಿ ಬಿಸಿ ಮಾಡಿಕೊಂಡು ನಂತರ ಚಕ್ಲಿ ಉರುಳಿಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಒಳಗೆ ಮತ್ತು ಒಳಗಡೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಆ ಚಕ್ಲಿ ಉರುಳಲ್ಲಿ ಒಂದು 5-6 ಥರ ಪ್ಲೇಟ್ ಇರುತ್ತೆ, ಆದರೆ ಇದ್ರದ್ದೇ ಒಂದು ಸ್ಟಾರ್ ಥರ ಒಂದು ಪ್ಲೇಟ್ ಬರುತ್ತೆ, ಅದು ಚಕ್ಲಿ ಪ್ಲೇಟು ಅಂತ, ಅದನ್ನ ಹಾಕ್ಕೊಂಡು ಆಮೇಲೆ ನಾವು ಏನು ಕಲಸಿರ್ತೀವಲ್ಲ ಹಿಟ್ಟನ್ನ ಅದರೊಳಗೆ ಹಾಕಿ ಎಣ್ಣೆನಲ್ಲಿ ಡೈರೆಕ್ಟಾಗಿ ಮಾಡಿ, ಯಾಕಂದರೆ ನಾವು ಬೆಣ್ಣೆ ಮುರುಕು ಅನ್ನೋದ್ರಿಂದ ಅದು ನಮಗೇನು ರೌಂಡಾಗಿ ಬರಬೇಕಾಗಿಲ್ಲ, ಪೀಸ್ ಪೀಸಾಗಿ ಬಂದ್ರೂ ಓಕೆ ಹೌದಾ. ಅವಾಗ ಏನು ಮಾಡ್ತೀರ, ಬೆಣ್ಣೆ ಅದನ್ನು ಎಣ್ಣೆನಲ್ಲಿ ಪ್ರೆಸ್ ಮಾಡಿ, ಸ್ಟೌವ್ನ ಸ್ವಲ್ಪ ಸ್ಲೋ ಮಾಡಿಕೊಂಡು ಎಣ್ಣೆನಲ್ಲಿ ಪ್ರೆಸ್ ಮಾಡಿ ಆಮೇಲೆ ತೆಗೆದು ಅದನ್ನು ಸ್ವಲ್ಪ ಹಿಂದೆ ಮುಂದೆ ಫ್ರೈ ಮಾಡ್ಕೊಳ್ಳಿ. ಎಲ್ಲಿವರೆಗೂ ಅಂದರೆ ಸ್ವಲ್ಪ ಗರಿಗರಿ ಆಗೋವರೆಗೂ ಅದನ್ನು ಫ್ರೈ ಮಾಡಿಕೊಂಡು ತೆಗೆದು ಆಮೇಲೆ ತೆಗೀರಿ. ಇದನ್ನು ಒಂದು ಡಬ್ಬದಲ್ಲಿ ನೀವು ಸ್ಟಾಕ್ ಮಾಡಿ ಇಟ್ಕೊಂಡ್ರೆ ಮಕ್ಕಳು ಸಾಯಂಕಾಲ ಟೈಮು ಅಥವಾ ಯಾರೋ ನೆಂಟರು ಮನೆಗೆ

0: ಅಂದಾಗೋ ನೀವು ದಿಢೀರಂತ ಹೋಗಿ ಬೇಕರಿ ಮುಂದೆ ತಂದು ಕೊಡೋ ಬೇಕರಿ ಹತ್ರ ನಿಂತ್ಕೊಂಡು ತಂದು ಕೊಡೋದಕ್ಕಿಂತ ಮನೆಯಲ್ಲಿ ರುಚಿಕರವಾಗಿ ಮತ್ತು ಆರೋಗ್ಯಕರವಾಗಿ ನೀವು ಇದನ್ನ ಮಾಡಿಕೊಡ್ಬೋದು. ಏನಕ್ಕೆ ಆರೋಗ್ಯ ಅಂತಂದ್ರೆ ಬೇಕರಿಯವರು ಇದೇ ಪದ್ಧತಿಲೆಲ್ಲ ಮಾಡ್ಬೋದು, ಅದು ಅದು ಸಮಸ್ಯೆ ಅಲ್ಲ ನಮಗೆ. ಆದರೆ ಬೇಕರಿನಲ್ಲಿ ಬೆಳೆಸ್ತಕ್ಕಂಥ ಎಣ್ಣೆಗಳಿದೆಯಲ್ಲ ಅದು ಅಷ್ಟೊಂದು ಆರೋಗ್ಯ ಒಳ್ಳೇದಲ್ಲ. ನಾವೇನು ಮಾಡ್ತೀವಿ, ಒಂದೇ ಎಣ್ಣೆನ ಒಂದ್ಸತೆ ಬಳಸಿಬಿಟ್ಟು ತೆಗೆದ್ಬಿಡ್ತೀವಿ. ಅವ್ರು ಹಾಗಲ್ಲ, ಅದನ್ನ ತಿಂಗಳಂಗಟ್ಲೆ ಅದೇ ಎಣ್ಣೆಗೆ ಇನ್ನೊಂದು ಸ್ವಲ್ಪ ಹಾಕೋದು, ಮತ್ತೆ ಕರಿಯೋದು, ಮತ್ತೆ ಸ್ವಲ್ಪ ಎಣ್ಣೆ ಹಾಕೋದು, ಕರಿಯೋದು, ಈ ಥರ ಮಾಡೋದ್ರಿಂದ ಅಲ್ಲಿ ಕೆಲವೊಂದು ವಿಷದಕಾರಿ ಅಂಶಗಳಿರುತ್ತೆ. ಅಂಥ ತಿಂಡಿಗಳನ್ನ ನಾವು ತಿಂದರೆ ನಮ್ಮ ಆರೋಗ್ಯ ಕೆಡುತ್ತೆ. ಅದಕ್ಕಾಗಿ ಮಕ್ಕಳಿಗೆ ಆರೋಗ್ಯಕರವಾಗಿ ತಿಂಡಿ ಮಾಡಿಕೊಡ್ಬೇಕಂದ್ರೆ ಇದು ಬೆಣ್ಣೆ ಮುರುಕು ಚೆನ್ನಾಗಿರುತ್ತೆ, ಮಾಡ್ಬೋದು ನೀವು. ಮನೆಯಲ್ಲೇ ಇಟ್ಕೊಂಡ್ರೆ ತುಂಬ ರುಚಿ ಬರುತ್ತೆ. ಯಾವ ಬೇಕರಿಗಳು ಸಿಗಲ್ಲ ಅಷ್ಟು ರುಚಿಕರವಾಗಿರುತ್ತೆ, ತಿಂಗಳಂಗಟ್ಲೆ ಇಟ್ಟರು ಕೆಡಲ್ಲ. ಈ ನಾವು ಅಳತೆಯನ್ನು ನೀವು ಹೆಚ್ಚಿಗೆ ಬೇಕು ಅಂದರೆ 4 ಕಪ್ಪು ಅಕ್ಕಿ ಹಿಟ್ಟು ತಗೊಳ್ಳಿ, 1 ಕಪ್ಪು ಉರ್ಗಡ್ಲೆ ಹಿಟ್ಟು ತಗೊಳ್ಳಿ, ಕಲಸಿ ಮಾಡಿ ತಿಂಡಿ, ಮಕ್ಕಳನ್ನ ಆರೋಗ್ಯ ಕಾಪಾಡಿ. ಇದು ಒಂದು ಆಯಿತು ಸೋತ್ರಗಳೇ. ಇನ್ನೊಂದಿದೆ ಏನಂದರೆ, ಬೆಳಗ್ಗೆ ತಿಂಡಿ ಏನು ಮಾಡಬೇಕು, ಮಕ್ಕಳಿಗೆ ತಿಂಡಿ ಏನು ಕೊಡಬೇಕು. ಈಗ ಏನು ಮಾಡ್ತಾವೆ ಅವರ ಮಕ್ಕಳು, ವೆರೈಟಿ ವೆರೈಟಿ ತಿಂಡಿ ಕೇಳ್ತಾವೆ. ಇವತ್ತು ಮಾಡಿದ ಚಿತ್ರಾನ್ನ ಮಾಡಿದ, ನಾಳೆ ನೀವು ಚಿತ್ರಾನ್ನ ಮಾಡಿ, ಹೋಗಮ್ಮ ತಿನ್ನಲ್ಲ ಇನ್ನೇದು ಕೊಟ್ಟಿದ್ಯಾ ಕೊಡಲ್ಲ ಹೋಗು ಅಂತಾರೆ, ತಿನ್ನಲ್ಲ ಅಂತಾರೆ. ಅದಕ್ಕೆ ಏನು ಮಾಡಿ ಅಂದರೆ, ಸಡನ್ನಾಗಿ ನಿಮಗೆ ಸಿಗುವಂಥವು ಮನೆಯಲ್ಲಿ ಯಾವ ಹಿಟ್ಟಿರುತ್ತೆ ನೋಡಿ, ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ಬೋಂಡ ಹಿಟ್ಟು, ಇಂಥವು ಹಿಟ್ಟುಗಳಿದ್ರೆ ಅವು ಕೆಟ್ಟು ಹೋಗೋಕ್ಕಿಂತ ಮುಂಚೆನೆ ನಾವು ಯೂಸ್ ಮಾಡಬೇಕು ಅಂದರೆ ಅದನ್ನು 3 ಹಿಟ್ಟನ್ನು ಅಕ್ಕಿ ಹಿಟ್ಟು ತಗೊಳ್ಳಿ, ಅಕ್ಕಿ ಹಿಟ್ಟು ಜೊತೆಗೆ ಸ್ವಲ್ಪ ಗೋಧಿ ಹಿಟ್ಟು ತಗೊಳ್ಳಿ, ಸ್ವಲ್ಪ ಬೋಂಡದ ಹಿಟ್ಟು ತಗೊಳ್ಳಿ, ಚೆನ್ನಾಗಿ ಕಲಸಿ, ಕಲಸಾದ್ಮೇಲೆ ಅದಕ್ಕೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಆಮೇಲೆ ಸ್ವಲ್ಪ ಕರಿಬೇವು, ಸ್ವಲ್ಪ ಉಪ್ಪು, ಸ್ವಲ್ಪ ಇಂಗಿನ ಪೌಡ್ರ್ ಹಾಕಿ, ಅದಕ್ಕೆ ಬಿಸ್ತೀರ ಹಾಕೋದೇನು ಬೇಡ, ಹಾಗೇನೆ ಅದನ್ನು ಕಲಸಿ ಹಂಚ. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ರೊಟ್ಟಿ ಥರ ತಟ್ಟಿ ಹಚ್ಚಿಗೆ ಹಾಕ್ತಾರೆ. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಒಂದು ಸ್ವಲ್ಪ ನೀರಾಗಿ ಕಲಸ್ಕೊಂಡು ಹಂಚಿನ ಮೇಲೆ ಬಳಿತಾರೆ. ನಿಮಗೆ ಯಾವುದು ನಿಮಗೆ ಉಪಯೋಗ ಆಗುತ್ತೆ, ಯಾವುದು ನಿಮಗೆ ಬರುತ್ತೆ, ಹಂಚಿನಲ್ಲಾರಾದರೂ ಹಾಕ್ಕೊಂಡು ತಟ್ಟಿ, ಬಟ್ಟೆ ಮೇಲೂ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಪ್ಲಾಸ್ಟಿಕ್ ಪೇಪರ್ ಮೇಲೆ ತಟ್ಟಿ ಮತ್ತೆ ನಾವು ಕೈಲಿ ತೆಗೆದು ಹಾಕೋದಕ್ಕಿಂತ ಒಂದು ಕಾಟನ್ ಬಟ್ಟೆನ ತಗೊಳ್ಳಿ. ಕಾಟನ್ ಬಟ್ಟೆ ತಗೊಂಡು ಅದು ಪಂಚೆ ಬಟ್ಟೆ ಇರುತ್ತಲ್ಲ ಅದನ್ನ ತಗೊಂಡು ನೀರಲ್ಲಿ ಅದನ್ನ ನೆನೆಸಿ ತೆಗೆದು ಆ ಬಟ್ಟೆ ಮೇಲೆ ಹಿಟ್ಟಾಕಿ ಚೆನ್ನಾಗಿ ತೆಳ್ಳಗೆ ತಟ್ಟಿ ಬಟ್ಟೆ ಸಮೇತ ಎತ್ತಿಬಿಟ್ಟು ನೀವು ಹಂಚಿನ ಮೇಲೆ ಹಾಕಿ, ಸ್ವಲ್ಪ ಹೊತ್ತು ಬಿಟ್ಟರೆ ಆ ಬಟ್ಟೆ ಎಳರಿ ಆ ಬಟ್ಟೆ ತಂತಾನೆ ಬರುತ್ತೆ. ಹಾಗಾಗಿ ಎಷ್ಟು ತೆಳ್ಳಗೆ ಬೇಕಾದ್ರೆ ನೀವು ಅಷ್ಟು ತೆಳ್ಳಗೆ ರೊಟ್ಟಿನ ಮಾಡ್ಕೋಬೋದು, ಮಕ್ಕಳಿಗೆ ಇಷ್ಟವಾಗುತ್ತೆ. ವಾರಕ್ಕೆ ಒಂದ್ಸತಿ ಹಿಂಗೆ ಮಾಡಿಕೊಟ್ರೆ ಮಕ್ಕಳು ಆರೋಗ್ಯನೂ ಚೆನ್ನಾಗಿರುತ್ತೆ, ಮಕ್ಕಳು ಖುಷಿಯಾಗಿ ತಿಂತಾರೆ. ಇದಕ್ಕೆ ಚಟ್ನಿ ಬೇಕಾದ್ರೆ ಚಟ್ನಿ ಕೊಡಿ, ಇಲ್ಲ ಪಲ್ಯ ಯಾವುದರ ಮನೆಯಲ್ಲಿ ಇದ್ರೆ ಪಲ್ಯ ಕೊಡಿ, ಇಲ್ಲ ಚಟ್ನಿ ಪೌಡ್ರ್ ಇದ್ರೆ ಚಟ್ನಿ ಪೌಡ್ರ್ ಕೊಡಿ. ಯಾವುದು ಸಿಗ್ಲಿಲ್ವೋ ಕೊಡಿ ಮೊಸರು, ಮೊಸರಲ್ಲಿ ಸ್ವಲ್ಪ ಎದ್ಕೊಂಡು ತಿಂದ್ರೆ ತುಂಬ ಟೇಸ್ಟ್ ಆಗಿರುತ್ತೆ, ಮಕ್ಕಳಿಗೆ ತುಂಬ ಇಷ್ಟವಾಗುತ್ತೆ. ಕೇಳಿದ್ರೆ ಇದನ್ನು ಮಾಡ್ತೀರಂತ ಅಂದ್ಕೊಂಡಿದ್ದೀನಿ. ನೀವು ಮಾಡಿಬಿಟ್ಟು ನಮಗೆ ತಿಳಿಸಿ ಹೇಗಾಗಿದೆ ಅಂತ. ಇಂಥ ಅನೇಕ ವಿಷಯಗಳನ್ನು ನೀವು ಪದೇ ಪದೇ ನಾನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಸಣ್ಣ ಸಣ್ಣ ವಿಷಯಗಳು ಅಂದರೆ ಮನೆಯಲ್ಲೇ ಇರತಕ್ಕಂಥ ವಸ್ತುಗಳನ್ನು ತಗೊಂಡು ಸುರುಚಿಕರವಾಗಿ ಮತ್ತು ಆರೋಗ್ಯಕರವಾಗಿ ಮಕ್ಕಳಿಗೆ ಇಷ್ಟವಾಗುವಂಥ ತಿಂಡಿಗಳನ್ನ ಮಾಡೋವಂಥದನ್ನ ನಾನು ನಿಮಗೆ ಅವಾಗವಾಗ ಹೇಳ್ಕೊಡ್ತಾ ಇರ್ತೀನಿ. ನೀವು ಆರಾಮಾಗಿ ಮಾಡ್ಬೋದು. ಎಲ್ಲಿ ಬೇರೆ ಬೇರೆ ಕಡೆ ಹೋಗಿ ಅಜಿನೋಮೋಟೋ ಅಂತೆ ಅದಂತೆ ಇದಂತೆ ರುಚಿ ಪೌಡ್ರ್ ಅಂತೆ ಅವೆಲ್ಲ ಬೇಡ, ನಮಗೆ ಮನೇಲಿ ಏನು ಸಿಗುತ್ತೋ ಅದನ್ನೇ ಮಾಡ್ಬೋದು. ಮಾಡ್ತಿರಲ್ವಾ? ಓಕೆ, ನಮಸ್ತೆ.
1: ಇದುವರೆಗೂ ಕೇಳಿದರಲ್ಲವೇ, ಶ್ರೀಮತಿ ಸುಭಾಷಿಣಿ ಅವರು ರುಚಿಕರವಾದಂತಹ ಬೆಣ್ಣೆ ಮುರುಕು ಯಾವ ರೀತಿ ತಯಾರಿಸುವುದರ ಬಗ್ಗೆ, ಮತ್ತೆ ಮಸಾಲೆ ರೊಟ್ಟಿಯ ಬಗ್ಗೆ ಯಾವ ರೀತಿ ತಯಾರಿಸುವುದು, ಅದರ ಉಪಯೋಗಗಳೇನು ಅಂತ, ಮತ್ತೆ ಗೋಬಿ ಪ್ಯಾನ್ ಆಗಿರೋದ್ರ ಬಗ್ಗೆ ಕೂಡ ನಮ್ಮ ಪ್ರೀತಿಯ ಗೆಳೆಯರಿಗೆ ತುಂಬಾ ಅರ್ಥಪೂರ್ಣವಾಗಿ ಸೊಗಸಾಗಿ ತಿಳಿಸ್ಕೊಟ್ಟಿದ್ದಾರೆ. ಇವರಿಗೆ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಪರವಾಗಿ ಹಾಗೂ ಪ್ರೀತಿಯ ಕೇಳುಗರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸೋಣವೇ. ಧನ್ಯವಾದಗಳು ಮೇಡಮ್. ಮತ್ತೊಂದು ಸಂಚಿಕೆಯಲ್ಲಿ, ಮುಂದೊಂದು ದಿನ ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ಹೀಗೆ ಕೇಳ್ತಾ ಇರಿ, ಇದು ನಿಮ್ಮ ನೆಚ್ಚಿನ 90.4 MHz FM ನಲ್ಲಿ.

ಆತ್ಮೀಯ ನಮ್ಮ ಧ್ವನಿ ಸಮುದಾಯ ರೇಡಿಯೋ ಕೇಳುಗರೇ, ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳತಿ ಅಂಕುಶ. ಕೇಳುಗರೇ, ಈ ದಿನದ ಕಾರ್ಯಕ್ರಮದಲ್ಲಿ ನಾವು ಶಾತವಾಹನರ ಇತಿಹಾಸದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಕರ್ನಾಟಕವನ್ನು ಆಳಿದ ಮೊದಲ ಹಿರಿಯ ಐತಿಹಾಸಿಕ ಸಾಮ್ರಾಜ್ಯದ ಸಂಸ್ಥಾಪಕರು ಶಾತವಾಹನರು. ಆರಂಭದಲ್ಲಿ ಅವರು ಮೌರ್ಯರ ಸಾಮಂತರಾಗಿದ್ದರು. ಮೌರ್ಯರ ಪತನದ ನಂತರ ಸ್ವತಂತ್ರರಾಗಿ ಶಾತವಾಹನ ವಂಶವನ್ನು ಸ್ಥಾಪಿಸಿದರು. ಪೈತಾನ್ ಅವರ ರಾಜಧಾನಿಯಾಗಿತ್ತು. ಅವರು ಸುಮಾರು 460 ವರ್ಷಗಳ ಕಾಲ ಕರ್ನಾಟಕವನ್ನಾಳಿದರು. ಅವರ ಸಾಮ್ರಾಜ್ಯವು ದಕ್ಷಿಣ ಭಾರತವಲ್ಲದೆ ಉತ್ತರ ಭಾರತಕ್ಕೂ ವ್ಯಾಪಿಸಿತ್ತು. ಕರ್ನಾಟಕದ ಬಹುಭಾಗಗಳನ್ನು ಅವರು ಆಳಿದರು. ಶಾತಕರ್ಣಿ, ಗೌತಮಿ ಪುತ್ರ, ಪುಲಮಾಯಿ, ಯಜ್ಞಶ್ರೀಗಳು ಈ ವಂಶದ ಮುಖ್ಯ ದೊರೆಗಳು. ಅವರು ವೈದಿಕ ಧರ್ಮದ ಪೋಷಕರು, ದಕ್ಷ ಆಡಳಿತಗಾರರು, ಕಲೆ ಸಾಹಿತ್ಯ ಧರ್ಮಗಳ ಪೋಷಕರಾಗಿ ಉತ್ತರ ಮತ್ತು ದಕ್ಷಿಣ ಭಾರತಗಳ ನಡುವೆ ಮೊದಲಿಗೆ ಸಾಂಸ್ಕೃತಿಕ ಐಕ್ಯತೆಯನ್ನು ತಂದು ಬೃಹತ್ ಭಾರತಕ್ಕೆ ತಲಹದಿ ಹಾಕಿದರು. ಅವರ ಆಶ್ರಯದಲ್ಲಿ ಬೌದ್ಧ ಧರ್ಮ ಮತ್ತು ಪ್ರಾಕೃತ ಭಾಷೆಗಳು ವಿಪುಲವಾಗಿ ಬೆಳೆದವು. ಇವೆಲ್ಲವುಗಳ ಸಂಗಮ ಎಂಬಂತೆ ಕ್ರಿಸ್ತ ಶಕ 278 ಶಾಲಿವಾಹನ ಶಕೆಯನ್ನು ಆರಂಭಿಸಿದರು. ಶಾತವಾಹನರು ಮಧ್ಯ ಏಷ್ಯದಿಂದ ಆಕ್ರಮಣಗಳಿಗೆ ತಡೆದುಕೊಂಡು ಎಂದೂ ಸೋಲದೆ ದೊಡ್ಡ ಮತ್ತು ಪ್ರಬಲ ಸಾಮ್ರಾಜ್ಯದ ಆಳ್ವಿಕೆ ಮಾಡಿದರು. ಅವರು ವಿಷ್ಣುವಿನ ಆರಾಧಕರು ಮತ್ತು ಶಿವ, ಗೌರಿ, ಇಂದ್ರ, ಸೂರ್ಯ ಮತ್ತು ಚಂದ್ರ ಇತರ ಅವತಾರಗಳು ಅವರ ದೇವಸ್ಥಾನಗಳಲ್ಲಿ ಕಾಣಬರುವವು. ಶಾತವಾಹನರು ವಿಶ್ವದಲ್ಲಿ ವೈದಿಕ ಸಂಸ್ಕೃತಿ, ಭಾಷೆ ಮತ್ತು ಧರ್ಮ ವ್ಯಾಪಿಸುವಂತೆ ಮಾಡಿದ್ದಾರೆ. ಅವರ ನಾಣ್ಯಗಳಲ್ಲಿ ಅಡುಗುಗಳ ಚಿತ್ರಗಳನ್ನು ನೋಡಿ ವಿದೇಶ ವ್ಯಾಪಾರದಲ್ಲಿ ಕೂಡ ಅವರು ಮುಂದಿದ್ದರು ಎಂಬುದನ್ನು ತಿಳಿಯಬಹುದು. ಇನ್ನು ಶಾತವಾಹನರ ಮೂಲದ ಬಗ್ಗೆ ತಿಳಿದುಕೊಳ್ಳುವುದಾದರೆ ಇವರ ಮೂಲದ ಬಗ್ಗೆ ವಿದ್ವಾಂಸರಲ್ಲಿ ಎರಡು ಅಭಿಪ್ರಾಯಗಳಿವೆ. ಮೊದಲನೆಯದು ತೆಲುಗು ಮೂಲ. ಇವರು ಆಂಧ್ರ ಪ್ರದೇಶದ ಕೆಲವು ಭಾಗಗಳನ್ನು ಆಳುತ್ತಿದ್ದು ಮೌರ್ಯ ಸಾಮ್ರಾಜ್ಯದ ಸಾಮಂತರಾಗಿ ಅವರ ಪತನ ನಂತರ ಸ್ವತಂತ್ರಗೊಂಡರು. ಈ ಸಿದ್ಧಾಂತದ ವಾದಕರು ಪ್ರೊಫೆಸರ್ ವಿಎ ಸ್ಮಿತ್ ಮತ್ತು ಭಂಡಾರ್ಕರ್. ಇವರ ಪ್ರಕಾರ ಶಾತವಾಹನರ ನೆಲೆ ಶ್ರೀಕಾಕುಳಂ, ಕೃಷ್ಣ, ಗುಂಟೂರು, ಪೈತಾನ್ಗಳು. ನಾಣ್ಯಗಳಲ್ಲಿ ಮತ್ತು ಶಾಸನಗಳಲ್ಲಿ ಇವರನ್ನು ಆಂಧ್ರರೆಂದು, ಸ್ಕಂದ ಪುರಾಣದಲ್ಲಿಯೂ ಇವರನ್ನು ಆಂಧ್ರರೆಂದು ಕರೆಯಲಾಗಿದೆ. ಇನ್ನು ಎರಡನೆಯದು ಕನ್ನಡ ಮೂಲ. ಕೆಪಿ ಜಯಸ್ವಾಲ್ ರವರ ಪ್ರಕಾರ ಇವರು ಕನ್ನಡ ನಾಡಿಗೆ ಸೇರಿದವರು. ಹಿರೇ ಅಡಗಲಿಯಲ್ಲಿ ದೊರೆತಿರುವ ಶಾಸನವು ಇವರು ಕನ್ನಡಿಗರೆಂಬುದನ್ನು ಹೇಳುತ್ತದೆ. ಉತ್ತರದ ಮೈಸೂರನ್ನು ಆಲ ಮತ್ತು ಇತರ ದೊರೆಗಳು ಆಳುತ್ತಿದ್ದರು. ಇನ್ನು ಶಾತವಾಹನರ ಪ್ರಮುಖ ಸಾಮ್ರಾಟರ ಬಗ್ಗೆ ತಿಳಿದುಕೊಳ್ಳುವುದಾದರೆ ಸಿಮುಕನ ಸಾಧನೆಗಳು. ಸಿಮುಕ ಈ ವಂಶದ ಸ್ಥಾಪಕ. ಪೈತಾನ್ ಇವರ ರಾಜಧಾನಿ. ಕ್ರಿಸ್ತಪೂರ್ವ 235 ಇವನು ಮೌರ್ಯರ ದೊರೆ ಸುಶೀಮನನ್ನು ಕೊಂದು ಸ್ವತಂತ್ರನಾದನು. ನಾನಾಘಾಟ್ ಶಾಸನ ಇವನನ್ನು ರಾಜಸಿಮುಕ ಶಾತವಾಹನ ಎಂದು ವರ್ಣಿಸಿದೆ. ಇವನು 23 ವರ್ಷಗಳ ಕಾಲ ರಾಜ್ಯವಾಲಿದನು. ನಂತರ ಅವನ ತಮ್ಮ ಕೃಷ್ಣನು 10 ರಾಜ್ಯವಾಲಿದನು. ಈತ ನಾಸಿಕ್ನವರೆಗೆ ಸಾಮ್ರಾಜ್ಯವನ್ನು ವಿಸ್ತರಿಸಿದನು. ಈತ ನಾಸಿಕ್ನಲ್ಲಿ ಬೌದ್ಧ ದೇವಾಲಯವನ್ನು ನಿರ್ಮಿಸಿದನು. ಶ್ರೀಕಾಕುಲಂ ಸಿಮುಕನ ರಾಜಧಾನಿಯಾಗಿತ್ತು. ಅವರು ಮಧ್ಯಪ್ರದೇಶದ ಮೇಲೆ ಶಾತವಾಹನರ ನಿಯಮ ವಿಸ್ತರಿಸಲಾಯಿತು. ನಂತರ 1 ಶಾತಕರ್ಣಿಯ ಬಗ್ಗೆ ತಿಳಿದುಕೊಳ್ಳುವುದಾದರೆ ಈತ ಕ್ರಿಸ್ತಪೂರ್ವ 194 ಅಧಿಕಾರಕ್ಕೆ ಬಂದನು. ಇವನು ಆರಂಭ ಶಾತವಾಹನರಲ್ಲಿ ಅತಿ ಪ್ರಬಲ ದೊರೆ. ಇವನು ಅನುಪ, ಮಾಲ್ವಾ, ವಿದರ್ಭಗಳನ್ನು ಗೆದ್ದು ವಿಂಧ್ಯ ಪರ್ವತದಿಂದ ಕೊಂಕಣದವರೆಗೆ ಅಗಲಿಸಿದನು. ಆತ ಅಶ್ವಮೇಧ ಮತ್ತು ರಾಜಸೂಯ ಯಾಗಗಳನ್ನು ಆಚರಿಸಿದನು. ಅಪ್ರತಿಹಿತ ಇವನ ಬಿರುದು. ಇವನು ಆದ ಮೇಲೆ 2 ಶಾತಕರ್ಣಿ ಸುಮಾರು 56 ವರ್ಷ ನಾಡನ್ನಾಳಿದನು. ಈತ ತೆಲಂಗಾಣ, ಪಶ್ಚಿಮದ ಮಹಾ, ಅತಿಗುಂಪ, ಕಲ್ಪರಹದಲ್ಲಿ ಈ ಬಗೆಯಾಗಿ ಉಲ್ಲೇಖಿಸುತ್ತಾನೆ. ಮಾಡಿದ ಕಲಿಂಗದ ದೊರೆ ಕಾರವೆಲ್ಲನೊಡನೆ ಕಾಲಗ ಮಾಡಿ ಕಲಿಂಗವನ್ನು ತನ್ನದಾಗಿಸಿಕೊಂಡನಂತೆ. ನಂತರ ಆಲನ ಬಗ್ಗೆ ತಿಳಿದುಕೊಳ್ಳುವುದಾದರೆ ಆಲ 1 ಶಾತಕರ್ಣಿಯ ನಂತರದ ದೊರೆ. ಈತನು ತನ್ನ ಪೂರ್ವಜಿಕರು ಕೊಟ್ಟ ರಾಜ್ಯವನ್ನು ಹಾಗೆ ತನ್ನ ನಂತರದ ಅರಸುಗಳಿಗೆ ಕೊಟ್ಟು ಒಳ್ಳೆಯ ರಾಜ ಎನಿಸಿಕೊಂಡಿದ್ದಾನೆ. ಪ್ರಾಕೃತ ಭಾಷೆಯಲ್ಲಿ ಗಾತ ಸಪ್ತಶತಿ ಕೃತಿ ಬರೆದನು. ಆಲನು ಶ್ರೀಲಂಕಾದ ಮೇಲೆ ದಾಳಿ ಮಾಡಿದನು. ನಂತರ ಗೌತಮಿ ಪುತ್ರ ಶಾತಕರ್ಣಿ. ಈತನ ಬಗ್ಗೆ ತಿಳಿದುಕೊಳ್ಳುವುದಾದರೆ
ಈತ ಶಾತವಾಹನರ ವಂಶದಲ್ಲೇ ಅತ್ಯಂತ ಪ್ರಸಿದ್ಧ ರಾಜ. ಇವನು ಆಡಳಿತಕ್ಕೆ ಬರುವ ಮುನ್ನ ತುಂಬಾ ಬಲಶಾಲಿಗಳಾಗಿದ್ದ ಪಲ್ಲವರು ಶಾತವಾಹನರ ಉತ್ತರ ಪ್ರದೇಶದ ಕೆಲವು ಭಾಗಗಳನ್ನು ಆಕ್ರಮಿಸಿಕೊಂಡಿದ್ದರು. ನಂತರ ಗೌತಮಿ ಪುತ್ರ ಶಾತಕರ್ಣಿ ನಹಪಾನನನ್ನು ಸೋಲಿಸಿ ಆ ಪ್ರದೇಶಗಳನ್ನು ಮತ್ತೆ ಹಿಂದಕ್ಕೆ ಪಡೆದರು. ಇದರಿಂದಾಗಿ ಶಾತವಾಹನರು ತಮ್ಮ ವೈಭವದ ಆಡಳಿತವನ್ನು ಮುಂದುವರಿಸಲು ಸಾಧ್ಯವಾಯಿತು. ಈತನ ವಿಜಯಗಳ ನೆನಪಿಗಾಗಿ ಇವನ ತಾಯಿ ಗೌತಮಿ ನಾಸಿಕ್ನಲ್ಲಿ ಒಂದು ಶಾಸನವನ್ನು ಬರೆಸಿದರು. ಶಕವಂಶದ ಮೇಲಿನ ವಿಜಯದ ಸಂಕೇತವಾಗಿ ಶಾಲಿವಾಹನ ಶಕೆಯನ್ನು ಪ್ರಾರಂಭಿಸಿದರು. ನಂತರ ಇವರು ನೀಡಿರುವಂತಹ ಸಾಂಸ್ಕೃತಿಕ ಕೊಡುಗೆಗಳ ಬಗ್ಗೆ ತಿಳಿದುಕೊಳ್ಳುವುದಾದರೆ ಕರ್ನಾಟಕಕ್ಕೆ ಶಾತವಾಹನರ ಕೊಡುಗೆಗಳು ಬಹಳ ಅಪಾರವಾದದ್ದು. ಅದರಲ್ಲೂ ಸಾಂಸ್ಕೃತಿಕ ಕೊಡುಗೆಗಳು ಗಣನೀಯವಾದದ್ದೇ. ಅಂತಹ ಅಪೂರ್ವ ಸಾಧನೆ ಹಾಗೂ ಸಾಧಕರ ಕಿರು ಪರಿಚಯವನ್ನು ಈಗ ತಿಳಿದುಕೊಳ್ಳೋಣ. ಮೊದಲಿಗೆ ಇವರ ಆಡಳಿತದ ಬಗ್ಗೆ ತಿಳಿದುಕೊಳ್ಳುವುದಾದರೆ ಶಾತವಾಹನರು ಮೌರ್ಯ ಸಾಮ್ರಾಜ್ಯದ ಆಡಳಿತ ಪದ್ಧತಿಯನ್ನು ಅನುಸರಿಸಿದರು. ರಾಜನೇ ರಾಜ್ಯದ ಮುಖ್ಯಸ್ಥ, ಅವನನ್ನು ಕುಮಾರನ್, ರಾಜನ್, ಸ್ವಾಮಿನ್, ರಾಜರಾನೋ ಎಂಬ ನಾನಾ ಹೆಸರುಗಳಿಂದ ಕರೆಯುತ್ತಿದ್ದರು. ರಾಣಿಯರು ಕೆಲವೊಮ್ಮೆ ಅವರ ಆಡಳಿತದಲ್ಲಿ ಭಾಗಿಯಾಗುತ್ತಿದ್ದರು. ರಾಜರು ಮುಖ್ಯ ನಿರ್ಣಯಗಳನ್ನು ಮಂತ್ರಾಲೋಚನಾ ಸಭೆಯಲ್ಲಿ ಚರ್ಚಿಸಿ ತೀರ್ಮಾನ ಕೈಗೊಳ್ಳುತ್ತಿದ್ದರು. ರಾಜನ ನೆರವಿಗೆ ಮಂತ್ರಿ ಮಂಡಲವಿತ್ತು. ಅದರ ಮುಖ್ಯ ಅಧಿಕಾರಿಗಳೆಂದರೆ ಅಮಾತ್ಯ, ಪ್ರಾಂತ್ಯಗಳ ರಾಜ್ಯಪಾಲ ರಾಜಮಾತ್ಯ, ರಾಜನ ಆಪ್ತ ಸಲಹೆಗಾರ ಮಹಾಮಾತ್ರ, ಮುಖ್ಯ ಕಾರ್ಯಗಳ ನಿರ್ವಾಹಕ ಬಂಡಗಾರಿಕಾ, ಸರಕು ಸರಂಜಾಮುಗಳ ಮೇಲ್ವಿಚಾರಕ ಎರಣಿಕ, ಕೋಶಾಧ್ಯಕ್ಷ ಮಹಾಸೇನಾಪತಿ, ಸೈನ್ಯದ ಮೇಲ್ವಿಚಾರಕ ಮಹಾಸಂಧಿ ವಿಗ್ರಹಿ, ವಿದೇಶಾಂಗ ವ್ಯವಹಾರದ ಪ್ರಕ್ರಿಯೆ ನಿರ್ವಹಣೆ ಇವರಲ್ಲದೆ ಇನ್ನೂ ಪಾರುಪತ್ಯಗಾರ, ಅಕ್ಕಸಾಲಿಗ, ನಾಣ್ಯ ಮುದ್ರೆ ಹಾಗೂ ಇನ್ನಿತರೆ ಇದ್ದರೆಂದು ಶಾಸನಗಳು ಹೇಳಿವೆ. ನಂತರ ಇವರ ಸಾಮಾಜಿಕ ಸ್ಥಿತಿಯ ಬಗ್ಗೆ ತಿಳಿದುಕೊಳ್ಳುವುದಾದರೆ ಶಾತವಾಹನ ಸಮಾಜವು ವೃತ್ತಿ ಮೇಲೆ ಆಧರಿಸಿದ ಅನೇಕ ಜಾತಿ ಹಾಗೂ ಉಪಜಾತಿಗಳಾಗಿ ವಿಂಗಡಿಸಲಾಗಿತ್ತು. ಸಮಾಜದಲ್ಲಿ ಅವಿಭಕ್ತ ಕುಟುಂಬ ಮತ್ತು ಅಂತರ್ಜಾತಿ ವಿವಾಹ ಪದ್ಧತಿಗಳು ರೂಢಿಯಲ್ಲಿದ್ದವು. ಇಲ್ಲಿಗೆ ಬಂದ ವಿದೇಶಿಗಳಾದ ಯವನ, ಶಕ, ಗ್ರೀಕರು ಹಿಂದೂ ಸ್ತ್ರೀಯರನ್ನು ವಿವಾಹವಾಗಿ ಹಿಂದೂ ಸಂಸ್ಕೃತಿಯ ಪೋಷಕರಾಗಿ ಭಾರತೀಕರಣ ಸಾಧಿಸಿದುದು ಅವರ ಸಮಾಜದ ವಿಶಿಷ್ಟ ಲಕ್ಷಣ. ಶಾತವಾಹನರ ಸಮಾಜವನ್ನು ಮಹಾರಥಿ, ಮಹಾಭೋಜಕ, ಸೇನಾಪತಿ ಮತ್ತು ಸಾಮಾನ್ಯ ವರ್ಗಗಳೆಂಬ ನಾಲ್ಕು ಭಾಗಗಳಾಗಿ ವಿಂಗಡಣೆಯಾಗಿತ್ತು. ರಾಜರು ಅಶ್ವಮೇಧ ಮತ್ತು ರಾಜಸೂಯ ಯಾಗಗಳನ್ನು ಆಚರಿಸುತ್ತಿದ್ದರು. ಹಾಗೂ ಇವರ ಆರ್ಥಿಕ ಸ್ಥಿತಿಯ ಬಗ್ಗೆ ತಿಳಿದುಕೊಳ್ಳುವುದಾದರೆ ಕೃಷಿ ಶಾತವಾಹನರ ಮುಖ್ಯ ಕಸುಬಾಗಿತ್ತು. ಭೂಕಂದಾಯವು ರಾಜ್ಯದ ಮುಖ್ಯ ಆದಾಯ ಮೂಲವಾಗಿತ್ತು. ಅವರು ರೋಮ್ನೊಂದಿಗೆ ವ್ಯಾಪಾರ ಸಂಬಂಧ ಹೊಂದಿದ್ದರೆಂದು ಚಂದ್ರವಳ್ಳಿಯಲ್ಲಿ ದೊರೆತಿರುವ ರೋಮಿನ ನಾಣ್ಯಗಳು ಹೇಳುತ್ತವೆ. ಅಲ್ಲಿಗೆ ವಜ್ರ, ಮುತ್ತು, ಬೆಳ್ಳಿ ಆಭರಣಗಳು, ಮೆಣಸು, ಶ್ರೀಗಂಧ, ಏಲಕ್ಕಿ, ಸಾಂಬಾರ್ ಪದಾರ್ಥಗಳು ರಫ್ತಾಗುತ್ತಿದ್ದು ಮತ್ತು ಇಲ್ಲಿಗೆ ಮದ್ಯ, ತಾಮ್ರ, ಸೀಸೆ, ಗಾಜು ಮುಂತಾದವುಗಳು ಆಮದಾಗುತ್ತಿದ್ದವು. ಇದರಿಂದಾಗಿ ವಿದೇಶಿಗಳಿಂದ ಇಲ್ಲಿಗೆ ಅಪಾರ ಸಂಪತ್ತು ಹರಿದು ಬಂದಿತ್ತು. ನಂತರ ಇವರ ನಾಣ್ಯಗಳ ಬಗ್ಗೆ ತಿಳಿದುಕೊಳ್ಳುವುದಾದರೆ ಶಾತವಾಹನರು ದಿನಾರ, ಸುವರ್ಣ ಎಂಬ ಚಿನ್ನದ, ಕುಶನ ಎಂಬ ಬೆಳ್ಳಿ ಮತ್ತು ಇತರೆ ಕರ್ಷಪನ, ಧ್ರಮ್ಮ, ಪನ, ಗದ್ಯನ ಎಂಬ ನಾಣ್ಯಗಳನ್ನು ಚಲಾವಣೆಗೆ ತಂದರು. ಅವು ಹಡಗು ರಾಜನ ಚಿತ್ರಗಳನ್ನೊಳಗೊಂಡಿವೆ. ನಂತರ ಇವರ ಧಾರ್ಮಿಕ ಸ್ಥಿತಿಯ ಬಗ್ಗೆ ತಿಳಿದುಕೊಳ್ಳುವುದಾದರೆ ಶಾತವಾಹನರು ವೈದಿಕ ಧರ್ಮದ ಅನುಯಾಯಿಗಳು. ಅವರ ಕಾಲದಲ್ಲಿ ಸೂರ್ಯ, ಚಂದ್ರ, ಶಿವ, ವಿಷ್ಣು, ಲಕ್ಷ್ಮಿ, ಗೌರಿ, ವಾಸುದೇವರ ಆರಾಧನೆ ರೂಢಿಯಲ್ಲಿತ್ತು. ವೇದಗಳು, ಪುರಾಣಗಳು, ಮಹಾಕಾವ್ಯಗಳು ಅವರ ಕಾಲದಲ್ಲಿ ಅನುಸರಣೆಯಲ್ಲಿದ್ದವು. ನಾನಾಘಾಟ್ ಶಾಸನದಲ್ಲಿ ಎರಡನೇ ಶಾತಕರ್ಣಿ ಬ್ರಾಹ್ಮಣರಿಗೆ ಗೋದಾನ ಮಾಡಿದ ವಿಷಯವಿದೆ. ಶಾತವಾಹನರು ಜೈನ ಧರ್ಮ ಪೋಷಕರು ಆಗಿದ್ದು ಅವರ ಆಶ್ರಯದಲ್ಲಿ ಅನೇಕ ಜೈನ ಪಂಡಿತರು ಇದ್ದರು. ಅವರು ವೈದಿಕ ಧರ್ಮದ ಪೋಷಕರು, ದಕ್ಷ ಆಡಳಿತಗಾರರು, ಕಲೆ ಸಾಹಿತ್ಯ ಧರ್ಮಗಳ ಪೋಷಕರಾಗಿ ಉತ್ತರ ಮತ್ತು ದಕ್ಷಿಣ ಭಾರತಗಳ ನಡುವೆ ಮೊದಲಿಗೆ ಸಾಂಸ್ಕೃತಿಕ ಐಕ್ಯತೆಯನ್ನು ತಂದು ಬೃಹತ್ ಭಾರತಕ್ಕೆ ತಳಹದಿ ಹಾಕಿದರು. ಅವರ ಆಶ್ರಯದಲ್ಲಿ ಬೌದ್ಧ ಧರ್ಮ ಮತ್ತು ಪ್ರಾಕೃತ ಭಾಷೆಗಳು ವಿಪುಲವಾಗಿ ಬೆಳೆದವು. ಅವರು ದಕ್ಷ ಆಡಳಿತಗಾರರು, ಕಲೆ ಸಾಹಿತ್ಯ ಧರ್ಮಗಳ ಪೋಷಕರಾಗಿ
ಉತ್ತರ ಮತ್ತು ದಕ್ಷಿಣ ಭಾರತಗಳ ನಡುವೆ ಮೊದಲಿಗೆ ಸಾಂಸ್ಕೃತಿಕ ಐಕ್ಯತೆಯನ್ನು ತಂದು ಬೃಹತ್ ಭಾರತಕ್ಕೆ ತಲಹದಿ ಹಾಕಿದರು. ಅವರ ಆಶ್ರಯದಲ್ಲಿ ಬೌದ್ಧ ಧರ್ಮ ಮತ್ತು ಪ್ರಾಕೃತ ಭಾಷೆಗಳು ವಿಪುಲವಾಗಿ ಬೆಳೆದವು. ಹಾಗೂ ಇವರ ಸಾಹಿತ್ಯದ ಬಗ್ಗೆ ತಿಳಿದುಕೊಳ್ಳುವುದಾದರೆ ಪ್ರಾಕೃತ

ಕೂಡಿತ್ತು. ಈ ಕಲೆಯು ಕೆಂಪು ಶಿಲೆಯಿಂದ ಕೂಡಿತ್ತು. ಕಾರ್ಲೆಯಲ್ಲಿನ ಚೈತ್ಯಾಲಯ, ಹನುಮಕೊಂಡ, ಜಗ್ಗಯ್ಯನಪೇಟೆ ಇವರ ಕಲೆ ಮತ್ತು ವಾಸ್ತುಶಿಲ್ಪ ಉದಾಹರಣೆಗಳು. ಸಂಜಯ್ ಸ್ತೂಪ ಇವರ ಕೊಡುಗೆ. ಕೇಳುಗರೆ, ಇದುವರೆಗೂ ಶಾತವಾಹನರ ಇತಿಹಾಸದ ಬಗ್ಗೆ ತಿಳಿದುಕೊಂಡರಲ್ಲವೇ? ಇದೇ ರೀತಿಯಾದ ಕಾರ್ಯಕ್ರಮದಲ್ಲಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಇದು ನೀವು ಕೇಳ್ತಾ ಇದ್ದೀರಾ ನಮ್ಮ ಧ್ವನಿ 90.4 MHz ನಲ್ಲಿ. ಧನ್ಯವಾದಗಳು.

0: Padli.
1: ಮೈರಡ ನೆರವಿನ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.4 ತರಂಗಾಂತರಗಳನ್ನು ಕೇಳುವರಿಗೆಲ್ಲ ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಪ್ರೀತಿಯ ಕೇಳುಗರೆ, ಈ ದಿನ ನಮ್ಮ ಧ್ವನಿ ರೇಡಿಯೋ ಕೇಂದ್ರದಲ್ಲಿ ಶ್ರೀಮತಿ ಲಕ್ಷ್ಮೀದೇವಿ ಅವರು ಬೆಂಗಳೂರು ಗ್ರಾಮಾಂತರದಿಂದ ಹಾಜರಿದ್ದಾರೆ. ಇವರು ನಿಮ್ಮೆಲ್ಲರಿಗೂ ಬೇಸಿಗೆ ಸಮಯದಲ್ಲಿ ಮಣ್ಣಿನ ಮಡಿಕೆಗಳ ಬಳಕೆ ಮಹತ್ವ ಕುರಿತು ಮಾಹಿತಿಯನ್ನು ತಿಳಿಸಲಿಕ್ಕೆ ಹಾಜರಿದ್ದಾರೆ. ಇವರಿಗೆ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಮೇಡಮ್, ತಮ್ಮ ಒಂದು ಕಿರುಪರಿಚಯದೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸೋಣ.
2: ಮೇಡಮ್, ನನ್ನ ಹೆಸರು ಲಕ್ಷ್ಮೀದೇವಿ ಅಂತೇಳಿ, ನಾನು ಬೆಂಗಳೂರು ಗ್ರಾಮಾಂತರದಲ್ಲಿ ಒಂದು ಶಿಕ್ಷಕಿಯಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದೀನಿ.
1: ತುಂಬಾ ಸಂತೋಷ ಮೇಡಮ್. ಮೊದಲಿಗೆ ಈ ಮಡಕೆ ಬಗ್ಗೆ, ಮಣ್ಣಿನ ಅದೇ ಮಡಕೆಯ ನೀರನ್ನ ಕುಡಿಯೋದ್ರಿಂದ ಆಗುವ ಉಪಯೋಗಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಮೇಡಮ್.
2: ಹಿಂದಿನ ಕಾಲದಲ್ಲಿ ಮಡಿಕೆನ ಬಳಸ್ತಿದ್ರು ಮೇಡಮ್. ಮಡಿಕೆನ ಬಳಸ್ತಾ ಇರೋದ್ರಿಂದ ಆರೋಗ್ಯ ಉತ್ತಮವಾಗಿತ್ತು. ಆದ್ರೆ ಈಗಿನ ಕಾಲದಲ್ಲಿ ಏನಾಗಿದೆ ಅಂದ್ರೆ, ನಾವು ನಾನ್ ಸ್ಟಿಕ್ ಪ್ಯಾನ್ಗಳು ಇವು ಬಳಕೆ ಮಾಡೋದ್ರಿಂದ ಅದರಲ್ಲಿ ಕೆಲವು ಕೆಮಿಕಲ್ಸ್ ಇಂದ ಏನಾಗ್ತಾ ಇದೆ ಅಂದ್ರೆ ನಮ್ಮ ಆರೋಗ್ಯದ ಮೇಲೆ ತುಂಬಾನೇ ಪರಿಣಾಮ ಬೀಳ್ತಿದೆ. ಯಾಕೆಂದ್ರೆ ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ, ಮಣ್ಣಿನ ಮಡಿಕೆಯಲ್ಲಿ ಅಂದ್ರೆ ನಾಗರಿಕತೆ ಕಾಲದಿಂದಲೂ ಸಹ ಮನುಷ್ಯ ಯಾವಾಗ ಪ್ರಾಚೀನ ಕಾಲದಲ್ಲಿ ಅವನು ಹುಟ್ಟಿ ಅವನು ಯಾವಾಗ ಮಂಗನಿಂದ ಮಾನವ ಅಂತ ಹೆಸರನ್ನ ಪಡ್ಕೊಂಡು ಆ ಮಾನವನಾಗಿದ್ದಾಗ ಮೊತ್ತ ಮೊದಲು ಅವನು ಏನ್ ಮಾಡ್ತಿದ್ದ ಅಂದ್ರೆ ಮಣ್ಣಿನ ಮಡಿಕೆಗಳನ್ನ ಬಳಕೆ ಮಾಡ್ತಿದ್ದ. ಈ ಮಣ್ಣಿನ ಮಡಿಕೆಯನ್ನ ಬಳಕೆ ಮಾಡ್ಕೊಂಡೆ ಅವನ್ ಏನ್ ಮಾಡ್ತಿದ್ದ, ಬೇರೆ ವಸ್ತುಗಳನ್ನ ಯಾವ ರೀತಿ ನಾವು ಬಳಕೆ ಮಾಡ್ಕೋಬಹುದು ಅನ್ನೋದನ್ನ ಕಂಡಿಡ್ಕೋಬಿಟ್ಟ. ಫಸ್ಟ್ ಮಣ್ಣಿನ ಮಡಿಕೆಯಿಂದ ಏನ್ ಮಾಡ್ದ, ಕೆಲವು ಆಕಾರಗಳನ್ನ ತಯಾರು ಮಾಡ್ಕೊಂಡ, ಅವುಗಳಲ್ಲಿ ಅಡಿಗೆ ಮಾಡೋದು ಹೆಂಗೆ ಅನ್ನೋದನ್ನ ಬಳಸ್ಕೊಂಡ. ಅದು ಪುರಾತನ ಕಾಲದ ಕೆಲವು ಪುರಾತತ್ವ ಆಧಾರಗಳೆಲ್ಲ ನಾವು ನೋಡಿದಾಗ ಆ ಮಣ್ಣಿನ ಮಡಿಕೆಗಳ ಅವಶೇಷಗಳನ್ನ ನಾವು ಕಂಡು ಬರುತ್ತೆ. ಈ ಮಣ್ಣಿನ ಮಡಿಕೆಯಿಂದ ನಮ್ಗೆ ಏನಾಗುತ್ತೆ ಅಂತಂದ್ರೆ, ಆ ಮಣ್ಣಲ್ಲಿ ಶೇಖರಣೆ ಮಾಡಿರ್ತಕ್ಕಂಥ ನೀರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಉತ್ತಮವಾಗಿರುತ್ತೆ. ಮತ್ತೆ ನಮ್ಮ ದೇಹವನ್ನ ತಂಪು ಮಾಡುತ್ತೆ, ಜೊತೆಗೆ ನಮ್ಮ ಆರೋಗ್ಯ ಯಾವಾಗ್ಲೂ ಸಹ ಸದಾ ಶುಭ್ರವಾಗಿರುತ್ತೆ ಮತ್ತೆ ನಿರ್ಮಲವಾಗಿ ಇರುತ್ತೆ. ಮಣ್ಣಿನ ಮಡಿಕೆಯಲ್ಲಿ ಹಿಂದಿನ ಕಾಲದಲ್ಲಿ ನಮ್ಮ ತಾತ ಮುತ್ತಾತರು ಸಂಪ್ರದಾಯಸ್ಥರಾಗಿ ಅವರು ಮಣ್ಣಿನ ಮಡಿಕೆಯಲ್ಲೇನೆ ಆಹಾರವನ್ನ ತಯಾರಿಸ್ತಾ ಇದ್ರು. ಆ ಒಂದು ತಯಾರಿಸಿರ್ತಕ್ಕಂಥ ಆಹಾರವನ್ನ ಅವ್ರು ಸೇವನೆ ಮಾಡೋದ್ರಿಂದ ಅವ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಕಾಯಿಲೆಗಳ ಕಸಾಲೆಗಳನ್ನ ನಾವು ನೋಡಂಗಿಲ್ಲ. ಅವ್ರಿಗೆ ಬಿಪಿ ಆಗ್ಲಿ, ಶುಗರ್ ಆಗ್ಲಿ, ಅಸ್ತಮ ಆಗ್ಲಿ ಯಾವುದೇ ಕಾಯಿಲೆ ಇರ್ಲಿಲ್ಲ. ಅವರು 100 ವರ್ಷ 120 ವರ್ಷ ಬದುಕಿರ್ತಕ್ಕಂತಹ ಕೆಲವು ರೆಕಾರ್ಡ್ಸ್ ನಮ್ಗಳಿಗೆ ಗೊತ್ತು. ಈಗ ನಿಮ್ಮ ನಮ್ಮ ಮನೆಗಳಲ್ಲೇ ಅದನ್ನ ನಾವು ನೋಡ್ಬೋದು. ನಮ್ಮ ತಾತ ಮುತ್ತಾತಂದ್ರು ಆರೋಗ್ಯವಾಗಿನೇನೆ ಅವ್ರು ಸಾವನ್ನೊಪ್ಪಿದ್ರೆ ಹೊತ್ತು ಅವರು ಯಾವುದೇ ಕಾಯಿಲೆಯಲ್ಲಿ ನೆರಳಿದ್ರು, ಹಂಗ 1 ವರ್ಷ ನಡೆದ್ರು, 2 ವರ್ಷ ನಡೆದ್ರು ಅಂತ ಯಾವ್ದನ್ನು ನೆರಳಿರ್ತಕ್ಕಂತಹ ಉದಾಹರಣೆಗಳು ನಮ್ಗೆ ಸಿಗೋದಿಲ್ಲ. ಹಂಗಾಗಿ ನಾವು ಮಣ್ಣಿನ ಮಡಿಕೆನ ನಾವು ಇವಾಗ ಏನಾಗಿದೆ, ನಮ್ಮ ಒಂದು ಸಂಪ್ರದಾಯ ಜಾಸ್ತಿ ಆದಷ್ಟು ನಾವಿವಾಗ ಈ ಒಂದಷ್ಟು ಟೆಕ್ನಾಲಜಿ ಮುಂದುವರೆದಷ್ಟು ನಾವೇನ್ ಮಾಡ್ತಾ ಇದೀವಿ, ಹೊಸ ಹೊಸ ಬಳಕೆಗಳನ್ನ ಕುಕ್ಕರ್ ಗಳನ್ನ ಬಳಕೆ ಮಾಡ್ತಿದೀವಿ, ಮತ್ತೆ ನಾನ್ ಸ್ಟಿಕ್ ಗಳನ್ನ ಬಳಕೆ ಮಾಡ್ತಾ ಇದೀವಿ. ಇವುಗಳ ಬಳಕೆಯಿಂದ ಏನಾಗ್ತಿದೆ ಅಂದ್ರೆ, ದಿನೇ ದಿನೇ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾನೆ. ಒಂದಲ್ಲ ಒಂದು ರೀತಿ ಹೊಸ ಹೊಸ ಕಾಯಿಲೆಗಳು ಹುಟ್ಟಾಕೊಂತಾ ಇದೆ. ಅದೇ ಆಗಿನ ಕಾಲದಲ್ಲಿ ಮಣ್ಣಿನ ಮಡಿಕೆಯನ್ನ ಬಳಕೆ ಮಾಡೋದ್ರಿಂದ ಅವರು ಆರಾಮಾಗಿ ಆರೋಗ್ಯವಾಗಿ ಮತ್ತೆ ದಷ್ಟಪುಷ್ಟವಾಗಿ ಯಾವುದೇ ಮೊಣಕಾಲು ನೋವಾಗ್ಲಿ ಬೆನ್ನು ನೋವಾಗ್ಲಿ ಏನಿಲ್ದಿರ, ಇವನ್ ಹೆಣ್ಮಕ್ಳು ಆಗ್ಲಿ ಗಂಡ್ ಮಕ್ಳು ಆಗ್ಲಿ ಎಲ್ಲರೂ ದಷ್ಟಪುಷ್ಟವಾಗಿ ಇದ್ರು. ಆದ್ರೆ ಈಗಿನ ಕಾಲದಲ್ಲಿ ಏನು ಇಲ್ಲ, ಒಂದು 20 ವರ್ಷ ಇಲ್ಲ ಒಂದು 15-16 ವರ್ಷಕ್ಕೆ ಮೊಣಕಾಲು ನೋವು ಅಂತಾರೆ, ಕೈಕಾಲು ನೋವು ಅಂತಾರೆ, ಆಕ್ಟಿವ್ ಆಗಿ ಇರಲ್ಲ. ಆಗಿನ ಕಾಲದ ಜನ ಈ ಮಣ್ಣಿನ ಮಡಿಕೆಯಲ್ಲಿ ನೀರ್ ಕುಡಿದು ಇದರಲ್ಲಿ ಮೊಸರು ಮಾಡ್ತಾ ಇದ್ರು, ಮತ್ತೆ ಇದರಲ್ಲೇನೆ ಹಾಲನ್ನ ಶೇಖರಣೆ ಮಾಡ್ತಾ ಇದ್ರು, ಇದರಲ್ಲೇ ತಯಾರಿಸಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಇದರಲ್ಲೇ ತಯಾರಿಸ್ತಾ ಇದ್ರು. ಮತ್ತೆ ಕೆಲವರು ಮಣ್ಣಿನ ಮಡಿಕೆಯ ಒಂದು ತಟ್ಟೆಗಳಲ್ಲೇ ಊಟ ಮಾಡ್ತಾ ಇದ್ರು, ಮಣ್ಣಿನ ಮಡಿಕೆಯ ಗ್ಲಾಸ್ಗಳಲ್ಲೇನೆ ಟೀ ಕುಡಿತಿದ್ರು, ಮೊಸರು ಕುಡಿತಿದ್ರು. ಈ ರೀತಿ ಮಣ್ಣಿನ ವಸ್ತುಗಳನ್ನ ಬಳಕೆ ಮಾಡೋದ್ರಿಂದ ಅವರ ಆರೋಗ್ಯದ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂತಹ ತೊಂದರೆಗಳಾಗಿರೋದನ್ನ ನಾವು ಕಾಣಲಿಲ್ಲ. ಆದ್ರೆ ಈಗ ಈ ಒಂದು ಟೆಕ್ನಾಲಜಿ ಮುಂದುವರೆದಷ್ಟು ವೈಜ್ಞಾನಿಕ ಯುಗ ಹೆಚ್ಚಾದಷ್ಟು ಏನಾಗ್ತಿದೆ, ದಿನೇ ದಿನೇ ಮನುಷ್ಯನಲ್ಲಿ ಈ ಒಂದು ಉತ್ಸಾಹ ಅನ್ನೋದೇನೆ ಇರೋದಿಲ್ಲ. ಆಗಿನ ಕಾಲದವರಲ್ಲಿ ಉತ್ಸಾಹ, ಅವ್ರು ಮಾಡ್ತಕ್ಕಂಥ ಕೆಲಸದಲ್ಲಿ ಎಷ್ಟೊಂದು ಇಂಪ್ರೂವ್ಗಳು ಕಾಣಿಸ್ತಾ ಇತ್ತು. ಅವ್ರು ದಿನವಿಡೀನು ಕೆಲಸ ಮಾಡಿದ್ರು ಅವ್ರಿಗೆ ಆಯಾಸ ಅನ್ನೋದೇ ಆಗೋದಿಲ್ಲ. ಆದ್ರೆ ಈಗಿನ ಕಾಲದಲ್ಲಿ ಸ್ವಲ್ಪ ಹೊತ್ತು ಕೆಲಸ ಮಾಡಿದ್ರು ಅಂದ್ರೆ ಆಯಾಸ ಅಂತಾರೆ. ಅವರಲ್ಲಿ ಒಂದು ಅಟ್ರಾಕ್ಷನ್ ನೋಡಿದ ತಕ್ಷಣ ಒಂದು ಉತ್ಸಾಹದಿಂದ ಇದಾರಪ್ಪ ಇವರು ಅನ್ನಂಗೆ ಇಲ್ಲ. ಆಗಿನ ಕಾಲದಲ್ಲಿ ಎಲ್ಲಾ ಕೆಲಸಗಳಲ್ಲೂ ಉತ್ಸಾಹದಿಂದ ಕೆಲಸ ಮಾಡ್ತಿದ್ರು, ಉತ್ಸಾಹದಿಂದ ನೆನೆನೆ ಅವರ ಕಾರ್ಯಗಳನ್ನ ಮುಗಿಸ್ತಾ ಬರ್ತಾ ಇದ್ರು. ಯಾಕೆ ಅಂದ್ರೆ ನಾವು ಬಳಸ್ತಕ್ಕಂತ ವಸ್ತುಗಳ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಮೇಡಮ್. ಜೊತೆಗೆ ಆಗಿನ ಕಾಲದಲ್ಲಿ ಇರ್ತಕ್ಕಂತ ಕೆಲವು ದವಸ ಧಾನ್ಯಗಳನ್ನ ಶೇಖರಣೆ ಮಾಡ್ಬೇಕು ಅಂದ್ರೇನು ಕೂಡ ಒಂದು ದೊಡ್ಡ ದೊಡ್ಡದಾಗಿರ್ತಕ್ಕಂತ ಮಣ್ಣಿನ ಒಂದು ಪೂಜಿಗಳ ತರ ಇಟ್ಕೊಂಡಿದ್ರು ಮೇಡಮ್. ಹಾಗೆ ಅದೇನ್ ಮಾಡ್ತಿದ್ರು, ಅವುಗಳಲ್ಲಿ ದವಸ ಧಾನ್ಯಗಳನ್ನ ಶೇಖರಣೆ ಮಾಡ್ತಿದ್ರು. ಅದು ಹೆಚ್ಚು ದಿನಗಳ ಕಾಲ ಕೆಡದೆ ಅದು ಉಪಯೋಗ ಆಗ್ತಾ ಇತ್ತು. ಅಷ್ಟೇ ಅಲ್ದಿರ ಮನೆಗಳಲ್ಲಿ ಕೆಲವು ಅಲಂಕಾರಿಕ ವಸ್ತುಗಳಾಗಿನೂ ಸಹ ಇವುಗಳ ಬಳಕೆಯನ್ನ ಮಾಡ್ತಾ ಇದ್ರು. ಈಗಲೂ ನಾವು ನೋಡ್ಬೋದು ಅದೇನಾಗಿದೆ, ಈಗ ಒಂದು ಟ್ರೆಂಡ್ ಆಗ್ಬಿಟ್ಟಿದೆ. ಈಗ ಅದನ್ನ ಒಂದ್ ಮೂಲೆಗಳಲ್ಲಿ ಪೈಂಟಿಂಗ್ ಮಾಡೋದು, ಅದನ್ನ ಒಂದ್ಸಲ ಡೆಕೋರೇಟ್ ಮಾಡಿ ಅಲ್ಲಲ್ಲಿ ಇಟ್ಕೊಂಡಿದ್ದಾರೆ. ಈಗಿನ ಕಾಲದಲ್ಲಿ ಬಳಕೆ ಮಾಡ್ತಾ ಇದ್ರು. ಉದಾಹರಣೆ ಹೇಳ್ಬೇಕು ಅಂದ್ರೆ ವಾಸ್ತುಗೆ ಅಂತ ಹೇಳ್ಬಿಟ್ಟು ಕೆಲವು ಗಂಟೆಗಳ ತರ ಮನೆಗಳಲ್ಲಿ ನೇತಾಕಿರೋದು ನೀವು ನಾವು ನೋಡಿರ್ಬೋದು. ಜೊತೆಗೆ ಮೂಲೆ ಮೂಲೆಗಳಲ್ಲಿನೂ ಅದಕ್ಕೆ ಪೇಂಟಿಂಗ್ ಮಾಡಿ ಒಂದ್ ಸ್ವಲ್ಪ ಡಿಸೈನ್ ಮಾಡಿ ಮನೆಗಳಲ್ಲಿ ಇಟ್ಕೊಂಡಿದ್ದಾರೆ. ಈಗ ಏನಾಗ್ತಿದೆ, ಅದೊಂದು ಫ್ಯಾಷನ್ ಆಗ್ತಾ ಇದೆ. ಹೌದು ಮೇಡಮ್, ಫ್ಯಾಷನ್ ಆಗ್ತಾ ಇದೆ. ಈ ರೀತಿ ಮಣ್ಣಿನಲ್ಲಿ ಇರ್ತಕ್ಕಂತ ಮಡಿಕೆಯಿಂದ ಏನ್ ಬೇಕಾದ್ರೂ ತಯಾರ್ ಮಾಡ್ಬೋದು. ಬಟ್ ಅದನ್ನ ಬಳಕೆ ಮಾಡ್ಬೇಕಾದ್ರೂ ಸಹ ಹುಷಾರಾಗಿ ಬಳಕೆ ಮಾಡ್ಬೇಕು
1: ಮೇಡಮ್. ಹಾಗೆ ಈ ಮಡಿಕೆಗಳಲ್ಲಿ ಯಾವ್ಯಾವ ಪಾನೀಯಗಳನ್ನ ಇಟ್ಟು ನಾವು ಉಪಯೋಗಿಸ್ಬೋದು ಮೇಡಮ್?
2: ಪಾಣೆ ಅಂದ್ರೆ ನಾವು ಈ ಒಂದು ಹೂಜಿಗಳನ್ನ ಉಪಯೋಗಿಸ್ಬೋದು ಮೇಡಮ್. ಹೂಜಿಗಳನ್ನ ನೀರನ್ನ ಶೇಖರಣೆ ಮಾಡಿ ಉಪಯೋಗಿಸ್ಬೋದು. ಮತ್ತೆ ಒಂದು ಅಗಲವಾಗಿರ್ತಕ್ಕಂತ ಪಾತ್ರೆಗಳನ್ನ ನಾವು ಉಪಯೋಗಿಸ್ಬೋದು. ಅದ್ರ ಮೇಲೆ ತಟ್ಟೆಗಳು ಬರ್ತವೆ ಮತ್ತೆ ಗ್ಲಾಸ್ಗಳು ಬರ್ತವೆ, ಅವುಗಳನ್ನ ಉಪಯೋಗಿಸ್ಬೋದು. ಆದ್ರೆ ಉಪಯೋಗಿಸಕ್ ಮುಂಚೆ ನಾವ್ ಅದನ್ನ ಯಾವ ರೀತಿ ಬಳಕೆ ಮಾಡ್ಕೋಬೇಕು ಅನ್ನೋದು ನಮ್ಗೆ. ಯಾಕಂದ್ರೆ ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಿದ್ರು, ಅವ್ರು ಒಲೆಗಳ ಮೇಲೆ ಅಡಿಗೆಗಳನ್ನ ಮಾಡ್ತಿದ್ರು. ಆದ್ರೆ ಈಗಿನ ಕಾಲದಲ್ಲಿ ಗ್ಯಾಸ್ ಮೇಲೆ ಅಡಿಗೆ ಮಾಡೋದ್ರಿಂದ ನಾವೇನ್ ಮಾಡ್ಬೇಕು, ಅವುಗಳ ಬಳಕೆ ಮಾಡಕ್ಕೆ ನಾವು ತಗೊಂಡೋಗ್ಬಿಟ್ರೆ ಸಡನ್ ಆಗಿ ಎತ್ಕೊಂಡು ಗ್ಯಾಸ್ ಮೇಲೆ ಇಟ್ಟಾಗ ಅದು ಒಡ್ದೋಗುತ್ತೆ ಮೇಡಮ್.
1: ಹೌದು,
2: ಹಂಗಾಗಿ ನಾವೇನ್ ಮಾಡ್ಬೇಕು ಅಂದ್ರೆ ಹೊಸದಾಗಿ ತಂದಿರ್ತಕ್ಕಂತಹ ಒಂದು ಮಣ್ಣಿನ ಮಡಿಕೆಗಳನ್ನ 24 ಗಂಟೆಗಳ ಕಾಲ ನೀರಿನಲ್ಲಿ ಅದನ್ನ ಹಂಗೆ ನೆನೆಯಕ್ ಬಿಡ್ಬೇಕು. ಅದು ಚೆನ್ನಾಗಿ ನೆನೆದು ಆದ್ಮೇಲೆ ಅದನ್ನ ತಗೊಂಡೋಗಿ ನಾವು ಈ ಒಂದು ಗ್ಯಾಸ್ ಮೇಲೆ ಇಟ್ಟಾಗ ಅದರಲ್ಲಿ ಒಂದ್ ಸ್ವಲ್ಪ ತೆಂಗಿನಕಾಯಿ ತುಪ್ಪ ಹಾಕಿ ಉರಿಬೇಕು. ಹುರಿದು ಅದನ್ನ ಬಿಸಾಕ್ಬೇಕು. ಮತ್ತೆ ಅದರಲ್ಲೇನೆ ಏನ್ ಮಾಡ್ಬೇಕು, ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ಕುದಿಸ್ಬೇಕು
1: ನೀರನ್ನ.
2: ನೀರನ್ನ ಚೆನ್ನಾಗಿ ಕುದಿಸ್ಬೇಕು ಬಳಕೆ ಮಾಡೋಕ್ಕಿಂತ ಮುಂಚೆ. ಯಾರ ಈ ರೀತಿ ಮಾಡ್ಬೇಕು ಅಂತಂದ್ರೆ, ಮಣ್ಣಿನ ಮಡಿಕೆ ಮಾಡ್ಬೇಕಾದ್ರೆ ಅದರಲ್ಲಿ ಸಣ್ಣ ಸಣ್ಣ ರಂಧ್ರಗಳಿವೆ.
1: ಹೌದು,
2: ಆ ಸಣ್ಣ ಸಣ್ಣ ರಂಧ್ರಗಳಲ್ಲಿ ಏನಾದ್ರೂ ಸೇರ್ಕೊಂಡಿದ್ದು ಅದರಿಂದ ಏನಾದ್ರೂ ನಮ್ಗೆ ತೊಂದರೆ ಆಗ್ತಕ್ಕಂತಹದ್ದು ಏನಾದ್ರೂ ಇತ್ತು ಅಂದ್ರೆ ಆ ಕುದಿಸಿದಿರ್ತಕ್ಕಂತ ನೀರಲ್ಲಿ ಅವೆಲ್ಲ ಜೀವಾಣುಗಳು ಸತ್ತೋಗ್ಬಿಡ್ತವೆ. ಹಂಗಾಗಿ ನಾವೇನ್ ಮಾಡ್ಬೇಕು, ಆ ಮಣ್ಣಿನ ಮಡಿಕೆಯಲ್ಲಿ ಚೆನ್ನಾಗಿ ನೀರನ್ನ ಕುದಿಸಿ ಅದನ್ನ ಹೊರಗಡೆ ಹಾಕ್ಬಿಟ್ಟು ಆಮೇಲೆ ಅದನ್ನ ನಾವು ಬಳಕೆ ಮಾಡ್ಕೋಬಹುದು. ಮತ್ತೆ ಇನ್ನೊಂದ್ ಏನು ಅಂದ್ರೆ, ಈ ಸಣ್ಣದಾಗಿರ್ತಕ್ಕಂತ ರಂಧ್ರಗಳಲ್ಲಿ ನಾವು ವಾಶ್ ಮಾಡ್ಬೇಕಾದ್ರೆ ಈ ಡಿಶ್ ವಾಶ್ ನ ಇಲ್ಲ ಅಂತಂದ್ರೆ ಸೋಪ್ ಆಯಿಲ್ ನ ಬಳಕೆ ಮಾಡ್ತೀವಿ. ಆದ್ರೆ ಈ ಮಣ್ಣಿನ ಮಡಿಕೆಗಳನ್ನ ವಾಶ್ ಮಾಡ್ಬೇಕಾದ್ರೆ ಆ ರೀತಿ ಸೋಪ್ ಆಯಿಲ್ ಅನ್ನ ಬಳಕೆ ಮಾಡಬಾರ್ದು. ತೆಂಗಿನ ನಾರನ್ನ ತಗೊಂಡು ಆ ನಾರನ್ನ ಏನ್ ಮಾಡ್ಬೇಕು, ಒಳಗಡೆ ಚೆನ್ನಾಗಿ ಉಜ್ಜಿಬಿಟ್ಟು ಆಮೇಲೆ ಏನ್ ಮಾಡ್ಬೇಕು, ಒಂದ್ ಸ್ವಲ್ಪ ಕಳ್ಳೆ ಇಟ್ಟು ಇಲ್ಲ ಅಂತಂದ್ರೆ ಒಂದ್ ಸ್ವಲ್ಪ ಜೋಳದಿಟ್ಟು ಹಾಕಿ ಅದ್ರ ಒಳಗಡೆ ನಾವು ಗಿಡ್ಡಿನ ಅಂಶ ಹೋಗೋದಕ್ಕೂ ಇಲ್ಲ ಅಂತಂದ್ರೆ ಅದ್ ಕ್ಲೀನ್ ಆಗೋದಕ್ಕೂ ಸ್ವಚ್ಛವಾಗ್ಬೇಕು ಅಂತ ಹೇಳ್ಬಿಟ್ಟು ಅದನ್ನ ಬಳಕೆ ಮಾಡ್ಬೇಕು ಮೇಡಮ್. ಈ ರೀತಿ ಇದರ ಬಳಕೆಯನ್ನ ಉಪಯೋಗಿಸ್ಕೋಬಹುದು. ಇದರಲ್ಲಿ ಅದೇ ಪಾತ್ರೆ ಅಗಲವಾಗಿರೋದು ಬರುತ್ತೆ, ಒಂಥರ ಟ್ರಯಾಂಗಲ್ ಶೇಪ್ ಅಲ್ಲಿರೋದು ಬರುತ್ತೆ, ಮತ್ತೆ ಊಜಿ ತರ ಬರುತ್ತೆ, ನೀರಿನ ಕುಂಡದ ತರ ಬರುತ್ತೆ, ಮತ್ತೆ ಒಂದೊಂದು ಗ್ಲಾಸ್ ತರನೂ ಬರುತ್ತೆ. ಇವುಗಳನ್ನ ನಮ್ಗೆ ಅನುಕೂಲಕ್ಕೆ ತಕ್ಕಂಗೆ ಅದನ್ನ ಬಳಕೆ ಮಾಡ್ಕೋಬಹುದು. ಬಳಕೆ ಮಾಡಕ್ ಮುಂಚೆ ನಾವು ಅದನ್ನ ನೀರ್ನಲ್ಲಿ ನೆನೆಸಿಟ್ಬಿಟ್ಟು ಬಳಕೆ ಮಾಡ್ಬೇಕು ಮೇಡಮ್.
1: ಮೇಡಮ್, ಹಾಗೆ ಈ ಮಡಿಕೆಗಳಲ್ಲಿ ಅಂತ ಹೇಳ್ತಾ ಇದೀರಲ್ವಾ, ಈ ಮಡಿಕೆಗಳಲ್ಲಿ ಯಾವ್ಯಾವ ಅಡಿಗೆಗಳನ್ನ ಮಾಡ್ಬೋದು ಮೇಡಮ್?
2: ಮೇಡಮ್, ಸಂಪ್ರದಾಯಸ್ಥವಾದಂತಹ ಎಲ್ಲಾ ಅಡಿಗೆಗಳನ್ನು ನಾವು ಈ ಮಡಿಕೆಯಲ್ಲಿ ಮಾಡ್ಬೋದು. ಎಲ್ಲಾ ಅಡಿಗೆಗಳನ್ನು ಮಾಡ್ಬೋದು. ಆದ್ರೆ ಕೆಲವರಿಗೆ ಮಡಿಕೆಗಳಲ್ಲಿ ಮಾಡಿದ್ರೆ ಗ್ಯಾಸ್ ಜಾಸ್ತಿ ಆಗುತ್ತೆ ಅನ್ನೋರು ಇದನ್ನ ಸ್ವಲ್ಪ ಅವಾಯ್ಡ್ ಮಾಡ್ತಾರೆ. ಆದ್ರೆ ಎಲ್ಲಾನು ಮಾಡ್ಬೋದು ಮೇಡಮ್. ಪಾನಕಗಳಾದ್ರೆ ಈ ಮಜ್ಜಿಗೆ ಮಾಡ್ಕೋಬಹುದು, ಪಾನಕ ಮಾಡ್ಕೋಬಹುದು, ಹಾಲು ಮೊಸರು ಇವನ್ನೆಲ್ಲಾನು. ಮತ್ತೆ ಇವಾಗ ಸ್ಪೆಷಲ್ ಆಗಿ ಎಲ್ಲಾ ಕಡೆ ನೀವು ನೋಡಿರ್ಬೋದು ಈ ಒಂದು ಪಾಟ್ ಟೀ ಅಂತ ಹೇಳ್ಬಿಟ್ಟು ಅದು ಕೊಡ್ತಾ ಇದಾರೆ. ಅಂದ್ರೆ ಮಡಿಕೆಯಲ್ಲಿ ಚಿಕ್ಕ ಚಿಕ್ಕದಾಗಿರ್ತಕ್ಕಂಥ ಗ್ಲಾಸ್ ಗಳಲ್ಲಿ ನಿನ್ನೆ ಟೀ ಹಾಕೊಡ್ತಾ ಇದಾರೆ. ಅದನ್ನ ಕುಡಿಯಕ್ಕೆ ತುಂಬಾ ಜನ ಇವಾಗ ಇಷ್ಟಪಡ್ತಾ ಇದಾರೆ. ಅದನ್ನ ನಾವು ಸ್ಪೆಷಲ್ ಅನ್ಕೊಂತೀವಿ. ಆದ್ರೆ ಹಿಂದಿನ ಕಾಲದಿಂದಲೂ ಬಂದಿರ್ತಕ್ಕಂಥದ್ದು ಅದು ಮಡಿಕೆ ಟೀ ಅಂತ ಹೇಳ್ಬಿಟ್ಟು ಇವಾಗ ಕೊಡ್ತಾ ಇದಾರೆ. ಮತ್ತೆ ಇದರಲ್ಲಿ ಬೇಕಾದ್ರೆ ಸಾಂಬಾರ್ ಮಾಡಿ ನಾವು ಪ್ರಿಸರ್ವ್ ಮಾಡ್ಕೋಬಹುದು. ಇನ್ನೊಂದು ವಿಶೇಷತೆ ಏನು ಅಂದ್ರೆ ಮೇಡಮ್, ಮಡಿಕೆಯಲ್ಲಿ ಯಾವಾಗ ನಾವು ಅಡಿಗೆ ಮಾಡ್ತೀವೋ ಅದು ಜಾಸ್ತಿ ದಿನ ಇವತ್ ಮಾಡಿರೋ ಸಾಂಬಾರು ನಾಳೆ ಬೇಗ ಕೆಟ್ಟೋಗುತ್ತೆ ಕುಕ್ಕರ್ ಅಲ್ಲಿ ಮಾಡಿದ್ರೆ. ಬಟ್ ಮಡಿಕೆಯಲ್ಲಿ ಮಾಡಿರೋದಾದ್ರೆ ಅದನ್ನ ನಾವು ಪ್ರಿಸರ್ವ್ ಮಾಡ್ಕೊಂಡ್ರು, ಇವಿನ್ ನಾವು ಫ್ರಿಡ್ಜ್ ಅಲ್ಲಿ ಇಟ್ಟಿಲ್ಲ ಅಂದ್ರು ಕೂಡ ನೋಡೋಣ ಅದು ಕೆಡಲ್ಲ ಮೇಡಮ್. ಹಂಗೆ ಅದು ವಿಶೇಷ ಈ ಒಂದು ಮಡಿಕೆಯಲ್ಲಿ ಮಾಡಿರ್ತಕ್ಕಂತ ಸಾಂಬಾರು. ಮನೆಯಲ್ಲಿ ಏನೇನು ಹಬ್ಬ ಹರಿದಿನಗಳಿಗೆ ಮಾಡ್ಬೇಕಾಗಿರ್ತಕ್ಕಂತ ಎಲ್ಲಾ ಅಡಿಗೆಗಳನ್ನು ಸಹ ನಾವು ಈ ಒಂದು ಮಡಿಕೆಯಲ್ಲಿ ಮಾಡ್ಕೋಬಹುದು ಮೇಡಮ್.
1: ಇನ್ನೊಂದೇನಂದ್ರೆ ಮೇಡಮ್, ನೈಟ್ ಮಣ್ಣಿನ ಗ್ಲಾಸ್ ಬರುತ್ತಲ್ವಾ, ಅದ್ರಲ್ಲಿ ನೀರಿಟ್ಬಿಟ್ಟು ಬೆಳಿಗ್ಗೆ ಎದ್ದ ತಕ್ಷಣ ಹಂಗೆ ಖಾಲಿ ಹೊಟ್ಟೆಯಲ್ಲಿ ಕುಳಿದ್ರೆ ತುಂಬಾ ತಂಪಾಗಿರುತ್ತೆ, ಆರೋಗ್ಯಕ್ಕೆ ಒಳ್ಳೇದು ಅಂತಾರ, ಅದು ನಿಜನಾ ಮೇಡಮ್?
2: ನಿಜಾನೇ ಮೇಡಮ್. ಯಾಕೆ ಅಂತೀರಾ, ಈ ಮಣ್ಣಲ್ಲಿ ಅನೇಕ ಒಂದು ಲವಣಾಂಶಗಳು ಇರುತ್ತವೆ, ಇರೋದ್ರಿಂದ ಅದು ನೀರನ್ನ ನಾವು ಪ್ರಿಸರ್ವ್ ಮಾಡಿ ನಾವು ಬೆಳಗ್ಗೆ ಕುಡಿದಾಗ ಕೆಲವ್ರಿಗೆ ಈಗಿನ ಇತ್ತೀಚೆಗಂತೂ ತುಂಬಾ ಕಾಡ್ತಕ್ಕಂತ ಸಮಸ್ಯೆ ಏನು ಅಂದ್ರೆ ಗ್ಯಾಸ್ಟಿಕ್ ಜಾಸ್ತಿ ಆಗಿದೆ ಅಂತ. ಅದು ಗ್ಯಾಸ್ಟಿಕ್ ಜಾಸ್ತಿ ಆಗಿರೋದನ್ನ ನಾವು ಅವಾಯ್ಡ್ ಮಾಡ್ಕೋಬೇಕು ಅಂದ್ರೆ ನೀರುಗಳನ್ನು ತುಂಬಾ ಮುಖ್ಯವಾಗಿ ಬೇಕೇ ಬೇಕು. ಕೆಲವರು ಒಂದ್ ಗ್ಲಾಸ್ ನೀರ್ ಕುಡಿತಾರೆ, ಎರಡ್ ಗ್ಲಾಸ್ ನೀರ್ ಕುಡಿತಾರೆ. ನಮ್ ದೇಹಕ್ಕೆ ಎಷ್ಟು ನೀರ್ ಬೇಕೋ ಅಷ್ಟು ನೀರಿನ ಅಂಶನ ನಮ್ ಸೇರಕ್ ಬಿಡಲ್ಲ. ಅಂತ ಟೈಮಲ್ಲಿ ನಾವು ಬೆಳಗ್ಗೆ ಎದ್ದು ಒಂದ್ ಗ್ಲಾಸ್ ನೀರ್ ಕುಡಿತಾ ಬರ್ತದೆ, ಆ ಗ್ಯಾಸ್ಟಿಕ್ ಸಮಸ್ಯೆಯನ್ನ ನಾವು ನಿಧಾನವಾಗಿ ತಡೆ ಹಿಡಿಯಬಹುದು. ಮೇಡಮ್
1: ಮೇಡಮ್ ಕಡೆಯದಾಗಿ ಈ ಮಣ್ಣಿನ ಮಡಕೆಗಳ ಬಗ್ಗೆ ನಮ್ಮ ಪ್ರೀತಿಯ ಕೇಳುಗರಿಗೆ ಇತ ನುಡಿಗಳನ್ನ ಇರಣೆ ಹೇಳಕ್ಕೆ ಬಯಸ್ತೀರಾ ಮೇಡಮ್?
2: ನಿಜ ಮೇಡಮ್, ಮಣ್ಣಿನ ಮಡಿಕೆಯಲ್ಲಿ ಕೆಲವು ಮೂರ್ತಿಗಳನ್ನ ನಾವು ಮನೆಗೆ ವಾಸ್ತುಗೆ ತಕ್ಕಂಗೆ ಈಶಾನ್ಯ ಭಾಗದಲ್ಲಿ ಒಂದು ಕಪ್ಪಲ್ ಒಂದು ಮಣ್ಣಿನ ಮಡಿಕೆಯಲ್ಲಿ ನೀರನ್ನ ಇಟ್ಟು ಈಶಾನ್ಯ ಭಾಗಕ್ಕೆ ಇಟ್ಟಾಗ ಅದು ಒಂದು ಮನೆಯ ಒಂದು ಪಾಸಿಟಿವ್ ಎನರ್ಜಿಯನ್ನ ಹೆಚ್ಚು ಮಾಡುತ್ತೆ ಅಂತ ಹೇಳ್ಬಿಟ್ಟು ಕೆಲವು ಪುಸ್ತಕಗಳಲ್ಲಿ ನಾನು ಓದಿರೋ ಪ್ರಕಾರ ಅದು ಇದೆ ಮೇಡಮ್. ಮತ್ತೆ ಆಗ್ನೇಯ ದಿಕ್ಕುಗಳಲ್ಲಿ ಈ ಮಣ್ಣಿನ ಮಲಿಕೆಯ ಅಲಂಕಾರವನ್ನ ಮಾಡಿದಾಗ ಆ ಮನೆಯಲ್ಲಿ ಸುಖ ಸಂಪತ್ತು ಲಭಿಸುತ್ತೆ ಅನ್ನೋದನ್ನ ನಾನು ಕೇಳ್ಪಟ್ಟಿದ್ದೀನಿ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಹೆಣ್ಮಕ್ಳು ಆಭರಣ ಪ್ರಿಯರಾಗಿರೋದ್ರಿಂದ ಈ ಮಣ್ಣಿನಲ್ಲಿ ಇರ್ತಕ್ಕಂತ ಕೆಲವು ಆಭರಣಗಳು ಇದೆ, ಅದನ್ನೊಂದು ಸೌಂದರ್ಯವನ್ನ ಹೆಚ್ಚಿಸ್ತಕ್ಕಂತ ಆಭರಣಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಈ ಮಣ್ಣಿನ ಮಡಿಕೆಗಳನ್ನ ಆದಷ್ಟು ಈ ಕುಕ್ಕರ್ ಅದು ಇದು ಬಳಕೆ ಮಾಡಕ್ಕೆ ಕಷ್ಟ ಆದ್ರೂ ಇಷ್ಟಪಟ್ಟು ಮಾಡ್ಲೇಬೇಕು. ಅಂತದ್ರಲ್ಲಿ ಅದನ್ನ ಆದಷ್ಟು ಅವಾಯ್ಡ್ ಮಾಡ್ಕೊಂಡು ನಮ್ ಟೈಮ್ ತಕ್ಕಂಗೆ ಈ ಮಣ್ಣಿನ ಮಡಿಕೆಯನ್ನ ಉಪಯೋಗ ಮಾಡೋದ್ರಿಂದ ನಮ್ಗೆ ಯಾವುದೇ ರೀತಿಯಾದಂತಹ ಈ ಸಕ್ಕರೆ ಕಾಯಿಲೆ ಆಗಿರ್ಬೋದು, ಬಿಪಿ ಆಗ್ಬೋದು, ಅಥವಾ ಏನೋ ಒಂದ್ ಟೆನ್ಷನ್ಸ್ ಆಗ್ಬೋದು, ಅಥವಾ ದೇಹದ ಒಂದು ಉಷ್ಣಾಂಶ ಆಗ್ಬೋದು, ಟೋಟಲ್ ನಮ್ಮ ಇಡೀ ದೇಹವನ್ನ ಕಂಟ್ರೋಲ್ ಆಗಿ ಇಟ್ಕೋಬೇಕಂದ್ರೆ ನಾವ್ ಈ ಮಣ್ಣಿನ ಮಡಿಕೆಯನ್ನ ಉಪಯೋಗಿಸೋದು ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ ಮೇಡಮ್.
1: ಇದುವರೆಗೂ ನಮ್ಮ ಧ್ವನಿ ರೇಡಿಯೋ ಕೇಂದ್ರದಲ್ಲಿ ಬೇಸಿಗೆಯಲ್ಲಿ ಮಣ್ಣಿನ ಮಡಿಕೆಗಳ ಬಳಕೆ ಎಷ್ಟು ಮಹತ್ವ ಇದೆ ಅಂತ ತುಂಬಾ ಅರ್ಥಪೂರ್ಣವಾಗಿ ಮತ್ತೆ ಸೊಗಸಾಗಿ ತಿಳಿಸ್ಕೊಟ್ಟಿದ್ದೀರಾ ಮೇಡಮ್. ನಿಮ್ಗೆ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಪರವಾಗಿ ಹಾಗೂ ಪ್ರೀತಿಯ ಕೇಳುಗರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸುತ್ತಿದ್ದೇವೆ ಮೇಡಮ್. ಧನ್ಯವಾದಗಳು ಮೇಡಮ್.
2: ನಮಸ್ತೆ ಮೇಡಮ್. ಥ್ಯಾಂಕ್ ಯು ಮ್ಯಾಮ್.

ಆತ್ಮೀಯ ನಮ್ಮಧ್ವನಿ ಸಮುದಾಯ ರೇಡಿಯೋ ಕೇಳುಗರೆ, ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳತಿ ಅಂಕುಶ. ಕೇಳುಗರೆ, ನಾನು ನಿಮಗೆ ಈ ದಿನ ಕರ್ನಾಟಕದ ಪ್ರಮುಖ ಪ್ರವಾಸಿ ಸ್ಥಳಗಳಲ್ಲಿ ಒಂದಾದ ಅಲೆಬೀಡು, ಇದರ ಇತಿಹಾಸ ಹಾಗೂ ವಿಶೇಷತೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಲೆಬೀಡು ಕರ್ನಾಟಕದ ಪ್ರಮುಖ ಪ್ರವಾಸಿ ಸ್ಥಳಗಳಲ್ಲಿ ಒಂದು ಮತ್ತು ಐತಿಹಾಸಿಕ ಹಿನ್ನೆಲೆ ಇರುವ ಸ್ಥಳ. ಶಿಲ್ಪಕಲೆಗೆ ಹೆಸರಾಗಿರುವ ಈ ಸ್ಥಳವು ಹಾಸನ ಜಿಲ್ಲೆಯಲ್ಲಿದೆ. ಅಲೆಬೀಡು ಈ ಊರು ಒಂದೊಮ್ಮೆ ಹೊಯ್ಸಳ ವಂಶದ ರಾಜಧಾನಿಯಾಗಿತ್ತು. ಹೊಯ್ಸಳರು 10ನೇ ಶತಮಾನದ ಆರಂಭದಿಂದ 13ನೇ ಶತಮಾನದ ಅಂತ್ಯದವರೆಗೂ ಈಗಿನ ಕರ್ನಾಟಕವು ಸೇರಿದಂತೆ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದ ಕೆಲವು ಭಾಗಗಳನ್ನು ಆಳಿದ್ದರು. ಮೂಲತಃ ಹೊಯ್ಸಳರು ಕಲ್ಯಾಣದ ಚಾಲುಕ್ಯರಿಗೆ ಸಾಮಂತರಾಗಿದ್ದುಕೊಂಡೇ ಅಧಿಕಾರವನ್ನು ನಡೆಸಿದವರು. 12ನೇ ಶತಮಾನದ ಆರಂಭದಲ್ಲಿ ರಾಜ ವಿಷ್ಣುವರ್ಧನ ಮತ್ತು ವೀರಬಲ್ಲಾಳನ ಕಾಲದಲ್ಲಿ ಚಾಲುಕ್ಯರು ಅವನತಿಯನ್ನು ಕಂಡಾಗ ಇವರು ಹೆಚ್ಚು ಸ್ವತಂತ್ರವಾಗಿ ಆಡಳಿತವನ್ನು ನಡೆಸುತ್ತಾರೆ. ಹೊಯ್ಸಳರ ಮೂಲ ಊರು ಇಂದಿನ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನಲ್ಲಿರುವ ಅಂಗಡಿ ಎಂಬ ಪುಟ್ಟ ಗ್ರಾಮ. ಆಗಿಂದಾಗೆ ಉಂಟಾಗುತ್ತಿದ್ದ ನೆರೆಯ ಶತ್ರುಗಳ ಕಿರುಕುಳದ ನಡುವೆಯೂ ಇವರು ತಮ್ಮ ರಾಜಕೀಯ ಕಾರ್ಯಕ್ಷೇತ್ರವನ್ನು ಇಂದಿನ ಹಾಸನ ಜಿಲ್ಲೆಯ ಮಧ್ಯಭಾಗದಲ್ಲೇ ಸ್ಥಿರಗೊಳಿಸಿಕೊಂಡು ರಾಜಭಾರ ನಡೆಸುತ್ತಾರೆ. ಇಂದಿನ ಅಲೆಬೀಡು ಹೊಯ್ಸಳರ ಬಹುಕಾಲದ ರಾಜಧಾನಿಯಾಗಿ ಮೆರೆದಿದ್ದ ಊರು. ಹೊಯ್ಸಳರಿಗಿಂತ ಮುಂಚಿನಿಂದಲೂ ಅಸ್ತಿತ್ವದಲ್ಲಿ ಇದ್ದ ಊರಾದ್ದರಿಂದ ಜನಪದವಾಗಿ ಅಲೆಯಬೀಡು, ಅಲೆಬೀಡು ಎಂಬ ರೂಪಾಂತರಗಳನ್ನು ಕಂಡಿದೆ. ಇನ್ನು ಐತಿಹಾಸಿಕ ಹಿನ್ನೆಲೆಯನ್ನು ನೋಡುವುದಾದರೆ, ಸುಮಾರು 9ನೇ ಶತಮಾನದಲ್ಲಿ ರಾಷ್ಟ್ರಕೂಟರ ದೊರೆ ದೋರಾ ಎಂಬುವವನು ಈ ಊರಿನಲ್ಲಿ ದೊಡ್ಡ ಕೆರೆಯೊಂದನ್ನು ಕಟ್ಟಿಸಿದನೆಂದು ಶಾಸನಗಳಿಂದ ತಿಳಿದು ಬರುತ್ತದೆ. ಈ ಕೆರೆಯು 1200 ಎಕರೆಗೂ ಮೀರಿ ವ್ಯಾಪ್ತಿಯನ್ನು ಹೊಂದಿದ್ದು, ಈಗಲೂ ಕೆರೆಯು ನೀರಿನಿಂದ ತುಂಬಿಕೊಂಡಾಗ ಸಮುದ್ರದಂತೆ ತೋರುತ್ತದೆ. ಈ ಕಾರಣದಿಂದಾಗಿಯೇ ಈ ಕೆರೆಯನ್ನು ದೋರ ಸಮುದ್ರ ಎಂದು ಉಲ್ಲೇಖಿಸಲಾಗಿದೆ ಎಂದು ತಿಳಿದು ಬರುತ್ತದೆ. ಅಂದಿನ ಕಾಲಕ್ಕೆ ದೋರ ಸಮುದ್ರ ಎನ್ನುವ ಹೆಸರೇ ಊರಿಗೂ ಇತ್ತೆಂದು ಹೊಯ್ಸಳರ ಕಾಲದ ಅನೇಕ ಶಾಸನಗಳಿಂದ ತಿಳಿದು ಬರುತ್ತದೆ. 18ನೇ ಶತಮಾನದ ಆಸುಪಾಸಿನಲ್ಲಿ ದ್ವಾರಾವತಿ ದ್ವಾರ ಸಮುದ್ರ ಎನ್ನುವ ಹೆಸರಿನ ಬಳಕೆಯು ಇತ್ತೆಂದು ಜನಪದದಿಂದ ತಿಳಿದು ಬರುತ್ತದೆ. ದೋರ ಸಮುದ್ರ ಕೆರೆಯ ಅಂದಿನ ಕಾಲಕ್ಕೆ ಇಡೀ ರಾಜಧಾನಿಯ ಮತ್ತು ಸುತ್ತಲಿನ ಪ್ರದೇಶಗಳ ಮುಖ್ಯ ನೀರಾವರಿ ಸೌಲಭ್ಯವಾಗಿತ್ತು. ಇಂದಿನ ಬೇಲೂರು ಪಟ್ಟಣದ ಮೂಲಕ ಹರಿಯುವ ಯುಗಚಿ ನದಿ ಅಥವಾ ಸೋಮಾವತಿ ಎನ್ನುವ ನದಿಯು ಈ ಕೆರೆಗೆ ನೀರು ನೀಸುವ ಮುಖ್ಯ ಮೂಲವಾಗಿತ್ತು. 12ನೇ ಶತಮಾನದಲ್ಲೇ ನದಿಯ ಪಾತ್ರದಿಂದ ದೊಡ್ಡ ಕಾಲುವೆಗಳನ್ನು ನಿರ್ಮಿಸಿರುವ ಕುರುಹುಗಳನ್ನು ಇಂದು ಕಾಣಬಹುದು. ಕೆಲವು ಕಾಲುವೆಗಳು ಇಂದಿಗೂ ದೊಡ್ಡ ಕೆರೆಗೆ ನೀರುಣಿಸುತ್ತಿವೆ. ರಾಜ ವಿಷ್ಣುವರ್ಧನನ ಕಾಲವನ್ನು ಹೊರತುಪಡಿಸಿ ಮಿಕ್ಕ 8 ರಾಜರ ಕಾಲದಲ್ಲೂ ಇಂದಿನ ಅಲೆಬೀಡು ಪಟ್ಟಣವೇ ರಾಜಧಾನಿಯಾಗಿತ್ತೆಂದು ಸಂಶೋಧನೆಗಳಿಂದ ತಿಳಿದು ಬಂದಿರುತ್ತದೆ. ಹೊಯ್ಸಳರಲ್ಲಿ ವೀರಬಲ್ಲಾಳ, ವಿಷ್ಣುವರ್ಧನ ಮತ್ತು ನರಸಿಂಹ ಬಲ್ಲಾಳರು ಮಾತ್ರ ಹೆಚ್ಚು ಸಾಮರ್ಥ್ಯವುಳ್ಳವರಾಗಿದ್ದರೆಂದು ಇತಿಹಾಸವು ಹೇಳುತ್ತದೆ. ಅಂದಿನ ಈ ನಗರದಲ್ಲಿ ಸುಮಾರು 1 ಲಕ್ಷ ಮಂದಿ ವಾಸಿಸುತ್ತಿದ್ದು, ನಗರದ ರಕ್ಷಣೆಗಾಗಿ ಹೊರವಲಯದಲ್ಲಿ ಸುತ್ತಲೂ ದೊಡ್ಡ ಕಲ್ಲುಗಳಿಂದ 2 ಸುತ್ತಿನ ಕೋಟೆಯನ್ನು ನಿರ್ಮಿಸಲಾಗಿತ್ತು. ಕೋಟೆಯ ಕುರುಹುಗಳನ್ನು ಇಂದು ಕಾಣಬಹುದು. ಊರಿನ ಪ್ರವೇಶಕ್ಕೆ ಒಟ್ಟು 5 ಹೆಬ್ಬಾಗಿಲುಗಳಿದ್ದು ಕೋಟೆಯ ರಚನೆಯಲ್ಲಿ ಕಂಡುಬರುತ್ತವೆ. ಇನ್ನು ನಾಗರಿಕತೆಯನ್ನು ನೋಡುವುದಾದರೆ, ಅಲೆಬಿಡಿನ ಐತಿಹಾಸಿಕ ನಾಗರಿಕತೆಯು ಹಿಂದಿಗಿಂತಲೂ ಉತ್ತಮವಾಗಿಯೇ ಇದ್ದುದು ಶಾಸನಗಳಿಂದ ತಿಳಿದು ಬರುತ್ತದೆ. ಅಂದು ಹೆಚ್ಚಿನವರು ಕೃಷಿಕರಾಗಿದ್ದು ವಸ್ತು ವಿನಿಮಯ ಪದ್ಧತಿಯನ್ನು ಅನುಸರಿಸಿಕೊಂಡು ಬಂದಿರುತ್ತಾರೆ. ಹೊಯ್ಸಳರ ರಾಜಕೀಯ ಮತ್ತು ಆರ್ಥಿಕ ಕೇಂದ್ರ ಸ್ಥಾನವಾಗಿದ್ದ ಈ ಊರು ಇಂದಿನ ಯಾವ ರಾಜಧಾನಿಗೂ ಕಡಿಮೆ ಇರಲಿಲ್ಲವೆಂದು ಅಂದುಕೊಳ್ಳಬಹುದು. ಊರಿನ ರಾಜಬೀದಿಗಳಲ್ಲಿ ನ್ಯಾಯವಾದಿಗಳು, ಆರ್ಥಿಕ ಪರಿಣಿತರು, ದೊಡ್ಡ ವ್ಯಾಪಾರಸ್ಥರು, ವಿದ್ವಾಂಸರು ಮತ್ತು ಧಾರ್ಮಿಕ ಮುಖಂಡರು ವಾಸಿಸುತ್ತಿದ್ದರೆಂದು ಶಾಸನಗಳು ಹೇಳುತ್ತವೆ. ಕಲಾವಿದರು, ಸೇವಕರು ಮತ್ತು ಇತರೆ ಎಲ್ಲ ವರ್ಗದ ಜನರಿಗೂ ಉತ್ತಮ ಸೌಲಭ್ಯಗಳುಳ್ಳ ಕೇರಿಗಳು, ಮರ್ಯಾದೆಗಳು ದೊರೆಯುತ್ತಿದ್ದವು. ವಿಶೇಷವಾಗಿ ಕಲಾವಿದರಿಗೆಂದೇ
ಪ್ರತ್ಯೇಕವಾದ ವಿಹಾರ ಧಾಮಗಳು ಮತ್ತು ವಿದ್ಯಾಲಯಗಳು ಇದ್ದುವೆಂದು ಇಲ್ಲಿನ ಪ್ರಾಚೀನ ಕುರುಹುಗಳಿಂದ ತಿಳಿದು ಬರುತ್ತದೆ. ಎಲ್ಲರೂ ತಮ್ಮ ವೃತ್ತಿಯ ಜೊತೆಗೆ ಬಹುವಾಗಿ ಕೃಷಿಯನ್ನೇ ನಂಬಿಕೊಂಡಿದ್ದರು. ಆದರೆ ಇಂದು ಆ ವೈಭವದ ದಿನಗಳ ಕುರುಹುಗಳು ಅತ್ಯಲ್ಪ ಇನ್ನುವಷ್ಟು ಉಳಿದಿದೆ. ಪದೇ ಪದೇ ಪರಕೀಯರ ಆಕ್ರಮಣಕ್ಕೆ ತುತ್ತಾಗಿದ್ದು ಅಲ್ಲದೆ ಬಹು ವರ್ಷಗಳ ಕಾಲಗರ್ಭದಲ್ಲಿ ಕಳೆದು ಹೋಗಿದ್ದು ಸಹ ಅಲೆಬೀಡಿನ ನಾಗರಿಕತೆಯ ಕುರುಹುಗಳು ಕಡಿಮೆಯಾಗಲು ಕಾರಣ ಎನ್ನಬಹುದು. ಇನ್ನು ಈ ಕಾಲದ ವಾಣಿಜ್ಯ ಉತ್ಪನ್ನಗಳ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಹೊಯ್ಸಳರ ಕಾಲದಲ್ಲಿ ಈ ಪ್ರಾಂತ್ಯವು ದಟ್ಟವಾದ ಮಲೆನಾಡಾಗಿದ್ದು ಕಾಡಿನ ಉತ್ಪನ್ನಗಳು ಹೆಚ್ಚಾಗಿ ಬಳಕೆಯಲ್ಲಿತ್ತು. ಅಡಿಕೆ, ತೆಂಗು, ಬಾಳೆ, ಕಾಳುಮೆಣಸು ಮತ್ತು ಉರುಳಿ, ರಾಗಿ ಮುಂತಾದ ಧಾನ್ಯಗಳನ್ನು ಬೆಳೆಯುತ್ತಿದ್ದರು. ಕೃಷಿ ಉತ್ಪನ್ನಗಳನ್ನು ಸ್ಥಳೀಯವಾಗಿಯೇ ವಿನಿಮಯ ಮಾಡಿಕೊಳ್ಳುತ್ತಿದ್ದರಿಂದ ಹಣಕ್ಕೆ ಹೆಚ್ಚಿನ ಆದ್ಯತೆ ದೊರೆಯುತ್ತಿರಲಿಲ್ಲ. ಬಂಗಾರ ಮುಂತಾದ ಬೆಳೆ ಬಾಳುವ ವಸ್ತುಗಳ ಬಳಕೆಯು ಕಡಿಮೆ ಇದ್ದಿತ್ತೆಂದು ಹೇಳಬಹುದು. ಆದರೆ ಒಡವೆಗಳ ರಚನಾ ಚಾತುರ್ಯ ಮತ್ತು ತಾಂತ್ರಿಕತೆಯು ಉನ್ನತ ಮಟ್ಟದಾಗಿತ್ತೆಂಬುದು ಹೊಯ್ಸಳರ ಶಿಲ್ಪಕಲೆಯಿಂದಲೇ ತಿಳಿದು ಬರುತ್ತದೆ. ಹೊಯ್ಸಳರ ಕಾಲದ ನಾಣ್ಯಗಳು ಹೆಚ್ಚು ದೊರೆತಿಲ್ಲವಾದರೂ ಸಿಕ್ಕಿರುವ ಕೆಲವಷ್ಟನ್ನು ಇಲ್ಲಿಯ ಪುರಾತತ್ವ ವಸ್ತು ಸಂಗ್ರಹಾಲಯದಲ್ಲಿ ಸಂರಕ್ಷಿಸಿಡಲಾಗಿದೆ. ಇಂದು ಈ ಪ್ರಾಂತ್ಯವು ಅರೆಮಲೆನಾಡು ಪ್ರದೇಶಕ್ಕೆ ಸೇರಿದ್ದು ಎಲ್ಲ ಬಗೆಯ ತರಕಾರಿಗಳನ್ನು ಹೆಚ್ಚು ಬೆಳೆಯುತ್ತಾರೆ. ಸೂರ್ಯಕಾಂತಿ, ರಾಗಿ, ಹತ್ತಿ, ಮುಸುಕಿನ ಜೋಳ, ತೆಂಗು, ಬಾಳೆ ಇಲ್ಲಿಯ ಪ್ರಮುಖ ಉತ್ಪನ್ನಗಳಾಗಿದ್ದು ಅವರೆಕಾಯಿ, ಆಲೂಗಡ್ಡೆ ಮತ್ತು ಸೌತೆಕಾಯಿ ಋತುಮಾನದ ವಿಶೇಷ ಬೆಳೆಯಾಗಿದೆ. ಇನ್ನು ಇಲ್ಲಿರುವ ಪ್ರೇಕ್ಷಣೀಯ ಸ್ಥಳಗಳ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಹೊಯ್ಸಳೇಶ್ವರ ದೇವಸ್ಥಾನ. ಹೊಯ್ಸಳರ ವಂಶ ಸುಮಾರು ಕ್ರಿಸ್ತಶಕ 1346ರವರೆಗೆ ದಕ್ಷಿಣ ಭಾರತದ ಕೆಳಭಾಗಗಳನ್ನು ಆಳಿದ ರಾಜವಂಶ. ಹೊಯ್ಸಳ ಸಾಮ್ರಾಜ್ಯದ ರಾಜಧಾನಿ ದ್ವಾರ ಸಮುದ್ರ, ಅಂದರೆ ಇಲ್ಲಿನ ಅಲೆಬೀಡು. ಇದು ಹಾಸನ ಜಿಲ್ಲೆಯಲ್ಲಿದೆ. ಜಾನಪದ ನಂಬಿಕೆಯಂತೆ ಹೊಯ್ಸಳ ಎಂಬ ಹೆಸರು ಈ ವಂಶದ ಸಂಸ್ಥಾಪಕ ಸಳನಿಂದ ಉತ್ಪತ್ತಿಯಾದದ್ದು. ಚಾರಿತ್ರಿಕವಾಗಿ ಈ ಸಂಸ್ಥಾಪಕನ ಹೆಸರು ನೃಪಕಾಮ ಎಂದು ಊಹಿಸಲಾಗಿದೆ. ಇನ್ನು ಹೊಯ್ಸಳೇಶ್ವರ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಅಲೆಬೀಡು ಶಿಲ್ಪಕಲೆಯ ನೆಲವೀಡು. ಅಲೆಯ ಬೀಡಿನ ಮೊದಲ ಹೆಸರು ದೋರ ಸಮುದ್ರ. ಕ್ರಿಸ್ತಶಕ 950ಕ್ಕೆ ಮೊದಲೇ ರಾಷ್ಟ್ರಕೂಟರ ದೊರೆ ಬಾವ ದೋರ ಎಂಬಾತ ಇಲ್ಲಿ ಕೆರೆಯನ್ನು ನಿರ್ಮಿಸಿ ರಾಜ್ಯಭಾರ ಮಾಡಿದ್ದರಿಂದ ಇದಕ್ಕೆ ದೋರ ಸಮುದ್ರ ಎಂದು ಹೆಸರು ಬಂದಿತು ಎನ್ನುತ್ತಾರೆ. ಹೆಸರು ಹಳೆಯ ಬೀಡಾದರೂ ಇಲ್ಲಿನ ಶಿಲ್ಪಕಲೆಗಳು ನವನವೀನ, ನಿತ್ಯ ನೂತನ. ಹಳೆಯ ಬೀಡಿನಲ್ಲಿ ಹಲವಾರು ಅತ್ಯಂತ ಸುಂದರ ದೇಗುಲಗಳಿವೆಯಾದರೂ ಅಲ್ಲಾವುದ್ದೀನನ ದಂಡನಾಯಕ ಮಲ್ಲಿಕಾಪರ್ ಸೇರಿದಂತೆ ಹಲವು ಮುಸಲ್ಮಾನ ದೊರೆಗಳ ದಾಳಿಯ ಬಳಿಕ ಇವತ್ತು ಸುಸ್ಥಿತಿಯಲ್ಲಿ ಉಳಿದಿರುವುದು ಹೊಯ್ಸಳೇಶ್ವರ ದೇವಾಲಯ ಮಾತ್ರ. ಇನ್ನು ನಿರ್ಮಾಣದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಇದು ಶಿವನ ಆಲಯ. ಇಲ್ಲಿಗೆ ಸಮೀಪದ ಘಟ್ಟದ ಹಳ್ಳಿಯಲ್ಲಿ ದೊರೆತಿರುವ ಶಾಸನವನ್ನು ಆಧರಿಸಿ ಈ ದೇವಾಲಯವನ್ನು ರಾಜ ವಿಷ್ಣುವರ್ಧನನ ದಂಡನಾಯಕ ಕೇತಮಲ್ಲ 1121ರಲ್ಲಿ ಕಟ್ಟಿಸಲು ಆರಂಭಿಸಿದ ಎಂದು ಹೇಳಲಾಗುತ್ತದೆ. ಹೊಯ್ಸಳ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧ ಅರಸು ಬಿಟ್ಟಿಗ ಅಥವಾ ಬಲ್ಲಾಲ ಬಿಚ್ಚಿದ ಎಂದು ಹೇಳಲಾಗುತ್ತದೆ. ಹೊಯ್ಸಳ ಸಾಮ್ರಾಜ್ಯದ

ಅತ್ಯಂತ ಪ್ರಸಿದ್ಧ ಅರಸು ಬಿಟ್ಟಿಗ ಅಥವಾ ಬಲ್ಲಾಲ ಬಿಟ್ಟಿದೇವ. ಈತನ ನಂತರದ ಹೆಸರು ವಿಷ್ಣುವರ್ಧನ. ವಿಷ್ಣುವರ್ಧನನ ಆಡಳಿತದ ಕಾಲದಲ್ಲಿ ಹೊಯ್ಸಳ ಸಾಮ್ರಾಜ್ಯ ಇಂದಿನ ಕರ್ನಾಟಕದ ರಾಜ್ಯದ ಬಲಿಷ್ಠ ಸಾಮ್ರಾಜ್ಯವಾದದ್ದಲ್ಲದೆ ಪಕ್ಕದ ರಾಜ್ಯಗಳಲ್ಲಿಯೂ ವಿಸ್ತರಿಸಿತ್ತು. ವಿಷ್ಣುವರ್ಧನನ ಕಾಲದಲ್ಲಿ ಕಲೆ ಮತ್ತು ಶಿಲ್ಪಕಲೆಗೆ ಬಹಳ ಪ್ರೋತ್ಸಾಹ ನೀಡಲಾಯಿತು. ಈತನ ರಾಣಿ ಶಾಂತಲೆ ಪ್ರಸಿದ್ಧ ಭರತನಾಟ್ಯ ನರ್ತಕಿ ಮತ್ತು ಶಿಲ್ಪಕಲೆಯಲ್ಲಿ ಆಸಕ್ತಿ ಇದ್ದವಳೆಂದು ಹೆಸರಾಗಿದ್ದಾಳೆ. ಈ ಕಾಲದಲ್ಲಿಯೇ ಹೊಯ್ಸಳ ಶಿಲ್ಪಕಲೆಯು ಅತ್ಯುನ್ನತ ಉದಾಹರಣೆಗಳು ಮೂಡಿಬಂದವು. ಅಲೆಬೀಡಿನ ಹೊಯ್ಸಳೇಶ್ವರ ದೇವಾಲಯದ ನಿರ್ಮಾಣ ಕಾರ್ಯವು ಸುಲಲಿತವಾಗಿ ಸಾಗಿದ್ದು ವಿಷ್ಣುವರ್ಧನನ ಅಂತ್ಯಕಾಲದಲ್ಲಿ ಈತನ ಮಗನಾದ ನರಸಿಂಹ ಬಲ್ಲಾಲನ ಆಸಕ್ತಿಯಿಂದಾಗಿ ಮಹೋನ್ನತ ಕಲೆಯ ನೆಲವೀಡೊಂದು ರೂಪುಗೊಂಡಿತು. ದೇವಾಲಯದ ಮೂಲ ಸ್ವರೂಪವನ್ನು ಕಟ್ಟಲು 40 ವರ್ಷಗಳು ಮತ್ತು ದೇವಾಲಯದ ಶಿಲ್ಪಕಲಾ ಕೆತ್ತನೆಯ ಕುಸುರಿ ಕೆಲಸವನ್ನು ಮುಗಿಸಲು 120 ವರ್ಷಗಳು ಅಂದರೆ 4 ತಲೆಮಾರುಗಳು ಬೇಕಾದವು. ವಿಷ್ಣುವರ್ಧನನ ಅಂತ್ಯಕಾಲದಲ್ಲಿ ಆರಂಭವಾಗುವ ದೇವಾಲಯದ ನಿರ್ಮಾಣ ಕಾರ್ಯವು ಹೊಯ್ಸಳರ ಕಡೆಯ ಅರಸ ವಿಶ್ವನಾಥ ಬಲ್ಲಾಲನ ಕಾಲದವರೆವಿಗೂ ಮುಂದುವರೆದಿತ್ತೆಂದು ಶಾಸನಗಳಿಂದ ತಿಳಿದುಬರುತ್ತದೆ. ಈ ದೇವಾಲಯದ ನಿರ್ಮಾಣಕ್ಕೆ ಬಲಪದ ಕಲ್ಲು ಬಳಕೆಯಾಗಿದೆ. ಇದನ್ನು ಸೋಫಾ ಸ್ಟೋನ್ ಅಥವಾ ಸ್ಟಿಯೋಟೈಟ್ ಎಂದು ಕರೆಯಲಾಗುತ್ತದೆ. ಈ ಕಲ್ಲು ಬಹುವಾಗಿ ದೊರೆಯುವುದು ಭೂಮಿಯ ಒಳಭಾಗದ ಮೇಲ್ಪದರದಲ್ಲಿ. ಇದು ಪುಡಿ ಮತ್ತು ಉಂಡೆಯಂತಹ ರಚನೆಯನ್ನು ಹೊಂದಿರುತ್ತದೆ. ಹೊರತೆಗೆದು ವಾತಾವರಣಕ್ಕೆ ಹೊಂದಿಕೊಳ್ಳಲು ಬಿಟ್ಟಾಗ ಕ್ರಮೇಣ ಗಟ್ಟಿಯಾಗುತ್ತದೆ. ಕಲ್ಲಿನ ಈ ವಿಶೇಷ ಗುಣದಿಂದಲೇ ಹೊಯ್ಸಳರ ದೇವಾಲಯಗಳಲ್ಲಿ ಸೂಕ್ಷ್ಮ ಕುಸುರಿ ಕೆತ್ತನೆಗಳನ್ನು ಕಾಣಲು ಸಾಧ್ಯವಾಗಿದೆ. ಹೊಯ್ಸಳ ರಾಜವಂಶದ ಬಗೆಗೆ ಜನರಲ್ಲಿದ್ದ ಗೌರವ ಭಾವನೆಗಳೇ ಈ ದೇವಾಲಯದ ನಿರ್ಮಾಣಕ್ಕೆ ಕಾರಣ ಎನ್ನಲಾಗಿದೆ. ಹೊಯ್ಸಳ ವಂಶದ ಹೆಸರು ಅಜರಾಮರವಾಗಿ ಉಳಿಯಬೇಕೆಂಬ ಕಾರಣದಿಂದ ದೊಡ್ಡ ದೇವಾಲಯವನ್ನು ನಿರ್ಮಿಸಿ ಮೂಲ ಶಿವನ ಮೂರ್ತಿಗೆ ಹೊಯ್ಸಳ ವಂಶದ ಹೆಸರನ್ನೇ ಇಡಲಾಗಿದೆ. ಇನ್ನು ಇದರ ಶೈಲಿಯನ್ನು ನೋಡುವುದಾದರೆ ಹೊಯ್ಸಳ ಶಿಲ್ಪಕಲೆ ದ್ರಾವಿಡ ಶೈಲಿ ಮತ್ತು ಆರ್ಯ ಶೈಲಿಗಳೆರಡರ ಗುಣಗಳನ್ನು ತನ್ನದಾಗಿಸಿಕೊಂಡಿದೆ. ಈ ಶೈಲಿಯನ್ನು ವೇಸರ ಅಥವಾ ಹೊಯ್ಸಳ ಶೈಲಿ ಎಂದು ಕರೆಯಲಾಗುತ್ತದೆ. ಹೊಯ್ಸಳರ ಎಲ್ಲ ದೇವಾಲಯಗಳು ನಕ್ಷತ್ರಾಕಾರದ ಜಗತಿಯನ್ನು ಒಳಗೊಂಡಿರುತ್ತದೆ. ದೇವಾಲಯದ ಪೂರ್ವ ಭಾಗದಲ್ಲಿ ಉತ್ತಮ ಗಾಳಿ ಬೆಳಕು ದೊರೆಯಲು ಬೆಳಕಿಂಡಿಗಳು ಮತ್ತು ಅಲ್ಲಲ್ಲಿ ಕಂಬಗಳನ್ನು ಜೋಡಿಸಿ ಕಿಟಕಿಗಳನ್ನು ಮಾಡಿರುತ್ತಾರೆ. ಪಶ್ಚಿಮ ಭಾಗವು ಪೂರ್ಣವಾಗಿ ಕಲಾಕೃತಿಗಳಿಂದ ತುಂಬಿರುತ್ತದೆ. ಪ್ರದಕ್ಷಿಣೆಯ ಪಥದಲ್ಲಿ ದೇವಾಲಯವನ್ನು ನೋಡಿಕೊಂಡು ಹೊರಟಾಗ ಅರಿವನ ಭಂಡಾರವೇ ದೊರೆಯುವುದರಲ್ಲಿ ಸಂಶಯವಿಲ್ಲ. ಇವರ ದೇವಾಲಯಗಳು ಮುಖ್ಯವಾಗಿ 4 ಭಾಗಗಳನ್ನು ಒಳಗೊಂಡಿರುತ್ತದೆ. ಮೂಲ ದೇವರ ಮೂರ್ತಿ ಇರುವ ಜಾಗವು ಗರ್ಭಗೃಹ, ನಂತರದ ಸ್ಥಳ ಶುಕನಾಸಿ ಅಥವಾ ಅಂತರಾಳ, ಮೂರನೆಯದು ನವರಂಗ ಅಥವಾ ಸಭಾಮಂಟಪ ಮತ್ತು 4ನೆಯದು ವಾಹನ ಮಂಟಪ. ಗರ್ಭಗುಡಿಯಲ್ಲಿ ಸಂಬಂಧಿಸಿದ ದೇವರ ಮೂಲ ವಿಗ್ರಹವಿರುತ್ತದೆ. ಅಂತರಾಳ ಅಥವಾ ಶುಕನಾಸಿಯು ವಿಶೇಷ ಪ್ರಾರ್ಥನೆಗೆ, ರಾಜರಿಗೆ, ದೇವಾಲಯಕ್ಕೆ ಸಂಬಂಧಪಟ್ಟ ಧಾರ್ಮಿಕಾಧಿಕಾರಿಗಳು ಪ್ರಾರ್ಥನೆ ಸಲ್ಲಿಸಲು ಮತ್ತು ಉತ್ಸವ ದೇವರುಗಳನ್ನು ಇಟ್ಟು ಪೂಜಿಸುವ ಸ್ಥಳವಾಗಿರುತ್ತದೆ. ಸಭಾಮಂಟಪ ಅಥವಾ ನವರಂಗವು ಸಾರ್ವಜನಿಕರ ಬಳಕೆಗೆ ಮುಕ್ತವಾಗಿರುತ್ತದೆ. ನವರಂಗ ಮಂಟಪವು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಡೆಸಲು, ವಿಶೇಷ ಸಭೆಗಳನ್ನು ನಡೆಸುವುದಕ್ಕಾಗಿ ರಚನೆಯಾಗಿರುತ್ತದೆ. ವಾಹನ ಮಂಟಪದಲ್ಲಿ ಸಂಬಂಧಿಸಿದ ದೇವರ ವಾಹನವನ್ನು ಕೆತ್ತಿರಿಸಲಾಗಿರುತ್ತದೆ. ಇನ್ನು ಈ ದೇವಾಲಯದ ಹೊರನೋಟವನ್ನು ತಿಳಿದುಕೊಳ್ಳುವುದಾದರೆ, ಬೇಳೂರು ಒಳನೋಡು, ಅಲೆಬೀಡನ್ನು ಹೊರನೋಡು ಎಂಬ ನಾಣ್ಣುಡಿಯಂತೆ ಅಲೆಬೀಡಿನ ದೇವಾಲಯವು ಹೊರನೋಟಕ್ಕೆ ಹೆಚ್ಚು ಪ್ರಸಿದ್ಧಿಯಾಗಿದೆ. ದೇವಾಲಯದ ಪ್ರದಕ್ಷಿಣಾ ಪಥದಲ್ಲಿ 15,000ಕ್ಕೂ ಹೆಚ್ಚಿನ ಶಿಲ್ಪಗಳನ್ನು ಕಾಣಬಹುದು. ಒಂದೊಂದರಲ್ಲೂ ಸೂಕ್ಷ್ಮ ಕುಸುರಿ ಕೆಲಸದ ಜೊತೆಗೆ ಪೌರಾಣಿಕ, ಸಾಮಾಜಿಕ ಮತ್ತು ಅಂದಿನ ನಾಗರಿಕತೆಯನ್ನು ಹೇಳುವ ಅನೇಕ ಕಲಾಕೃತಿಗಳನ್ನು ನೋಡಬಹುದು. ಒಳಭಾಗದಲ್ಲಿ ಇನ್ನೂ ಹೆಚ್ಚಿನ ಕುಸುರಿ ಕೆಲಸವಿರುವ ವಿಗ್ರಹಗಳಿದ್ದು ಹೊರಭಾಗಕ್ಕೆ ಹೋಲಿಸಿದರೆ ಕಡಿಮೆ ಸಂಖ್ಯೆಯಲ್ಲಿವೆ. ದೇವಾಲಯಕ್ಕೆ 4 ಮುಖ್ಯ ಹೆಬ್ಬಾಗಿಲುಗಳಿದ್ದು ಎಲ್ಲ

ಬಾಗಿಲುಗಳಲ್ಲೂ ಮಕರ ತೋರಣವನ್ನು ಕೆತ್ತಲಾಗಿದೆ. ನಾಲ್ಕು ಬಾಗಿಲುಗಳಲ್ಲೂ ಸುಂದರ ಕೆತ್ತನೆಯುಳ್ಳ ದ್ವಾರಪಾಲಕರನ್ನು ನಿಲ್ಲಿಸಲಾಗಿದೆ. ಇದಲ್ಲದೆ ಗಜಾಸುರ ಮರ್ದನ, ಗೋವರ್ಧನ, ಗಿರಿಧಾರಿ, ಗಜೇಂದ್ರ ಮೋಕ್ಷ, ರಾಮಾಯಣ, ಮಹಾಭಾರತ ಮುಂತಾದ ಅನೇಕ ಪುರಾಣ ಕಥೆಗಳು, ಇತಿಹಾಸದ ತುಣುಕುಗಳು ಕಂಡುಬರುತ್ತದೆ. ಹೊಯ್ಸಳರ ಕಾಲದಲ್ಲಿ ದೇವಾಲಯದ ದಕ್ಷಿಣದ ಬಾಗಿಲು ರಾಜದ್ವಾರವಾಗಿತ್ತು. ಅರಮನೆಯ ಅವಶೇಷಗಳು ದಕ್ಷಿಣ ದಿಕ್ಕಿಗೆ ಇರುವುದರಿಂದ ದಕ್ಷಿಣದ ಬಾಗಿಲನ್ನು ಪ್ರವೇಶಕ್ಕೆ ಇಟ್ಟುಕೊಂಡಿದ್ದರೆಂದು ಊಹಿಸಬಹುದು. ರಾಜದ್ವಾರದ ಮುಂಭಾಗದಲ್ಲಿ ದೊಡ್ಡ ಗಣಪತಿಯ ವಿಗ್ರಹ ಮತ್ತು ಹೊಯ್ಸಳ ಲಾಂಛನವನ್ನು ಕೆಳದಿರಿಸಲಾಗಿದೆ. ದೇವಾಲಯದ ಪ್ರಾಕಾರವು ವಿಶಾಲವಾಗಿದ್ದು ಎತ್ತರದ ಜಗತಿಯನ್ನು ಹೊಂದಿದೆ. ಹೊರಭಿತ್ತಿಯಲ್ಲಿ 11 ಸಾಲುಗಳಿದ್ದು ಕೆಳಗಿನಿಂದ ಮೊದಲ 4-5 ಸಾಲುಗಳು ಆನೆ, ಕುದುರೆ, ಸಿಂಹ, ಹಂಸ ಮತ್ತು ಬಲ್ಲಿಯ ಕೆತ್ತನೆಯನ್ನು ಹೊಂದಿದೆ. ನಂತರ ಪುರಾಣ ಇತಿಹಾಸಗಳನ್ನು ಹೇಳುವ ಶಿಲ್ಪಗಳ ದೇವಾಲಯಕ್ಕೆ ಅಂದವನ್ನು ಹೆಚ್ಚಿಸುವ ಶಿಖರವು ಅನೇಕ ವರ್ಷಗಳ ಹಿಂದೆಯೇ ಕುಸಿದು ಬಿದ್ದು ಹೋಗಿದ್ದು ಈಗ ಶಿಖರದ ಕುರುಹುಗಳಷ್ಟೇ ಉಳಿದಿದೆ. ದೇವಾಲಯದ ಶಿಲ್ಪಕಲೆಯ ಸೊಬಗನ್ನು ಕಣ್ಣಾರೆ ಕಂಡು ಸವಿಸುವುದೇ ಅತ್ಯುತ್ತಮವಾದುದು. ಇನ್ನು ಒಳನೋಟದ ಬಗ್ಗೆ ತಿಳಿದುಕೊಳ್ಳುವುದಾದರೆ ದೇವಾಲಯಕ್ಕೆ 4 ಬಾಗಿಲುಗಳಿದ್ದು ಪೂರ್ವಕ್ಕೆ 2 ಮತ್ತು ಉತ್ತರ ದಕ್ಷಿಣವಾಗಿ ಒಂದೊಂದು ಬಾಗಿಲಿದೆ. ಉತ್ತರದ ಬಾಗಿಲಿನಿಂದ ದಕ್ಷಿಣಕ್ಕಿರುವ ಅಂತರವು 160 ಅಡಿ, ಪೂರ್ವ ಪಶ್ಚಿಮವಾಗಿ 122 ಅಡಿ ಉದ್ದವಿದೆ. ದೇವಾಲಯದ ಒಳಭಾಗದಲ್ಲಿ ಸುಮಾರು 108 ಕಂಬಗಳಿದ್ದು ಒಂದೊಂದು ಕಂಬದಲ್ಲೂ ಒಂದೊಂದು ಬಗೆಯ ಚಿತ್ರಗಳಿವೆ. ಪ್ರತಿಯೊಂದು ಕಂಬವು 5 ಕಲ್ಲುಗಳಿಂದ ನಿರ್ಮಿಸಲ್ಪಟ್ಟಿದ್ದು ಪಂಚಶಿಲಾ ಸ್ತಂಭವೆಂದು ಶಾಸನಗಳಲ್ಲಿ ಹೇಳಲ್ಪಟ್ಟಿದೆ. ಒಂದೇ ಜಗತಿಯ ಮೇಲೆ 2 ಮುಖ್ಯ ಗರ್ಭಗುಡಿಗಳಿದ್ದು ಇದನ್ನು ದ್ವಿಕೂಟ ಎಂದು ಕರೆಯಲಾಗಿದೆ. ರಾಜವಂಶದ ಹೆಸರಿನಲ್ಲಿ ಸ್ಥಾಪನೆಯಾಗಿರುವ ಹೊಯ್ಸಳೇಶ್ವರ ಗರ್ಭಗುಡಿಯ ಜೊತೆಗೆ ಶಾಂತಲೇಶ್ವರ ಅಥವಾ ಪಾಂಡುಕೇಶ್ವರ ಎಂದು ಕರೆಯಲಾಗುವ ಮತ್ತೊಂದು ಗುಡಿಯೂ ಇದೆ. ಶಾಂತಲೇಶ್ವರ ಎನ್ನುವ ಹೆಸರು ಹೇಗೆ ಬಂದಿದೆ ಎಂಬುದಕ್ಕೆ ಇಲ್ಲಿಯವರೆಗೂ ಯಾವುದೇ ಆಧಾರಗಳು ದೊರೆತಿಲ್ಲ. ಬೇಲೂರಿನ ದಿಡ್ಡಿ ಬಾಗಿಲಿನಲ್ಲಿ ಇರುವ ಶಿಲಾಶಾಸನದಲ್ಲಿ ಪಾಂಡುಕೇಶ್ವರ ದೇವರು ಎಂಬ ಉಲ್ಲೇಖವು ಮಾತ್ರ ಕಂಡುಬರುತ್ತದೆ. ಆದರೂ ಜನಪದದಲ್ಲಿ ಹೊಯ್ಸಳೇಶ್ವರ ದೇವರ ಪಕ್ಕದಲ್ಲಿರುವುದು ಶಾಂತಲೇಶ್ವರ ದೇವರು ಮತ್ತು ಈ ಗುಡಿಯನ್ನು ರಾಣಿ ಶಾಂತಲಾ ದೇವಿಯ ನೆನಪಿಗಾಗಿ ನಿರ್ಮಿಸಿದ್ದಾರೆಂಬ ಪ್ರತೀತಿಯು ಇಂದಿಗೂ ಬಳಕೆಯಲ್ಲಿದೆ. 2 ಶಿವಲಿಂಗಗಳು ಗಾತ್ರ ಮತ್ತು ಎತ್ತರದಲ್ಲಿ ಒಂದೇ ಸಮನಾಗಿದ್ದು ಸುಮಾರು 5 ಅಡಿ ಎತ್ತರವಿದೆ. ಹೊಯ್ಸಳರ ಕಾಲದಲ್ಲಿ ಒಟ್ಟು 84 ಶಿಲಾ ಬಾಲಿಕೆಗಳನ್ನು ನಿರ್ಮಿಸಿದ್ದರಂತೆ. ಆದರೆ ಈಗ ಉಳಿದಿರುವುದು 14 ಮಾತ್ರ. ಕಂಬವೊಂದಕ್ಕೆ 4 ಶಿಲಾ ಬಾಲಿಕೆಯರ ವಿಗ್ರಹಗಳನ್ನು ಜೋಡಿಸಿದ್ದರೆಂದು ಕಂಡುಬರುತ್ತದೆ. ಒಳಭಾಗದ ದ್ವಾರಪಾಲಕರ ಆಭರಣಗಳು ಮತ್ತು ಇತರ ವಿಗ್ರಹಗಳ ಕುಸುರು ಕೆತ್ತನೆಯು ಮನಸೊರೆಗೊಳಿಸುತ್ತದೆ. ಹೊಯ್ಸಳರ ಕಾಲದಲ್ಲಿ ಸಂಪ್ರದಾಯದಂತೆ ಪೂಜಾದಿಗಳು, ಮಹೋತ್ಸವಗಳು ನಡೆದಿರುವ ಬಗ್ಗೆ ಹಲವು ಶಾಸನಗಳಲ್ಲಿ ಉಲ್ಲೇಖವಿದೆ. ಅವರ ನಂತರದಲ್ಲಿ ಯಾವ ದಾಖಲೆಗಳು ದೊರೆಯುವುದಿಲ್ಲ. 18ನೆಯ ಶತಮಾನದ ಶಾಸನವೊಂದರಲ್ಲಿ ಮತ್ತೆ ಮಹೋತ್ಸವಗಳು ಆರಂಭವಾಗಿರುವ ಬಗ್ಗೆ ಉಲ್ಲೇಖವಿದ್ದು ಅಂದಿನಿಂದಲೇ 2 ದೇವರಿಗೆ ಪೂಜಾದಿಗಳು ಮತ್ತೆ ಆರಂಭವಾಗಿರಬಹುದೆಂದು ಊಹಿಸಲಾಗಿದೆ. ಮುಖ್ಯ ದೇವಾಲಯವಾದ ಹೊಯ್ಸಳೇಶ್ವರ ದೇವರಿಗೆ ಇಂದಿಗೂ ವಾರ್ಷಿಕ ಉತ್ಸವಗಳು, ವಿಶೇಷ ಪೂಜಾದಿಗಳು ನಡೆದುಕೊಂಡು ಬರುತ್ತಿದೆ. ಒಳಭಾಗದಲ್ಲಿ 2 ಗರ್ಭಗುಡಿಗಳು, 2 ಸುಖನಾಸಿ, 2 ನವರಂಗ ಹಾಗೂ 2 ನಂದಿ ಮಂಟಪಗಳಿರುವುದರಿಂದ ಈ ದೇವಾಲಯವನ್ನು ಜೋಡಿ ದೇವಾಲಯವೆಂದು ಕರೆಯಲಾಗುತ್ತಿದೆ. ಹೊಯ್ಸಳ ದೇವಾಲಯಗಳಲ್ಲಿ ಸಹಸ್ರಾರು ಸುಂದರ ಕೆತ್ತನೆಗಳನ್ನು ಕಾಣಬಹುದು. ಇನ್ನು ಇಲ್ಲಿರುವ ವಸ್ತು ಸಂಗ್ರಹಾಲಯದ ಬಗ್ಗೆ ತಿಳಿದುಕೊಳ್ಳುವುದಾದರೆ ದೇವಾಲಯದ ಈಶಾನ್ಯ ದಿಕ್ಕಿನಲ್ಲಿ ವಸ್ತು ಸಂಗ್ರಹಾಲಯವನ್ನು ನಿರ್ಮಿಸಲಾಗಿದೆ. ಉತ್ಖನನದ ಸಂದರ್ಭದಲ್ಲಿ ಸಿಕ್ಕಿರುವ ಅನೇಕ ವಿಗ್ರಹಗಳನ್ನು ಅವುಗಳ ವಿವರಣೆಯೊಂದಿಗೆ ಇಲ್ಲಿ ಸಂರಕ್ಷಿಸಿಡಲಾಗಿದೆ.
ದೇವಾಲಯದ ನಿರ್ಮಾಣಕ್ಕೆ ಬಳಸಿರಬಹುದಾದ ಅನೇಕ ಆಯುಧಗಳನ್ನು ಸಹ ಇಲ್ಲಿ ನೋಡಬಹುದು. ಒಂದೆರಡು ತಾಮ್ರ ಶಾಸನಗಳು ಮತ್ತು ಹಲವಾರು ಶಿಲಾಶಾಸನಗಳಿವೆ. 8 ಹೆಚ್ಚು ಮಾಸ್ತಿ ಕಲ್ಲುಗಳಿವೆ. 5 ವೀರಗಲ್ಲುಗಳನ್ನು ಸಂರಕ್ಷಿಸಿಡಲಾಗಿದೆ. ಹೊಯ್ಸಳರ ಕಾಲದ ತಾಮ್ರದ ಮತ್ತು ಚಿನ್ನದ ನಾಣ್ಯಗಳನ್ನು ಅವುಗಳು ದೊರೆತಿರುವ ಮತ್ತು ಮೂಲ ಕಾಲವನ್ನು ನಮೂದಿಸಿ ಇಡಲಾಗಿದೆ. ಹೊಯ್ಸಳರ ರಾಜವಂಶಾವಳಿಯ ಚಿತ್ರಣವೂ ಇಲ್ಲಿ ಇದೆ. ರಾಜಧಾನಿಯಾಗಿದ್ದ ದ್ವಾರ ಸಮುದ್ರದ ಸಂಪೂರ್ಣ ಮ್ಯಾಪ್ ಕೂಡ ಇಲ್ಲಿದೆ. ಅಂದಿನ ಕಾಲದ ದಿನಬಳಕೆ ವಸ್ತುಗಳನ್ನು ಸಹ ಇಲ್ಲಿ ನೋಡಬಹುದು. ಕೇಳುಗರೆ, ಇದುವರೆಗೂ ದ್ವಾರ ಸಮುದ್ರದ ಇತಿಹಾಸದ ಬಗ್ಗೆ ತಿಳಿದುಕೊಂಡರಲ್ಲವೇ? ಇದೇ ರೀತಿಯಾದ ಕಾರ್ಯಕ್ರಮದಲ್ಲಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಇದು ನೀವು ಕೇಳ್ತಾ ಇದ್ದೀರಾ ನಮ್ಮ ಧ್ವನಿ 90.4 MHz FM ನಲ್ಲಿ. ಕೇಳಿ ಕೇಳ್ತಾನೆ ಇರಿ. ಧನ್ಯವಾದಗಳು.

0: ಪದಿ.
1: ಮೆರಡ ನೆರವಿನ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.4 ತರಂಗಾಂತರಗಳನ್ನು ಕೇಳುವವರಿಗೆಲ್ಲ ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಈ ದಿನದ ನಮ್ಮ ಧ್ವನಿ ರೇಡಿಯೋ ಕೇಂದ್ರದಲ್ಲಿ ಪಾಕಶಾಲೆಯ 4ನೇ ಸಂಚಿಕೆಯಲ್ಲಿ ಶ್ರೀಮತಿ ಸುಭಾಷಿಣಿ ಅವರು ರಾಯಚೂರು ಗ್ರಾಮಾಂತರದಿಂದ ಹಾಜರಿದ್ದಾರೆ. ಇವರು ನಮ್ಮ ಪ್ರೀತಿಯ ಕೇಳುವರಿಗೆಲ್ಲ ಬೇಸಿಗೆ ಸಂದರ್ಭದಲ್ಲಿ ರಾಗಿಯಿಂದ ತಯಾರಿಸುವ ಆರೋಗ್ಯಕರವಾದ ಅಡಿಗೆಯನ್ನ ಮನೆಯಲ್ಲೇ ಯಾವ ರೀತಿ ತಯಾರಿಸುವುದರ ಬಗ್ಗೆ ತಿಳಿಸಲು ಹಾಜರಿದ್ದಾರೆ. ಇವರಿಗೆ ಮೊದಲಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸೋಣ. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ತೆ ಮೇಡಮ್.
1: ಮೇಡಮ್, ಇದು 4ನೇ ಬಾರಿ ನಮ್ಮ ರೇಡಿಯೋ ಕೇಂದ್ರಕ್ಕೆ ನೀವು ಹಾಜರಿದ್ದೀರಲ್ವಾ ಮೇಡಮ್? ನಮಗೆ ತುಂಬಾ ಸಂತೋಷ ಆಗ್ತಾ ಇದೆ ಮೇಡಮ್.
2: ತುಂಬಾ ಖುಷಿ ಆಗ್ತಾ ಇದೆ ಮೇಡಮ್.
1: ಮೇಡಮ್, ಈ ಬೇಸಿಗೆ ಸಂದರ್ಭದಲ್ಲಿ ನೀವು ಹೇಳಿದಾಗೆ ರಾಗಿ ದೋಸೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತ ಹೇಳ್ತಾ ಇದ್ದೀರಲ್ವಾ, ಅದನ್ನ ಯಾವ ರೀತಿ ತಯಾರಿಸೋದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಮೇಡಮ್.
2: ಓಕೆ ಮೇಡಮ್. ಮೇಡಮ್, ಇವಾಗ ಏನಾಗಿದೆ ಅಂದ್ರೆ ರಾಗಿ ಅಂದ್ರೆ ರಾಮಧಾನ್ಯ ಅಂತಾರೆ. ಅಂದ್ರೆ ಧಾನ್ಯಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿದ್ದು ರಾಗಿ. ಅದು ಇವಾಗ ತುಂಬಾ ಜನಕ್ಕೆ ಅದು ಗೊತ್ತಾಗ್ತಾ ಇದೆ. ಮೊದ್ಲೆಲ್ಲ ನಮ್ಮ ಪೂರ್ವಜರು ಉಪಯೋಗ ಮಾಡ್ತಾ ಇದ್ರು, ಆದ್ರೆ ನಮ್ಗೆ ಅಷ್ಟೊಂದು ಅನಿಸ್ತಿರ್ಲಿಲ್ಲ. ಆದ್ರೆ ಇವಾಗ ಏನಾಗಿದೆ ಅಂದ್ರೆ ಗ್ಲೋಬಲೈಸೇಷನ್ ಆದ್ಮೇಲೆ ತುಂಬಾ ಜನ ರಾಗಿ ಬಗ್ಗೆ ಒಲವು ತೋರಿಸ್ತಾ ಇದ್ದಾರೆ. ರಾಗಿನಲ್ಲಿ ನೋಡಿ, ಈಗ ಎಲ್ಲಾ ತರದ್ರು ರಾಗಿನಲ್ಲೇ ಮಾಡ್ತಾರೆ. ಬಿಸ್ಕೆಟ್ ಮಾಡ್ತಾರೆ, ಚಕ್ಲಿ ಮಾಡ್ತಾರೆ, ಈವನ್ ಚಾಕ್ಲೇಟ್ ಮಾಡ್ತಿದ್ದಾರೆ. ಅಂದ್ರೆ ಮಕ್ಕಳಿಗೆ ಆರೋಗ್ಯನೂ ಇರಬೇಕು, ಚಾಕ್ಲೇಟು ತಿಂದಂಗ ಆಗಿರ್ಬೋದು ಅಂತ. ಆ ತರದ ಎಲ್ಲ ಇಂಥದ್ ರಾಗಿನಲ್ಲಿ ಇಂಥದ್ ಮಾಡಲ್ಲ ಅನ್ನೋಂಗಿಲ್ಲ ಮೇಡಮ್, ಎಲ್ಲ ಮಾಡ್ತಿದ್ದಾರೆ. ಆದ್ರೆ ನಾವು ಅದನ್ನ ತರಕ್ ಹೋಗ್ಬೇಕು ಅಂದ್ರೆ ಬೇರೆ ಕಡೆ ಹೋಗ್ಬೇಕಾಗುತ್ತೆ. ಅದಕ್ಕೆ ಏನ್ ಮಾಡೋದು? ನಾನು ಯೋಚನೆ ಮಾಡಿದ್ದೇನು ಅಂದ್ರೆ, ಮಕ್ಕಳಿಗೆ ರುಚಿಯಾಗಿ, ಈಗ ಬೇಸಿಗೆ ಇದೆ, ಮಕ್ಳು ಮನೆಯಲ್ಲೇ ಇರ್ತಾರೆ, ಅವ್ರಿಗೆ ಆರೋಗ್ಯನೂ ಆಗ್ಬೇಕು ಮತ್ತೆ ಬಾಯಿಗೆ ರುಚಿನೂ ಸಿಗ್ಬೇಕು ಅನ್ನೋದೇ. ಆಮೇಲೆ ನಮ್ಮ ಹಳ್ಳಿ ಹೆಣ್ಮಕ್ಳು ಏನ್ ಮಾಡ್ತಾರೆ ಅಂದ್ರೆ ಹೊರಗಡೆ ಹೋಗಿ ತರಕ್ ಆಗಲ್ಲ ಅವ್ರಿಗೆ. ಮನೆಯಲ್ಲೇ ಬೆಳಿಗ್ಗೆ 6 ಗಂಟೆ 5 ಗಂಟೆ ಶುರು ಆದ್ರೆ ರಾತ್ರಿ 11 ಗಂಟೆ ಅವ್ರಿಗೆ ಕೆಲಸ ಇರುತ್ತೆ. ಅವ್ರು ಹೊರಗೆ ಹೋಗ್ ಸಾಧ್ಯನೇ ಇಲ್ಲ, ಆಗದೇ ಇಲ್ಲ. ಹೋಗ್ಬೇಕಾದ್ರೂ ತುಂಬಾ ಕಷ್ಟ ಆಗುತ್ತೆ.
1: ಮತ್ತೆ ಕೆಲಸ
2: ಇದ್ದೇ ಇರುತ್ತೆ ಹೆಣ್ಮಕ್ಳು ಅಂದ್ರೆ, ನಿಮ್ಗೆ 12 ಗಂಟೆ ಕೆಲಸ ಇದ್ದೇ ಇರುತ್ತೆ. ಹಾಗಾಗಿ ಏನ್ ಮಾಡ್ಬೋದು ಅಂದ್ರೆ, ನಾನು ಹೇಳ್ತಿರೋದೇನು ಅಂದ್ರೆ, ಈಗ ಮನೆಯಲ್ಲೇ ಎಲ್ಲೂ ಹೊರಗಡೆ ಹೋಗೋದ್ ಬೇಡ, ಮನೆಯಲ್ಲೇ ಮಾಡೋ ಅಂತ ಕೆಲವೊಂದು ಆಹಾರ ಪದಾರ್ಥಗಳನ್ನ ಮಾಡ್ಬೋದು. ಅದು ಆರೋಗ್ಯನೂ ಹೌದು ಮತ್ತೆ ಈಜಿನೂ ಸುಲಭವಾಗಿ ಮಾಡ್ಬೋದು. ಮೊದಲೇದಾಗಿ ರಾಗಿ ದೋಸೆ. ದೋಸೆ ಅಂದ್ರೆ ಈಗ ಯಾರು ಇಷ್ಟ ಪಡೆದಂತ ಜನನೇ ಇಲ್ಲ.
1: ಹೌದು,
2: ವೆರೈಟಿ ವೆರೈಟಿ ರಾಗಿ ದೋಸೆಗಳು ಬಂದಿದೆ. ದೋಸೆ ಕ್ಯಾಂಪ್ ಅಂತ ಮಾಡ್ತಾರೆ. ನಿಮ್ಮ ಕೋಲಾರ ಜಿಲ್ಲೆನಲ್ಲಿ ಫೇಮಸ್ ಅಂದ್ರೆ ಮುಳಬಾಗಲ್ ದೋಸೆ.
1: ಹೌದು,
2: ತುಂಬಾ ಮುಳಬಾಗಲ್ ದೋಸೆ ಅಂತ ತುಂಬಾ ಇಷ್ಟಪಡ್ತಾರೆ ಜನ. ಅದೇ ರೀತಿ ನಾವೇನ್ ಮಾಡೋಣ ಅಂದ್ರೆ, ಇವತ್ತು ರಾಗಿ ದೋಸೆ ಮಾಡೋಣ ಅಂತ. ರಾಗಿ ಧಾನ್ಯ ಅಂದ್ರೆ ಎಲ್ಲಾ ರೈತರ ಮನೆಯಲ್ಲೂ ಮೂಟೆಗಟ್ಟಲೆ ರಾಗಿ ಇರುತ್ತೆ. ಯಾಕಂದ್ರೆ ಅವ್ರಿಗೆ ಅದು ಬೇಕಾದಂತ ಮೂಲ ಆಹಾರ ಧಾನ್ಯ ಅದು. ಹಾಗಾಗಿ ಅಂತ ರಾಗಿ ನಾವೇನ್ ಮಾಡ್ಬೇಕು ಅಂದ್ರೆ, ಅಕ್ಕಿ ದೋಸೆ ಮಾಡೋ ಬದಲು ರಾಗಿ ದೋಸೆ ಮಾಡೋಣ. ಗರಿಗರಿಯಾಗೂ ಇರುತ್ತೆ, ರುಚಿಯಾಗಿರುತ್ತೆ, ಆರೋಗ್ಯನೂ ಇರುತ್ತೆ. ಹಾಗಾಗಿ ಒಂದ್ ಕೆಲಸ ಮಾಡೋಣ, ರಾಗಿ ಇರುತ್ತಲ್ಲ, ನೀವು ಒಂದು 1/2 ಸೇರು ರಾಗಿ ತಗೊಂಡ್ರೆ ಆ ರಾಗಿ ತಗೊಂಡು 2-3 ಸಲ ಚೆನ್ನಾಗಿ ತೊಳೆದು ಅದನ್ನ ನೈಟ್ ನೆನಿಡ್ಬೇಕು. ರಾಗಿ ಕಾಳ ರಾಗಿನೇ ಹಿಟ್ಟಲ್ಲ, ರಾಗಿನೇ ನೆನಿಡ್ಬೇಕು. ಅದ್ರ ಜೊತೆಗೆ ಬೇರೆ ಇದ್ರಲ್ಲಿ ನೀವು ದೋಸೆಗೆ ಯಾವ
1: ತರಿಸ್ಬೇಕಾ ಮೇಡಮ್? ನೀರಲ್ಲಾಕಿ
2: ನೆನೆಸ್ಬೇಕು, ರಾಗಿ ನೆನೆಸ್ಕೋಬೇಕು, ನೆನಿಟ್ಬಿಡ್ಬೇಕು. ಬೆಳಗ್ಗೆ ನೆನಿಟ್ಬಿಡ್ಬೇಕು. ನಾಳೆ ದೋಸೆ ಮಾಡ್ತೀವಿ, ಇವತ್ತು ಬೆಳಗ್ಗೆ ರಾಗಿ ನೆನೆಸ್ಬೇಕು. ರಾಗಿ ನೆನೆಸಿಕೊಂಡ ಜೊತೆಗೆ ನಾವು ಈ ಕಡೆ ಉದ್ದಿನ ಬೇಳೆ ಅಂದ್ರೆ 1 ಕಪ್ ರಾಗಿಗೆ 1/4 ಕಪ್ ಉದ್ದಿನ ಬೇಳೆ. ಅಂದ್ರೆ ನೀವು 4 ಕಪ್ ರಾಗಿ ತಗೋತೀರಾ ಅಂದ್ರೆ 1 ಕಪ್ ಉದ್ದಿನ ಬೇಳೆ, ಸ್ವಲ್ಪ ಕಡಿಮೆ ಆದ್ರೂ ಪರವಾಗಿಲ್ಲ ತಗೋಬೇಕು. ಜೊತೆಗೆ ಸ್ವಲ್ಪ ಅವಲಕ್ಕಿ, ಸ್ವಲ್ಪ ಮೆಂತ್ಯ, ಇಷ್ಟನ್ನ ನೆನಿಡ್ಬೇಕು. ನೆನಿಟ್ ಏನ್ ಮಾಡ್ತೀರಾ ಅಂದ್ರೆ ಬೆಳಗ್ಗೆ ನೆನಿಡ್ತೀರಾ, ನೈಟ್ ರುಬ್ಬಬೇಕು. ರುಬ್ಬಿದ್ರೆ ಏನಾಗುತ್ತೆ ಅಂದ್ರೆ, ತುಂಬಾ ರಾಗಿನೇ ರುಬ್ಬಬೇಕು, ಸ್ವಲ್ಪ ಲೇಟ್ ಆಗುತ್ತೆ ರುಬ್ಬಕ್ಕೆ.

0: ರಾಗಿ ಸಪ್ರೇಟ್ ಆಗಿ ರುಬ್ಬಿ, ಆಮೇಲೆ ಮೆಂತ್ಯ ಕಾಳು ಅವೆಲ್ಲ ಮೆಂತ್ಯ ಉದ್ದಿನ ಬೇಳೆ ಅವನ್ನೆಲ್ಲ ಒಂದ್ ಕಡೆ ಹಾಕೊಂಡು ಚೆನ್ನಾಗಿ ರುಬ್ಕೋಬೇಕು. ಎರಡನ್ನೂ ಕಲಸಿ ಚೆನ್ನಾಗಿ ಕಲಸಿ ಮುಚ್ಚಿಟ್ರೆ ಬೆಳಗ್ಗೆ ಹುದುಗ್ ಬರುತ್ತೆ. ಹುದುಗು ಅಂತ ಹೇಳ್ತಾರೆ, ಆತ ಹುದುಗ್ ಬರುತ್ತೆ. ಬೆಳಗ್ಗೆ ರಾಗಿ ದೋಸೆ ಮಾಡಿ ನೋಡಮ್, ನಿಜವಾಗ್ಲು ಹೆಂಗಿರುತ್ತೆ ಅಂದ್ರೆ ದೋಸೆ ಅದಕ್ಕೆ ಹಂಚಿಗೂ ಅಂಟಲ್ಲ, ಒಳ್ಳೆ ರುಚಿಕರವಾಗಿರುತ್ತೆ. ನೀವು ಇನ್ನೂ ರುಚಿಕರವಾಗಿ ಮಾಡ್ಬೇಕು ಅಂದ್ರೆ ಈರುಳ್ಳಿ, ಹಸೆ ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪನ, ಆಮೇಲೆ ಕಾಯಿ ತುರಿನ ಅದ್ರ ಮೇಲೆ ಹಾಕಿ ಇದನ್ನ ಈರುಳ್ಳಿ ದೋಸೆ ತರ ಮಾಡ್ಕೋಬೇಕು. ತುಂಬಾ ಚೆನ್ನಾಗಿರುತ್ತೆ, ಇದನ್ನ ಮಾಡ್ಕೊಳ್ಳಿ ಮೇಡಮ್, ತುಂಬಾ ಚೆನ್ನಾಗಿ ಬರುತ್ತೆ.
1: ನಮ್ಮ ಪ್ರೀತಿಯ ಕೇಳುಗರಿಗೆ ತುಂಬಾ ರುಚಿಕರವಾದಂತಹ ರಾಗಿ ದೋಸೆ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ ಮೇಡಮ್.
0: ಮತ್ತೆ
1: ಹಾಗೆ ಈ ಮಕ್ಕಳಿಗೆ ಈ ಬೇಸಿಗೆ ಸಂದರ್ಭದಲ್ಲಿ ರಾಗಿ ಸರಿ ಅಂತ ತಿನ್ನಿಸ್ತಾ ಇರ್ತಾರೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ರು.
0: ಓಕೆ ಮೇಡಮ್, ಅದನ್ನು ಏನು ಅಂತಂದ್ರೆ ರಾಗಿನ ಸ್ವಲ್ಪ ನೆನಿಡ್ಬೇಕಾಗುತ್ತೆ, ಸೇಮ್ ನೆನಿಡ್ಬೇಕಾಗುತ್ತೆ. ಬೆಳಗ್ಗೆ ನೆನೆಯಿಟ್ಟು ಸಾಯಂಕಾಲ ಸ್ವಲ್ಪ ಕಾಟನ್ ಬಟ್ಟೆನಲ್ಲಿ ಕಟ್ಟಿಡ್ಬೇಕು, ರಾತ್ರಿ ಕಟ್ಟಿಡ್ಬೇಕು, ಬೆಳಗ್ಗೆ ತೆಗಿಬೇಕು. ಅದೇನಾಗುತ್ತೆ ಅಂದ್ರೆ ಮೊಳಕೆ ಒಡೆಯೋದ್ ಮಾತ್ರ ಕಾಣುತ್ತೆ, ಮೊಳಕೆ ಒಡೆದಿರಲ್ಲ, ಸ್ವಲ್ಪ ಕಣ್ಣು ಮಾತ್ರ ಕಾಣ್ತಾ ಇರುತ್ತೆ ಮೊಳಕೆ ಒಡೆಯುತ್ತೆ ಅನ್ನಂಗಿರುತ್ತೆ. ಅದನ್ನ ತಗೊಂಡು ನೆರಳಲ್ಲಿ ಒಣಗಿಸ್ಕೋಬೇಕು, ಅಂದ್ರೆ ನೆರಳೆ ಬಿಸಿಲಿಗೆ ಯಾವ್ದೇ ರೀತಿ ಬಿಸಿಲಿಗೆ ಹೋಗ್ಬಾರ್ದು, ಆ ಮೊಳಕೆ ಏನಾಗುತ್ತೆ ಅಂದ್ರೆ ಸುಟ್ಟೋಗುತ್ತೆ. ಹಾಗಾಗಿ ನೆರಳಲ್ಲೇ ಒಣಗಿಸ್ಕೋಬೇಕು, ನೆರಳಲ್ಲೇ ಒಣಗಿಸ್ಕೊಂಡು ಅದನ್ನ ಪೂರ್ತಿ
1: ತ್ಯಾವ ಇಲ್ದಿರ ಮಾಡ್ಕೋಬೇಕು.
0: ಹಾ, ತ್ಯಾವ ಇಲ್ದಾಗೆಲ್ಲ ಒಣಕೋಬೇಕು, ಒಣಗ್ಬೇಕು ಚೆನ್ನಾಗಿ.
1: ಹೌದಾ?
0: ಅದು ಒಣಗಿಸ್ಕೊಂಡು ಇಟ್ಕೊಂಡು ಸ್ವಲ್ಪ ಅದನ್ನ ಇದನ್ ಮಾಡ್ಕೋಬೇಕು, ಫ್ರೈ ಮಾಡ್ಕೋಬೇಕು. ಯಾಕಂದ್ರೆ ಅಲ್ಲಿ ತೇವ ಅಂಶ ಇದ್ರೆ ತುಂಬಾ ದಿನ ನಾವು ಆ ಹಿಟ್ಟನ್ನ ಸ್ಟೋರ್ ಮಾಡಕ್ ಆಗಲ್ಲ. ಹಾಗಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಸ್ವಲ್ಪ ಊರ್ಬೆಚ್ಚಿಗೆ ಅಂತ ಹೇಳ್ತೀವಲ್ಲ ಆತರ ಫ್ರೈ ಮಾಡ್ಕೊಂಡು ಎತ್ತಿಟ್ಕೋಬೇಕು. ಅದ್ರ ಜೊತೆಗೆ ನಮಗೆ ಮಕ್ಕಳಿಗೆ ಪೌಷ್ಟಿಕವಾದ ಆಹಾರ ಏನು ಅಂದ್ರೆ ಸ್ವಲ್ಪ ಜೀರಿಗೆ, ಅಂದ್ರೆ ಮಕ್ಕಳು ಡೈಜೆಷನ್ ಆಗಕ್ಕೆ ಜೀರಿಗೆ ಬರುತ್ತೆ. ಮತ್ತೆ ಕಡಲೆ ಬೀಜ ನೋಡಿ, ಕಡಲೆ ಬೀಜಕ್ಕೆ ಎಷ್ಟೊಂದು ಮಹತ್ವ ಕೊಟ್ಟಿದ್ದಾರೆ ನಮ್ಮ ಇಂಡಿಯಾ ಭಾರತದಲ್ಲಿ ಅಂದ್ರೆ. ಉತ್ತರ ಪ್ರದೇಶದಲ್ಲಿ ಕೆಲವೊಂದು ಮಕ್ಕಳಿಗೆ ಅಂದ್ರೆ ಸ್ಕೂಲ್ ಮಕ್ಕಳಿಗೆ ದಿನ ಒಂದಿಡಿ ಹಸಿ ಕಡಲೆ ಬೀಜ ಕೊಡ್ತಾ ಇದಾರೆ ತಿನ್ನಕ್ಕೆ, ಅಂದ್ರೆ ಅಷ್ಟು ಆರೋಗ್ಯವಾಗಿರುತ್ತೆ ಅಂತ,
1: ಪುಷ್ಟಿ ಇರುತ್ತೆ.
0: ಹಾ, ಅದು ಬಾದಾಮಿ ಏನಿರುತ್ತೆ ನಾವು ಬಾದಾಮಿ ತಿಂತೀವಲ್ಲ, ಸೇಮ್ ಅದರದ್ದು ಕ್ವಾಲಿಟಿ ಇರುತ್ತೆ ಅದರಲ್ಲಿ. ಹಾಗಾಗಿ ಅದನ್ನ ಒಂದು ಒಂದು ಹಿಡಿ ಇದನ್ನ ಬಾದಾಮಿ ಅಲ್ಲ ಗೋಡಂಬಿ, ಬಾದಾಮಿ, ಜೀರಿಗೆ, ಆಮೇಲೆ ಅದ್ರ ಜೊತೆಗೆ ಸ್ವಲ್ಪ ಗೋಧಿ ತಗೋಬೇಕು, ತುಂಬಾ ಜಾಸ್ತಿ ಆಗಲ್ಲ ಗೋಧಿ, ಸ್ವಲ್ಪ ಗೋಧಿ ತಗೋಬೇಕು. ತಗೊಂಡು ಅದನ್ನ ಫ್ರೈ ಮಾಡ್ಕೋಬೇಕು, ಸ್ವಲ್ಪ ಅಕ್ಕಿನೂ ಹಾಕೋಬೇಕು, ಅಕ್ಕಿನೂ ಫ್ರೈ ಮಾಡ್ಕೋಬೇಕು. ಅಂದ್ರೆ ನೆನ್ಸೋದೇನು ಬೇಡ, ಗೋಧಿ ಅಕ್ಕಿ ನೆನ್ಸೋದೇನು ಬೇಡ, ಹಾಗೆ ಫ್ರೈ ಮಾಡ್ಕೋಬೇಕು. ಅದ್ರ ಜೊತೆಗೆ ಏಲಕ್ಕಿ, ಏಲಕ್ಕಿನೂ ಫ್ರೈ ಮಾಡೋದ್ ಬೇಡ ಹಾಕೋಬೇಕು. ಇವಿಷ್ಟನ್ನು ಸೇರಿಸ್ಕೊಂಡು ಜೊತೆಗೆ ಇನ್ನೂ ಚೆನ್ನಾಗಿ ನಮ್ಗೆ ಆರೋಗ್ಯ ಬೇಕು, ಇನ್ನೂ ಚೆನ್ನಾಗಿ ಟೇಸ್ಟ್ ಬರಬೇಕು ಅಂದ್ರೆ ಹೆಸರು ಬೇಳೆ ಅಥವಾ ಹೆಸರು ಕಾಳು, ಹೆಸರು ಕಾಳು ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಹೆಸರು ಕಾಳನ್ನ ಅದನ್ನ ಸ್ವಲ್ಪ ಫ್ರೈ ಮಾಡ್ಕೊಂಡು, ಹೆಸರು ಕಾಳನ್ನ ಗಮನಂಗ್ ಬರುತ್ತೆ ಸ್ಮೆಲ್, ಅದು ತುಂಬಾ ಚೆನ್ನಾಗಿ ಬರುತ್ತೆ. ಅದನ್ನ ಫ್ರೈ ಮಾಡ್ಕೊಂಡು ಅದನ್ನ ಈ ಹಿಟ್ಟಿನ ಜೊತೆಗೆ ಹಾಕೊಂಡು ರಾಗಿ ಜೊತೆಗೆ ಹಾಕೊಂಡು ಒಂದ್ಸತೆ ನೀವು ಮಿಲ್ ಮಾಡ್ಕೊಂಡು ಇಟ್ಕೊಂಡ್ರೆ ಬೆಳಗ್ಗೆ ಏನಾಗುತ್ತೆ ಅಂದ್ರೆ ಮಕ್ಕಳು ಸ್ಕೂಲ್ಗೆ ಟೀ ಕಾಫಿ ಕುಡಿಯಕ್ ಆಗಲ್ಲ ಅಂದಾಗೆ ಸ್ವಲ್ಪ ನೀರ್ನ ಕಾಯಿಸ್ಬಿಟ್ಟು ಚೆನ್ನಾಗಿ ನೀರು ಕುದಿತಾ ಇರಬೇಕಾದ್ರೆ ಈ ಹಿಟ್ಟು ತಗೊಂಡು ಒಂದು ಲೋಟದಲ್ಲಿ ಹಾಕೊಂಡು ಸ್ವಲ್ಪ ನೀರು ಹಾಕೋಬೇಕು. ಡೈರೆಕ್ಟ್ ನಾವು ಹಿಟ್ಟು ಹಾಕಿದ್ರೆ ಗಟ್ಟಿಯಾಗ್ಬಿಡುತ್ತೆ. ಅದಕ್ಕೆ ಏನ್ ಮಾಡುದು, ಕಲಸ್ಕೊಂಡು ಒಂದನ್ನ ಅದನ್ನ ಅದಕ್ಕೆ ಹಾಕೋಬೇಕು ಹಿಟ್ಟಿಗೆ, ಸ್ವಲ್ಪ ಕುದಿಸ್ಕೋಬೇಕು. ಕುದಿಸ್ಕೊಂಡ್ರೆ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಅವಾಗ ಏನ್ ಮಾಡ್ತಾರೆ ನೀವು ಅಂದ್ರೆ ಸ್ವಲ್ಪ ಬೆಲ್ಲನ ಹಾಕೊಂಡು ಚೆನ್ನಾಗಿ ಅದನ್ನ ಸರಿ ತರ ಮಾಡ್ಕೊಂಡು ಪೇಸ್ಟ್ ತರ ಆಗುತ್ತೆ ಅದು.
1: ಹೌದು.
0: ಆಮೇಲೆ ತಗದ್ಮೇಲೆ ಸ್ವಲ್ಪ ತುಪ್ಪ ಹಾಕೊಳ್ಳಿ ಅದಕ್ಕೆ. ಮಕ್ಕಳಿಗಂದ್ರೆ ತುಪ್ಪ ಮೊದ್ಲಿಂದಾನು ತುಪ್ಪ ಕೊಡ್ತಾ, ಒಂದ್ ಸ್ಪೂನ್ ತುಪ್ಪ ಹಾಕಿ ಆಮೇಲೆ ಅದಕ್ಕೆ ಏನಕ್ಕೆ ತುಪ್ಪ ಹಾಕ್ತೀವಿ ಅಂದ್ರೆ ತುಪ್ಪ ಯೂಸ್ ಮಾಡೋದ್ರಿಂದ ಮಕ್ಕಳಿಗೆ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ, ಜ್ಞಾಪಕ ಶಕ್ತಿ ಇರುತ್ತೆ, ಆಮೇಲೆ ಎನರ್ಜಿ ಆಗಿರ್ತಾರೆ ಮಕ್ಕಳು, ಬೇಗ ಹಸಿವಾಗಲ್ಲ, ಮಕ್ಕಳು ಆಟ ಆಡಿದ್ರು ಸುಸ್ತಾಗಲ್ಲ, ಆತರ ಇರುತ್ತೆ. ಅದಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡು ಸರಿ ತರ ಮಾಡ್ಕೊಂಡು ಪೇಸ್ಟ್ ತರ ಮಾಡ್ಕೊಂಡು ಮಕ್ಕಳಿಗೆ ತಿನ್ನಿಸ್ಕೊಂಡ್ರೆ ನಿಜವಾಗ್ಲು ಮೇಡಮ್ ತಾಯಿ ಹಾಲ್ಗಿನ ಹೆಚ್ಚಾಗಿನ ಪೋಷಕಾಂಶ ಕೊಡುತ್ತೆ ಅಂತ ಒಂದು ಇದರಿಂದ ಪ್ರೂವ್ ಆಗಿದೆ.
1: ಹೌದು.
0: ಈಗ ನಮ್ಮ ಮನೆ ಪಕ್ಕದಲ್ಲಿ ಒಬ್ರು ಲೇಡಿ ಹೆರಿಗೆ ಆಯ್ತು, ಅವ್ರಿಗೆ ಹಾಲೇ ಇರ್ಲಿಲ್ಲ, ಬರೀ ರಾಗಿ ಸರಿ, ಹುಟ್ಟಿದ ಮಗುಗೆ ರಾಗಿ ಸರಿಯಿಂದ ಶುರು ಮಾಡಿದ್ದ ಅಮ್ಮ, ಬೇರೆ ಎಲ್ಲೂ ಹಾಲು ಹಾಕ್ಲಿಲ್ಲ, ಹಾಲು ಸಿಗ್ಲಿಲ್ಲ. ನಮ್ಮ ರಾಯಚೂರು ಕಡೆ ಸ್ವಲ್ಪ ಹಾಲಿಂದ ತುಂಬಾ ತೊಂದ್ರೆ, ಅವಾಗ ಏನಾಗುತ್ತೆ ತರಕ್ ಹೋಗ್ಬೇಕು ಎಲ್ಲ ಕಷ್ಟ ಅಂತ ಹೇಳ್ಬಿಟ್ಟು ಅಯ್ಯಮ್ಮ ಇದೇ ರಾಗಿನ ಹಿಟ್ಟನ ಮಾಡಿ ಸರಿ ಮಾಡಿ ತಿನ್ನಿಸ್ಕೊಂಬಂದ್ರೆ ಆ ಮಗು ಎಷ್ಟು ಚೆನ್ನಾಗಿದೆ ಗೊತ್ತಾ, ರ್ಯಾಂಕ್ ಸ್ಟೂಡೆಂಟ್ ಚೆನ್ನಾಗಿದ್ದಾಳೆ, ಆತರ ಪ್ರೂವ್ ಆಗಿದೆ ನಮ್ ಕಣ್ಣಲ್ಲೇ ಕಂಡಿದ್ದು. ಆತರ ನಿಮ್ ಮಕ್ಳಿಗೂ ನೀವು ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು.
1: ದೊಡ್ಡ ಮಕ್ಳಿಗೂ ಪಾನೀಯ ತರ ಕೊಡ್ಬೋದು,
0: ಪಾನೀಯ ತರ ಕೊಡ್ಬೋದು. ಪಾನೀಯ ಅಂದ್ರೆ ನೀವ್ ಯಾರ ಗೆಸ್ಟ್ ಬಂದ್ರೆ ಅಂದ್ರೆ ಸಡನ್ ಆಗಿ ಏನ್ ಮಾಡ್ಬೇಕು ಅಂದ್ರೆ ಗೆಸ್ಟ್ ಬಂದಾಗ ಒಂದು ನೀರಿಗೆ ಬೆಲ್ಲ ಕಲಸ್ಬಿಟ್ಟು ಚೆನ್ನಾಗಿ ಕಲಸಿ ಬೆಲ್ಲ ಕರಗ್ಬೇಕು ಫುಲ್. ಸಕ್ಕರೆ ಮಾತ್ರ ಯೂಸ್ ಮಾಡ್ಬೇಡಿ, ಸಕ್ಕರೆ ಈಗಿನ ಕಾಲದಲ್ಲಿ ಎಲ್ಲ ಕಡಿಮೆ ಯೂಸ್ ಮಾಡ್ತಾ ಇದಾರೆ. ಅವಾಗ ಚೆನ್ನಾಗಿ ಸೋಸಿ ಒಂದ್ ಕಡೆ ಬೆಲ್ಲದಲ್ಲಿರ್ತಕ್ಕಂಥ ಏನೇ ಕಸರು ಇದ್ರೆ ಅದು ಹೊರಟೋಗುತ್ತೆ. ಅದಕ್ಕೆ ಸ್ವಲ್ಪ ಏಲಕ್ಕಿ ಹಾಕಿ ಆಮೇಲೆ ಇದೊಂದು ಸ್ಪೂನ್ ಪೌಡರ್ ಹಾಕಿ ಚೆನ್ನಾಗಿ ಕಲಸಿ ಎಲ್ಲ ಹುರಿದ್ರೋದ್ರಿಂದ ಹಸಿ ವಾಸನೆ ಏನು ಇರಲ್ಲ. ನಾವೆಲ್ಲ ಸ್ವಲ್ಪ ಹುರ್ಕೊಂಡಿರ್ತೀವಲ್ಲ, ಹಸಿ ವಾಸನೆ ಇರಲ್ಲ. ಆ ಕುಡಿದ್ರೆ ಮೇಡಮ್ ನಿಜವಾಗ್ಲೂ ಒಂದು ಒನ್ ಅವರ್ ನೀವು ಏನು ಬೇಡ, ಅಷ್ಟು ಶಾಂತವಾಗಿರುತ್ತೆ. ಗ್ಯಾಸ್ಟ್ರಿಕ್ ಇರೋರು ಪ್ರತಿಯೊಬ್ಬರಿಗೂ ಅದು ತುಂಬಾ ಒಳ್ಳೆ ಯೂಸ್ ಆಗುತ್ತೆ.
1: ನೀವ್ ಹೇಳ್ದಾಗೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಅಂತ.
0: ಆರೋಗ್ಯ ನಮ್ಮ ಕೈಯಲ್ಲಿಲ್ಲ, ನಮ್ಮ ರಾಗಿ ಕೈಯಲ್ಲಿ.
1: ನಮ್ಮ ಆರೋಗ್ಯ ರಾಗಿ
0: ಕೈಯಲ್ಲಿ. ನಾವು ಅದನ್ನ ಎಷ್ಟು ಬಳಸ್ಕೋತೀವೋ ಅಷ್ಟು ನಮ್ಮ ಆರೋಗ್ಯ ಸುಧಾರಿಸುತ್ತೆ.
1: ಓಕೆ ಮೇಡಮ್, ತುಂಬಾ ಸಂತೋಷ ಆಗ್ತಾ ಇದೆ. ಮತ್ತೆ ಇನ್ನೊಂದ್ ತಿಳಿಸಿದ್ರಲ್ಲ, ರಾಗಿಯಿಂದ ತಯಾರಿಸುವ ಉರಿ ಹಿಟ್ಟು ಅಂತ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ.
0: ಕೆಲವೊಂದು ಪಂಗಡಗಳು ಅಂದ್ರೆ ಕೆಲವೊಂದು ಮನೆಗಳಲ್ಲಿ ನೀವು ಹಳೆ ಕಾಲದಲ್ಲಿ ನೋಡಿರ್ಬೋದು, ಕೆಲವೊಂದು ಮನೆಗಳಲ್ಲಿ ಉಪವಾಸ ಮಾಡ್ತಾ ಇದ್ರು.
1: ಹೌದು,
0: ಉಪವಾಸ ಮಾಡ್ತಾರೆ ಎಲ್ಲ ಅಂದ್ರೆ ಎಸ್ಪೆಷಲಿ ಇದ್ದದ್ದು ಬ್ರಾಹ್ಮಿನ್ಸ್. ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ, ನಾನು ಯಾವ್ದೇ ಜಾತಿ ಬಗ್ಗೆ ಹೇಳ್ತಾ ಇಲ್ಲ, ಆ ಪಂಗಡದಲ್ಲಿ ಆ ಕೈದ್ರಲ್ಲಿ ಏನಾಗ್ತಿತ್ತು ಅಂದ್ರೆ ಜಾಸ್ತಿ ಉಪವಾಸ ಮಾಡ್ತಾ ಇದ್ರಲ್ಲ, ಆ ಉಪವಾಸ ಮಾಡಿದಾಗ ದೇಹ ಸುಸ್ತಾಗಬಾರದು ಅಂತೇಳಿ. ಆಮೇಲೆ ಉಪವಾಸ ಕೆಲವೊಬ್ರು ತಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಏನಾಗಿದೆ ಅಂದ್ರೆ ಉಪವಾಸ ಮಾಡಿದಾಗ ಯಾವುದೇ ಬೇಯಿಸಿದ ಆಹಾರ ತಿನ್ನಲ್ಲ, ಇಲ್ಲ ಹಣ್ಣು ತಿನ್ಬೇಕು, ಇಲ್ಲ ಎಳ್ನೀರು ಕುಡಿಬೇಕು,
1: ಉಪ್ಪು ಖಾರ ಏನು ತಿನ್ಬೇಕು,
0: ಯಾವುದೇ ಬೇಯಿಸಿದ ಪದಾರ್ಥ ತಿನ್ನೋಂಗಿಲ್ಲ. ಅವಾಗ ಏನಾಗ್ತಿತ್ತು ಅಂದ್ರೆ ಈ ತರ ಮಾಡೋದ್ರಿಂದ ತುಂಬಾ ಸುಸ್ತಾಗುತ್ತೆ ಅನ್ನೋದಕ್ಕಾಯ್ತು. ಅವಾಗ ನಮ್ಮ ಹಿರಿಯರು ಏನ್ ಮಾಡ್ತಾ ಇದ್ರು ಅಂದ್ರೆ ರಾಗಿನ ತಗೊಂಡು ಬೆಳಗ್ಗೆ ನೆನಿಟ್ಬಿಡೋದು, ನೈಟ್ ಮತ್ತೆ ಕಾಟನ್ ಬಟ್ಟೆಯಲ್ಲಿ ಕಟ್ಟಿಡೋದು, ಕಟ್ಟಿಟ್ಬಿಟ್ಟು ಬೆಳಗ್ಗೆ ಸ್ವಲ್ಪ ಒಣಕದು. ಒಣಕದಂದ್ರೆ ಫುಲ್ ಒಣಕ್ಬೇಕು, ಒಣಗಿಸ್ಬೇಕು, ನೆರಳಲ್ಲೇ ಒಣಗಿಸ್ಬೇಕು, ಬಿಸಿಲು ತಾಗಿಸ್ಬಾರ್ದು. ಅದಾದ್ಮೇಲೆ ಅದನ್ನ ತಗೊಂಡು ಏನ್ ಮಾಡ್ತಾ ಇದ್ರು ಅಂದ್ರೆ, ಆಮೇಲೆ ಈ ಮಣ್ಣಿನ ಪಾತ್ರೆ ಯಾವತ್ತು ತಿಳ್ಕೊಳ್ಳಿ, ರಾಗಿ ಹುಟ್ಟು ಉಪಯೋಗಿಸೋ ಮುಂದೆ ಕಬ್ಬಿಣದ ಪಾತ್ರೆಗಳು ಉಪಯೋಗಿಸ್ಬೇಡಿ. ಕಬ್ಬಿಣ ಪಾತ್ರೆನಲ್ಲಿ ಅಷ್ಟು ನೀಟಾಗಿ ಬರಲ್ಲ, ಇದು ಬರುತ್ತೆ, ಮಣ್ಣಿನ ಪಾತ್ರನೇ ಸಿಗುತ್ತೆ,
1: ಮಡಿಕೆ
0: ಬಾಂಡ್ಲಿ ಟೈಪ್ ಸಿಗುತ್ತೆ, ಬಾಂಡ್ಲಿನೇ ಸಿಗುತ್ತೆ, ನೋಡಕ್ ಬಾಂಡ್ಲಿ ಇದ್ದಂಗೆ ಇರುತ್ತೆ ಅಷ್ಟೇ. ಅದನ್ನ ಸ್ವಲ್ಪ ಒಲೆ ಮೇಲೆ ಬಿಸಿ ಮಾಡಿ ಸ್ವಲ್ಪ ಒಂದೊಂದು ಸ್ಪೂನ್ ಅಷ್ಟು ಹಾಕ್ಬಿಟ್ಟು ಬಟ್ಟೆ ತಗೊಂಡು ಒಂದು ಕಾಟನ್ ಬಟ್ಟೆ ತಗೊಂಡು ಸಡನ್ ಆಗಿ ಅದ್ರ ಮೇಲೆ ಇಡಬೇಕು. ಅಂದ್ರೆ ನಾವು ರಾಗಿ ಮೇಲಿಟ್ರೆ ಅದು ಕೆಳಗಡೆ ಅರಳುತ್ತೆ, ಪಾಪ್ಕಾರ್ನ್ ಬರುತ್ತಲ್ಲ ಪುರಿ ತರ ಅರಳುತ್ತೆ. ಅವಾಗ ನಿಧಾನಕ್ಕೆ ಅದನ್ನ ಎಲ್ಲ ಅರಳಿದ್ಮೇಲೆ ತೆಗೆದು ಹೊರಗಿಟ್ಕೊಂಡು ಎಲ್ಲಾ ತರ ಆತರ ಹರಳ್ ಮಾಡ್ಕೊಂಡ್ಬಿಡ್ಬೇಕು, ಎಲ್ಲಾ ರಾಗಿನ ಹರಳ್ ಮಾಡ್ಕೊಂಡು ಮತ್ತೆ ಅದನ್ನ ಮಿಕ್ಸಿಗೆ ಹಾಕೋಬೇಕು. ಮಿಕ್ಸಿಗೆ ಅಥವಾ ನೀವು ಮಿಷಿನ್ ಕೊಡ್ತೀರ ಅದುವೇ ಬಿಟ್ಟಿದ್ದು. ಪೌಡರ್ ಮಾಡ್ಕೊಟ್ಟು ಪೌಡರ್ ಮಾಡ್ಕೊಳ್ಳಿ. ಪೌಡರ್ ಮಾಡ್ಕೊಂಡು ಅದು ಏನಾಗುತ್ತೆ ಅಂದ್ರೆ, ನೀವು ರಾಗಿ ಹಿಟ್ಟು ಅಂತ ನೀವು ಗೆಸ್ ಮಾಡಕ್ಕೆ ಆಗಲ್ಲ, ಯಾಕಂದ್ರೆ ಅರಳಲ್ಲಿ ಬಿಳಿ ಬಿಳಿ ಬಿಳಿಯಾಗಿ ಬಂದಿರುತ್ತಲ್ಲ, ಬೆಳ್ಳಗಿರುತ್ತೆ ಪೌಡರ್,
1: ವೈಟಾಗಿರುತ್ತೆ,
0: ತುಂಬಾ ಬೆಳ್ಳಗಿರುತ್ತೆ ಪೌಡರ್. ಆ ಪೌಡರ್ ಏನ್ ಮಾಡ್ತಾರೆ, ಒಂದ್ ಕಡೆ ಸ್ಟಾಕ್ ಮಾಡಿ ಇಟ್ಕೊಂಡು ನಾವು ಉಂಡೆ ಮಾಡ್ಬೇಕು. ಅಂದ್ರೆ ಈಗ ಇದ್ರಲ್ಲಿ ಅಂಗನವಾಡಿನಲ್ಲಿ ಉಂಡೆ ಕಟ್ಕೊಡ್ತಾರೆ, ಅದೇ ರೀತಿ ನೀವು ಬೆಲ್ಲನ ಕರಗಿಸ್ಬಿಟ್ಟು ಮಾಡ್ಬೇಕು. ಅಂದ್ರೆ ಈಗ ಇದ್ರಲ್ಲಿ ಅಂಗನವಾಡಿನಲ್ಲಿ ಉಂಡೆ ಕಟ್ಕೊಡ್ತಾರೆ, ಅದೇ ರೀತಿ ನೀವು ಬೆಲ್ಲನ ಕರಗಿಸ್ಬಿಟ್ಟು ಚೆನ್ನಾಗಿ ನೀರಲ್ಲಿ ಬೆಲ್ಲ ಕರಗಿಸಿ ಸ್ವಲ್ಪ ಬಿಸಿ ಮಾಡಿ ಈ ಹಿಟ್ಟಿಗೆ ಹಾಕೊಂಡು ಅದಕ್ಕೆ ಉಂಡೆ ಮಾಡಿ ಕೊಟ್ರೆ ನಿಜವಾಗ್ಲೂ ಆರೋಗ್ಯಕ್ಕೆ ಅದು ವಯಸ್ಸಾದವರಿಗಂತೂ
1: ಬೆಲ್ಲ ಯೂಸ್ ಮಾಡೋಣ.
0: ಬೆಲ್ಲದ ನೀರಲ್ಲೇ ಹಾಕಿ,
1: ಬೆಲ್ಲದ ನೀರಲ್ಲಿ
0: ಬೆಲ್ಲ ಚೆನ್ನಾಗಿ ಕುದಿಸಿ ಅದನ್ನ ಹಿಟ್ಟೊಳಗೆ ಹಾಕಿ ಉಂಡೆ ಕಟ್ಬೇಕು.
1: ಗಂಜಿ ತರ ಮಾಡಿನೂ ಕುಡಿಬೋದಲ್ಲ ಮೇಡಮ್?
0: ಗಂಜಿನೂ ಕುಡಿಬಹುದು, ಆದ್ರೆ ಗಂಜಿ ಅಂದ್ರೆ ಯಾವಾಗ್ಲೂ ಮಾಡಕ್ ಆಗಲ್ವಲ್ಲ. ಈ ಉಂಡೆ ಮಾಡಿಟ್ರೆ ಒಂದೊಂದು ಉಂಡೆ ಕೊಟ್ರು ಮಕ್ಳು ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಳು, ಯಾಕಂದ್ರೆ ವೈಟ್ ಇರುತ್ತೆ ಉಂಡೆ, ಬೆಲ್ಲ ಇರುತ್ತೆ, ಅದನ್ನ ಇಷ್ಟೇನೆ, ಅದ್ರಲ್ಲಿ ಏನು ಇಲ್ಲ. ಆರೋಗ್ಯಕ್ಕೆ ಮಾತ್ರ ತುಂಬಾ ಒಳ್ಳೇದು, ಯಾವ್ದೇ ನಿಶಕ್ತಿ ಬರಲ್ಲ ವಯಸ್ಸಾದವ್ರಿಗೆ. ಸ್ವಲ್ಪ ಸುಸ್ತು ಬೇಗ ಆಗುತ್ತೆ ಅಂತಾರಲ್ಲ, ನಡೆದಾಡೋದಾಗಲ್ಲ, ಕುತ್ಕೊಳ್ಳೋಕೆ.
1: ಬೇಸಿಗೆ ಸಂದರ್ಭದಲ್ಲಂತೂ ನಿಜವಾಗ್ಲು ತುಂಬಾ ದಾಹ ಜಾಸ್ತಿ ಆಗ್ತಾ ಇದೆ ಮೇಡಮ್.
0: ಅದೇ ಪಾನೀಯ ಮಾಡ್ಕೋಬಹುದು,
1: ಅದೇ ಆ ತರ ಮಾಡ್ಕೊಂಡು.
0: ಇನ್ನೊಂದು ಮೇಡಮ್, ನೀವು ಪಾನೀಯ ಮಾಡ್ಕೋಬೇಕಾದ್ರೆ ಪಾನೀಯ ಮಾಡ್ತೀರಾ? ಒಪ್ಕೋತೀನಿ. ಪಾನೀಯ ಮಾಡೋ ಮುಂದೆ ಏಲಕ್ಕಿ ಹಾಕಿದ್ಕಿನ ಹೆಚ್ಚಾಗಿ ನಿಮಗೆ ಇದು ಬರುತ್ತೆ ನೋಡಿ, ಪುದೀನ ಸೊಪ್ಪ ಬರುತ್ತೆ.
1: ಹೌದು,
0: ಪುದೀನ ಸೊಪ್ಪನ ಸ್ವಲ್ಪ ತೊಳೆದು ಬಿಟ್ಟು ಚೆನ್ನಾಗಿ ತೊಳಿರಿ, ಅದ ಪಾನೀಯಕ್ಕೆ ಹಾಕಿ ಒಂದ್ ಎರಡ್ ನಿಮಿಷ ಬಿಡಿ,
1: ಅದ್ರಲ್ಲಿ ಹಾಕಿ,
0: ಅದ್ರಲ್ಲಿ ಹಾಕೊಳ್ಳಿ. ಇನ್ನೊಂದ್ ಬರುತ್ತೆ ನಿಮಗೆ ಗೊತ್ತಿದೆಯಲ್ಲ, ನಮ್ ಕಡೆ ನಾವು ರಾಯಚೂರು ಕಡೆ ಎಲ್ಲ ಕಾಮಕಸ್ತೂರಿ ಅಂತ ಹೇಳ್ತೀವಿ ಅದಕ್ಕೆ, ಅದು ಒಂಥರ ಸ್ಮೆಲ್ ಇರುತ್ತೆ. ಆರೋಗ್ಯಕ್ಕೆ ಮಾತ್ರ ತುಂಬಾ ಒಳ್ಳೇದು ಮೇಡಮ್, ಅದು ಅದು ಗ್ರೀನ್ ಆಗಿರುತ್ತೆ, ಮನೆ ಮುಂದೆ ಬೆಳೀತದೆ ಅದು. ಅದನ್ನ ಆ ಎಲೆನು ಹಾಕೊಂಡ್ರೆ ತುಂಬಾ ಒಂಥರ ಸುವಾಸನೆ ಇರುತ್ತೆ, ಮತ್ತೆ ಆರೋಗ್ಯಕ್ಕೂ ತುಂಬಾ ಒಳ್ಳೇದು.
1: ತಗೊಳ್ಳಕ್ಕೂ ತುಂಬಾ
0: ಇಷ್ಟಪಡ್ತಾರೆ ತುಂಬಾ. ಅಲ್ಲ ಅದೊಂಥರ ಸ್ಮೆಲ್, ಕುಡಿತಾ ಇದ್ರೆ ಒಂಥರ ಘಮ ಇರುತ್ತೆ ಬಾಯಿ ಒಳಗಡೆ, ಅಷ್ಟು ಚೆನ್ನಾಗಿ ಬರುತ್ತೆ. ಅದನ್ನು ಹಾಕೋಬಹುದು ಮೇಡಮ್, ತುಂಬಾ ಚೆನ್ನಾಗಿರುತ್ತೆ, ಮಾಡಿ ನೋಡಿ.
1: ಪ್ರೀತಿ ಕೇಳಿದ್ರೆ ಇದುವರೆಗೆ ಕೇಳಿದರಲ್ಲವೇ ರಾಗಿ ದೋಸೆ ಮಾಡುವುದು ಯಾವ ರೀತಿ ಅಂತ, ಮತ್ತೆ ಮಕ್ಕಳಿಗೆ ಬೇಸಿಗೆ ಸಂದರ್ಭದಲ್ಲಿ ರಾಗಿ ಸರಿ ಮಾಡುವುದು ಮಾಡುವುದರ ಬಗ್ಗೆ ಹಾಗೂ ರಾಗಿಯಿಂದ ತಯಾರಿಸುವ ಹುರಿ ಹಿಟ್ಟು ಬಗ್ಗೆ ತುಂಬಾ ಅರ್ಥಪೂರ್ಣವಾಗಿ ನಮ್ಮ ಪ್ರೀತಿಯ ಕೇಳುಗರಿಗೆ ತಿಳಿಸಿಕೊಟ್ಟಿದ್ದಾರೆ. ಇವರಿಗೆ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಪರವಾಗಿ ಹಾಗೂ ಪ್ರೀತಿಯ ಕೇಳುಗರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸೋಣವೇ. ಧನ್ಯವಾದಗಳು ಮೇಡಮ್.
0: ಧನ್ಯವಾದಗಳು ಮೇಡಮ್. ನನ್ನನ್ನು ಇಲ್ಲಿ

0: บัดวันนี
1: ಮೈರಾಡ ನೆರವಿನ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.4 ತರಂಗಾಂತರಗಳನ್ನು ಕೇಳುವವರಿಗೆಲ್ಲ ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ದಿನ ನಮ್ಮ ಧ್ವನಿ ರೇಡಿಯೋ ಕೇಂದ್ರದಲ್ಲಿ ಆರ್ ವೆಂಕಟೇಶಪ್ಪ ಕೃಷಿ ವಿಶ್ವವಿದ್ಯಾನಿಲಯ ಜಿಕೆವಿಕೆಯಲ್ಲಿ 40 ವರ್ಷಗಳ ಕಾಲ ಕಾರ್ಯನಿರ್ವಹಿಸಿದ್ದು ಈಗ ನಿವೃತ್ತಿ ಹೊಂದಿ ಮಾಲೂರು ತಾಲೂಕಿನ ಮಾಸ್ತಿ ಹೋಬಳಿಯ ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ ತೋಟಗಾರಿಕಾ ರೈತ ಉತ್ಪಾದಕರ ಕಂಪನಿಯಲ್ಲಿ ಸಿಇಒ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು ರಾಸಾಯನಿಕ ಮತ್ತು ಸಾವಯವ ಕೃಷಿ ಪದ್ಧತಿ ಕುರಿತು ಸಂದರ್ಶನ ಕಾರ್ಯಕ್ರಮ ನೀಡಲು ಹಾಜರಿದ್ದಾರೆ. ಇವರಿಗೆ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್.
2: ನಮಸ್ಕಾರ.
1: ಈ ಕಾರ್ಯಕ್ರಮವನ್ನ ಸಂದರ್ಶಿಸುವವರು ಶ್ರೀಯುತ ಅಮರೇಶ್ ರವರಿಂದ ಕೇಳಿ.
3: ನಮಸ್ತೆ ಸರ್, ತಮ್ಮ ಪರಿಚಯದೊಂದಿಗೆ ಕಾರ್ಯಕ್ರಮ ಪ್ರಾರಂಭಿಸೋಣ.
2: ನಮಸ್ಕಾರ, ನನ್ನ ಹೆಸರು ಆರ್ ವೆಂಕಟಪ್ಪ ಅಂತೇಳಿ. ನನ್ನ ವೃತ್ತಿ ಕೃಷಿ ವಿಶ್ವವಿದ್ಯಾನಿಲಯ ಜಿಕೆವಿಕೆಯಲ್ಲಿ ಸುಮಾರು 40 ವರ್ಷಗಳ ಕಾಲ ಸೇವೆ ಮಾಡಿ ನಾನೀಗ ನಿವೃತ್ತಿ ಹೊಂದಿದ್ದೇನೆ. ಈಗ ನಮ್ಮ ಮಾಲೂರು ತಾಲೂಕು ಮಾಸ್ತಿ ಹೋಬಳಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ತೋಟಗಾರಿಕಾ ರೈತ ಉತ್ಪಾದಕರ ಕಂಪನಿಯಲ್ಲಿ ಸಿಇಒ ಆಗಿ ಕೆಲಸ ನಿರ್ವಹಿಸ್ತೀನಿ.
3: ಸರ್, ಬಹಳಷ್ಟು ಸಂತೋಷ. ಯಾಕೆಂದ್ರೆ ಈಗ ಸಾಕಷ್ಟು ಈಗಿನ ಕಾಲ ಏನು ನಾವೇನು ಅಂದ್ಕೊಂಡಿದ್ದೀವಿ ಅಂದರೆ ಕೃಷಿ ಕ್ಷೇತ್ರದಲ್ಲಿ ಬಹಳಷ್ಟು ಬದಲಾವಣೆಗಳನ್ನ ನೋಡಿದ್ದೀವಿ. ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ಒಂದು ಇಡೀ ದೇಶ ಆಗಿರ್ಬೋದು, ಜಗತ್ತಾಗಿರ್ಬೋದು, ಎಲ್ಲ ರಂಗಗಳಿಗಿಂತ ಶ್ರೇಷ್ಠ ರಂಗ ಅಂದ್ರೆ ಕೃಷಿ ರಂಗ. ಆ ಒಂದು ಕೃಷಿ ಕ್ಷೇತ್ರದಲ್ಲಿ ತಾವು ಸಾಕಷ್ಟು ಅನುಭವ ಮತ್ತು ಸಾಕಷ್ಟು ಪರಿಶ್ರಮದಿಂದ ಮೇಲೆ ಬಂದು ಈ ಒಂದು ರಂಗದಲ್ಲಿ ನೀವು ಬಹಳಷ್ಟು ಹೆಸರನ್ನು ಗಳಿಸಿದ್ದೀರಿ. ಅದೇ ರೀತಿಯಲ್ಲಿ ಇವತ್ತಿನ ಕಾರ್ಯಕ್ರಮ ನಮ್ಮ ಒಂದು ನಮ್ಮ ಧ್ವನಿ ರೇಡಿಯೋ ಕೇಂದ್ರದಿಂದ ರೈತ ಬಾಂಧವರಿಗೆ, ಎಲ್ಲರೂ ಕೃಷಿ ಮಾಡ್ತಾ ಇದ್ದಾರೆ, ಆದರೆ ಕೃಷಿಯಲ್ಲಿ ಯಾವ ರೀತಿ ಮಾಡಬೇಕು? ಈಗ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಈ ಆಧುನಿಕ ಯುಗದಲ್ಲಿ ಯಂತ್ರೋಪಕರಣಗಳು ಮತ್ತೆ ಸಿಕ್ಕಾಪಟ್ಟೆ ಅವಳಿ ಇದೆ. ಹಾಗಾಗಿ ಇಂದಿನ ಕೃಷಿಗೂ ಈಗಿನ ಕೃಷಿಗೂ ಇರ್ತಕ್ಕಂತ ಒಂದು ಬದಲಾವಣೆ ಮತ್ತು ವ್ಯತ್ಯಾಸಗಳ ಬಗ್ಗೆ ಒಂದು ಮಾತಾಡೋಣ ಅಂತ ತಮ್ಮನ್ನ ನಾವು ಬರಮಾಡಿಕೊಂಡಿದೀವಿ. ಇದ್ರ ಬಗ್ಗೆ ನಮ್ಮ ರೈತರಿಗೆ ತಿಳಿಸಿದಾಗ ಏನಾಗುತ್ತೆ ಅಂದ್ರೆ ನಾವು ಏನ್ ಮಾಡಬಹುದು, ನಾವು ಯಾಕೆ ಕೃಷಿ ರಂಗದಲ್ಲಿ ಬಹಳಷ್ಟು ಖರ್ಚನ್ನ ಹೆಚ್ಚಿಗೆ ಮಾಡ್ಕೊತಾ ಇದೀವಿ, ಆದ್ರೆ ನಮ್ಗೆ ಇಳುವರಿ ಆಗಿರ್ಬೋದು, ಒಳ್ಳೆ ಫಸಲಾಗಿರ್ಬೋದು ಏನು ಸಿಗ್ತಾ ಇಲ್ಲ ಅನ್ನೋ ಒಂದು ಸಾಕಷ್ಟು ತರಬೇತಿಗಳಿರ್ಬೋದು, ಆದ್ರೆ ಒಂದು ನಾವು ಒಂದು ಅವರ ಒಂದು ಗಮನಕ್ಕೆ ತರೋದಕ್ಕೆ ನಾವೇನು ಈ ಒಂದು ಕಾರ್ಯಕ್ರಮದಲ್ಲಿ ಇಷ್ಟಪಡ್ತಾ ಇದ್ದೀವಿ ಸರ್. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಸಾವಯವ ಕೃಷಿ ಮತ್ತು ರಾಸಾಯನಿಕ ಕೃಷಿ ಇರುವ ವ್ಯತ್ಯಾಸ ಮತ್ತು ಇದರ ಉಪಯೋಗಗಳ ಬಗ್ಗೆ ತಿಳಿಸ್ಕೊಡಿ ಸರ್.
2: ಸಂತೋಷ, ನಾವು ಈಗಾಗಲೇ ತಮಗೆ ಗೊತ್ತಿರುವಂತೆ ಒಂದು 40-50 ವರ್ಷಗಳ ಹಿಂದೆ ಏನ್ ಸ್ಥಿತಿ ಅನ್ನೋದನ್ನ ನಾವು ಗಮನಿಸಿದಾಗ ನಮ್ಮಲ್ಲಿ ಸ್ವಾಭಾವಿಕ ಸಂಪತ್ತು ಮತ್ತು ನಮ್ಮ ಸಂಪತ್ತುಗಳು ನಮ್ಮ ಸುತ್ತಮುತ್ತ ಬೇಕಾದಷ್ಟಿತ್ತು. ಜಮೀನಲ್ಲದೆ ಕೃಷಿ ಮತ್ತು ಪೂರಕ ಚಟುವಟಿಕೆಗಳಾಗಿರ್ತಕ್ಕಂಥ ಪಶುಸಂಗೋಪನೆ ಆಗಿರ್ಬೋದು, ಕುರಿ ಕೋಳಿ ಮೇಕೆ ಎಲ್ಲ ಸಂಪತ್ತುಗಳು ಹೇರಳವಾಗಿ ದೊರೀತಾ ಇತ್ತು. ಅಂತಹ ಸಂದರ್ಭದಲ್ಲಿ ನಮ್ಮ ಜಮೀನನ್ನು ಬಹಳ ಸೊಗಸಾಗಿ ನಾವು ಕಾಪಾಡ್ಕೊಂಡು ಬರ್ತಾ ಇದ್ವಿ. ಆ ಸಂಪತ್ತನ್ನು ಯಥೇಕ್ಷವಾಗಿ ಬಳಕೆ ಮಾಡಿ ನಮ್ಮ ಸಂಸಾರಕ್ಕೆ ಅನುಗುಣವಾಗಿ ನಮಗೆ ಎಷ್ಟು ಬೇಕಷ್ಟು ಯಾವುದೇ ರೀತಿಯಲ್ಲಿ ಅಡಚಣೆ ಇಲ್ಲದೆ ನಾವು ಫಸಲನ್ನು ಪಡಿತಾ ಇದ್ವಿ. ಸುಮಾರು 60-65 ಒಂದು ಆಸುಪಾಸಿನಲ್ಲಿ ನಾವು ಭಾರತ ನಮ್ಮ ಒಂದು ಕ್ಷಾಮವನ್ನು ನಾವು ಎದುರಿಸಬೇಕಾದಂಥ ಪರಿಸ್ಥಿತಿ ಬಂತು. ಆ ಸಂದರ್ಭದಲ್ಲಿ ನಾವು ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಆಹಾರ ಸಮಸ್ಯೆ ಎದುರಾದಾಗ ನಾವು ವಿದೇಶಗಳಿಂದ ಕೆಲವನ್ನ ನಾವು ಆಮದು ಮಾಡೋ ಅದನ್ನು ನಾವು ಸ್ವಾವಲಂಬಿಗಳಾಗಬೇಕಾದ್ರೆ ನಾವು ಅಲ್ಲಿಂದ ಎಷ್ಟು ದಿವಸ ಅಂತ ಇದು ಅವಲಂಬನೆ ಆಗೋದು ಬೇಡ ಅಂತೇಳಿ ನಾವು ಹೊಸ ಹೊಸ ತಳಿಗಳನ್ನು ಬಳಕೆ ಮಾಡಲಿಕ್ಕೆ ಪ್ರಯತ್ನ ಪಟ್ವಿ. ಅಂತಹ ಸಂದರ್ಭದಲ್ಲಿ ನಮಗೆ ಈ ನಮ್ಮಲ್ಲಿ ಸಿಗ್ತಕ್ಕಂಥ ಒಂದು ಸಾವಯವ ಗೊಬ್ಬರ ಏನು ಬಳಕೆ ಮಾಡ್ತಾ ಇದ್ರು ಅದ್ರ ಜೊತೆಗೆ ಇನ್ನೂ ಹೆಚ್ಚಿನ ಪೋಷಕಾಂಶಗಳು ಬೇಕಾಗಿರ್ತಕ್ಕಂಥ ಸಂದರ್ಭ ನಾವು ಸ್ವಲ್ಪ ಮಟ್ಟಿಗೆ ರಾಸಾಯನಿಕ ಗೊಬ್ಬರ ಮೊರೆ ಹೋಗ್ಬೇಕಾಯ್ತು. ಹಾಗಾಗಿ ನಾವು ಪ್ರಾರಂಭದಲ್ಲಿ ಬಿತ್ತನೆ ಬೀಜ ಹೊಸದಾಗಿ ಮೊದಲೆಲ್ಲ ಸ್ಥಳೀಯ ಬಿತ್ತನೆ ಬೀಜಗಳನ್ನು ಬಳಕೆ ಮಾಡ್ತಾ ಇದ್ವಿ. ಈ ಕ್ಷಾಮವನ್ನು ನಿವಾರಣೆ ಮಾಡಬೇಕಾದ್ರೆ ನಾವು ಆಧುನಿಕ ಸುಧಾರಿತ ಬಿತ್ತನೆ ಬೀಜವನ್ನು ಬಳಕೆ ಮಾಡಬೇಕಾಯ್ತು. ಅದಕ್ಕೆ ಅನುಗುಣವಾಗಿ ನಾವು ನಮ್ಮ ಸಾವಯವ ಗೊಬ್ಬರದ ಜೊತೆಗೆ ರಾಸಾಯನಿಕ ಗೊಬ್ಬರಗಳನ್ನು ಸ್ವಲ್ಪ ಮಟ್ಟಿಗೆ ಬಳಕೆ ಮಾಡೋಕ್ಕೆ ಪ್ರಾರಂಭ ಮಾಡಿದ್ವಿ. ತದನಂತರ ಏನಾಯಿತು, ರಾಸಾಯನಿಕ ಗೊಬ್ಬರದ ಜೊತೆಗೆ ಅದಕ್ಕೆ ಸ್ವಲ್ಪ ಮಟ್ಟಿಗೆ ಬೇರೆ ಕಡೆಯಿಂದ ನಮ್ಮ ಇದರಲ್ಲಿ ಬಂದಂಥ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಕೀಟಗಳು ರೋಗಗಳು ಸ್ವಲ್ಪ ಸ್ವಲ್ಪ ಬರಲಿಕ್ಕೆ ಪ್ರಾರಂಭ ಆಯಿತು. ಯಾವಾಗ ಪ್ರಾರಂಭ ಆಯಿತು, ನಾವು ಸಹ ನಮ್ಮ ಏನು ರಾಸಾಯನಿಕ ಗೊಬ್ಬರ ಜೊತೆಗೆ ರಾಸಾಯನಿಕ ಕೀಟನಾಶಕಗಳು ಮತ್ತು ರೋಗನಾಶಕಗಳನ್ನು ಬಳಕೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ. ತದನಂತರ ಏನಾಯಿತು, ಕಳೆನಾಶಕ ಕಳೆನಾಶಕ ಬಳಕೆ ಮಾಡ್ತಕ್ಕಂಥದ್ದು, ಬೀಜೋಪಚಾರ ಮಾಡ್ತಕ್ಕಂಥದ್ದು, ಎಲ್ಲ ರಾಸಾಯನಿಕಗಳಿಂದನೇ ಮುಳುಗಿ ತೇಳ್ತಕ್ಕಂಥ ಸ್ಥಿತಿ. ನಾವೇ ಸ್ವಲ್ಪ ಪ್ರಮಾಣದಲ್ಲಿ ಇದ್ದಿದ್ದು ಯಥೇಚ್ಛವಾಗಿ ಬಳಕೆ ಮಾಡ್ತಕ್ಕಂಥ ಸನ್ನಿವೇಶವನ್ನು ನಾವು ಮಾಡ್ತೀವಿ. ಇವತ್ತೇನಾಗಿದೆ, ಪ್ರಾರಂಭದಲ್ಲಿ ಭೂಮಿ ಆ ಮಣ್ಣು ಬಹಳ ಶ್ರೇಷ್ಠವಾಗಿ ಕ್ರಮೇಣ ಬರ್ತಾ ಬರ್ತಾ ರಾಸಾಯನಿಕ ಗೊಬ್ಬರ, ರಾಸಾಯನಿಕ ಔಷಧಿ, ರಾಸಾಯನಿಕ ಕಳೆನಾಶಕ ಎಲ್ಲೂ ರಾಸಾಯನಿಕಗಳಿಂದ ತುಂಬಿ ಹೋಗಿದ್ದರಿಂದ ಆ ಭೂಮಿಯಲ್ಲಿರ್ತಕ್ಕಂಥ ಏನು ನಮ್ಮ ಸಾವಯವ ಗೊಬ್ಬರದಲ್ಲಿ ನಮ್ಮ ಹಿರಿಯರು ಹಾಕಿ ಬೆಳೆಸಿ ಸಂಪತ್ಭರಿತವಾಗಿರ್ತಕ್ಕಂಥ ಮಣ್ಣಿನಲ್ಲಿ ಇದ್ದಂಥ ಸೂಕ್ಷ್ಮ ಜೀವಿಗಳು ನಶಿಸಿ ಹೋಗ್ತಾ, ಹೀಗಾಗಿ ಆ ಭೂಮಿಯ ಸತ್ವವನ್ನು ಕಳೆದುಕೊಳ್ತಕ್ಕಂಥ ಸ್ಥಿತಿ ಎದುರಾಯಿತು. ಈಗೇನಾಗಿದೆ, ನಮ್ಮ ರೈತರು ಸಾರ್ ಇಳುವರಿ ಬರ್ತಾ ಇಲ್ಲ, ಇಳುವರಿ ಬರ್ತಾ ಇಲ್ಲ, ನಾವೇನು ಮಾಡೋದು ಹೇಗೆ ಅಂತೆಲ್ಲ ಇದಾಯ್ತು. ಇದು ಯಾವಾಗ ನಮ್ಮ ಸಾಮಾಜಿಕ ಆರ್ಥಿಕ ಮತ್ತು ನಮ್ಮ ಒಂದು ಆರ್ಥಿಕ ಅಭಿವೃದ್ಧಿ ಆಗೋ ದೃಷ್ಟಿಯಿಂದ ನಾವೆಲ್ಲ ಸ್ವಲ್ಪ ಮಟ್ಟಿಗೆ ಮಾಡ್ತದ್ದು ಹೋಗಿ ನಾವು ಮಿತಿಮೀರಿದ ಬಳಕೆಗಳನ್ನು ಬಳಕೆ ಮಾಡಿಕೊಂಡು ಇವತ್ತು ರಾಸಾಯನಿಕ ಕೃಷಿಯಿಂದ ಒಂದು ಮಣ್ಣಿನ ದುಸ್ಥಿತಿ ಹೇಳಲಾರದಷ್ಟು ಆಗಿದೆ. ಇವತ್ತು ನಾವೇನು ಇಳುವರಿ ಬರ್ತಾ ಇತ್ತು, ಕಡಿಮೆ ಖರ್ಚಿನ ಬೆಳೀತಂಥವರು ಇವತ್ತು ಹೇಳುವಾಗಿ ಖರ್ಚು ಮಾಡಿ ಇವತ್ತು ಖರ್ಚು ಮಾಡಿರ್ತಕ್ಕಂಥ ಹಣವನ್ನು ಪಡೆಯದೇ ಇರತಕ್ಕಂಥ ಸ್ಥಿತಿಯನ್ನು ನಾವು ನಿರ್ಮಾಣ ಮಾಡಿಕೊಂಡಿದ್ದೇವೆ. ಗುಣಮಟ್ಟದ ಉತ್ಪನ್ನ ಬೆಳೀತಾ ಇದ್ದಾರೆ. ಈ ದೇಶದಲ್ಲಿ ಈಗ ಇತ್ತೀಚೆಗೆ ನಮ್ಮ ವಿಶ್ವವಿದ್ಯಾಲಯಗಳು, ಸಂಘ ಸಂಸ್ಥೆಗಳೆಲ್ಲ ಸಂಶೋಧನೆ ಇದೆಲ್ಲ ಮಾಡಿ ಇವತ್ತು ಈ ಸಾವಯವ ಕೃಷಿಯನ್ನು ನಾವು ಮಾಡಬೇಕು ಅನ್ನೋ, ಅದಕ್ಕೆ ಹೆಚ್ಚಿಗೆ ಒತ್ತು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾವು ರೈತರಿಗೆ ಅದನ್ನು ನಾವು ಶಿಕ್ಷಣವನ್ನು ಕೊಟ್ಟು ನಾವು ಮಾಡ್ತಾ ಇದ್ದೀವಿ. ಹೇಗೆ, ಇವತ್ತು ಸಡನ್ನಾಗಿ ರಾಸಾಯನಿಕ ಗೊಬ್ಬರಗಳಿಂದ ಮುಕ್ತಿ ಆಗೋಕ್ಕಾಗುತ್ತಾ? ಖಂಡಿತವಾಗ್ಲೂ ಸಾಧ್ಯವಿಲ್ಲ. ಯಾಕೆಂದರೆ ನಾವು ಒಂದು ಪದ್ಧತಿಯನ್ನು ರೂಢಿ ಮಾಡಿಕೊಡ್ತಕ್ಕಂಥದ್ದು ತಕ್ಷಣ ಬಿಡಲಿಕ್ಕೆ ಸಾಧ್ಯವಾಗಲ್ಲ. ಇಂತಹ ಸಂದರ್ಭದಲ್ಲಿ ನಾವು ತ್ಯಾಗದ ಮನೋಭಾವವನ್ನು ರೂಢಿಸಿ ಇಳುವರಿನೂ ಕುಂಠಿತ ಆಗಬಾರ್ದು, ಜಮೀನು ಸಹ ಆರೋಗ್ಯದ ಹದಗೆಟ್ಟಿರ್ತಕ್ಕಂಥ ಸುಧಾರಣೆ ಆಗಬೇಕು, ಇಳುವರಿಯಲ್ಲೂ ಸ್ವಲ್ಪ ಮಟ್ಟಿಗೆ ನಾವು ತೇರ್ಗಡೆ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾವೇನು ಮಾಡಬೇಕು. ಇವತ್ತು ಕಳೆದು ಹೋಗಿರ್ತಕ್ಕಂಥ ಒಂದು ಸಂಪತ್ತು ನಾಶವಾಗಿರ್ತಕ್ಕಂಥದ ಪುನಃ ಚೇತನೆ ಮಾಡಬೇಕಾದ್ರೆ ಇವತ್ತು ಸಾವಯವ ಗೊಬ್ಬರ ಅನಿವಾರ್ಯ ಅಥವಾ ಬೇಸಾಯ ಅನಿವಾರ್ಯ. ಏನು ಸಾವಯವ ಬೇಸಾಯ ಅಂದ್ರೆ ಏನು? ಏನು ರಾಸಾಯನಿಕ ಗೊಬ್ಬರಗಳು ಪ್ರತಿಯೊಂದು ರಾಸಾಯನಿಕಗಳಿಂದ ಬೇಸಾಯ ಮಾಡ್ತಕ್ಕಂಥದನ್ನ ಪೂರ್ಣ ಪ್ರಮಾಣದಲ್ಲಿ ನಿಲ್ಲಿಸಿ ಹಂತ ಹಂತವಾಗಿ ಸಾವಯವ ಗೊಬ್ಬರಗಳಲ್ಲಿ ಪ್ರತಿಯೊಂದು ಕೃಷಿ ಪರಿಕರಗಳಾಗಿರ್ತಕ್ಕಂಥ ಬಿತ್ತನೆ, ಬೀಜ, ಗೊಬ್ಬರ, ಔಷಧಿ ಎಲ್ಲವೂ ರಾಸಾಯನಿಕಗಳು ಮುಕ್ತವಾಗಿ ರಾಸಾಯನಿಕಗಳನ್ನು ಬಿಟ್ಟು ಒಂದು ಬರೀ ಈ ಒಂದು ಪದಾರ್ಥಗಳನ್ನು ಬೆಳೆಸುವ ಮೂಲಕ ಮಣ್ಣಿನ ಆರೋಗ್ಯ ಕಾಪಾಡಿಕೊಂಡು ನಮ್ಮ ಸ್ಥಿತಿಗತಿಗಳನ್ನು ಸುಧಾರಿಸಿಕೊಳ್ಳಕ್ಕೆ ಇಳುವರಿ ಪ್ರಮಾಣವನ್ನು ಹಂತ ಹಂತವಾಗಿ ಹೆಚ್ಚಿಸಿಕೊಂಡು ಮಾಡ್ತಕ್ಕಂಥ ಬೇಸಾಯವೇ ಇವತ್ತು ಸಾವಯವ ಕೃಷಿ ಅಂತ ನಾವು ಹೇಳ್ತೀವಿ. ಸೊ ಹೀಗಾಗಿ ಸಾವಯವ ಕೃಷಿ ಪದ್ಧತಿಗಳು ಯಾವ್ದು ಅಂದಾಗ ಒಂದು ಏನಾಗುತ್ತೆ, ರಾಸಾಯನಿಕ ಗೊಬ್ಬರದಿಂದ ನಾವು ಪೂರ್ಣವಾಗಿ ಅದನ್ನು ಬಿಟ್ಟು ಈ ಬೇಸಾಯಕ್ಕೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಇಂಥ ಸಂದರ್ಭದಲ್ಲಿ ನಾವು ಒಂದು 4-5 ವರ್ಷಗಳ ಕಾಲ ಸಾವಯವ ಮತ್ತು ರಾಸಾಯನಿಕ ಎರಡು ಮಿಶ್ರಣ ಬೇಸಾಯ ಮಾಡಿದಾಗ ಮಾತ್ರ ಹಂತ ಹಂತವಾಗಿ ಭೂಮಿ ಫಲವತ್ತತೆಯನ್ನು ನಾವು ಕಾಪಾಡಿಕೊಂಡು ಸ್ಥಿರ ಕೃಷಿಯನ್ನು ಸುಸ್ಥಿರ ಕೃಷಿಯನ್ನಾಗಿ ನಾವು ಪರಿವರ್ತನೆ ಮಾಡ್ಕೋಬಹುದು. ಈಗ ಸಾವಯವ ಪದ್ಧತಿಗಳೇನು ಅಂದಾಗ ಒಂದು ನಮ್ಮಲ್ಲಿ ನೈಸರ್ಗಿಕ ಸಂಪತ್ತುಗಳಾಗಿರ್ತಕ್ಕಂಥ ಸಾವಯವ ಗೊಬ್ಬರ ಅಥವಾ ತಿಪ್ಪೆ ಗೊಬ್ಬರ ಇದನ್ನು ನಾವು ಯಥೇಚ್ಛವಾಗಿ ಭೂಮಿಗೆ ಹಾಕಬೇಕಾಗ್ತದೆ. ಅದರಲ್ಲಿ ಮೊದಲೆಲ್ಲ ಪೋಷಕಾಂಶಗಳು ಸಿಗ್ತಾ ಇತ್ತು, ಯಾವಾಗ ಅದನ್ನು ಮರೆತುವೋ ಈಗ ರಾಸಾಯನಿಕ ಗೊಬ್ಬರ ಮರೆ ಹೋಗಬೇಕಾಗಿತ್ತು. ಈಗ ಪುನಃ ನಾವೇನು ಮಾಡಬೇಕು, ಸಾವಯವ ತಿಪ್ಪೆ ಗೊಬ್ಬರವನ್ನು ನಾವು ಬಳಕೆ ಮಾಡ್ಕೋಬೇಕು. ಎರಡನೇದಾಗಿ ಭೂಮಿ ಸ್ಥಿತಿ ಇದಾಗಬೇಕಾದ್ರೆ, ರೋಗ ಮುಕ್ತವಾಗಿ ಬೇಸಾಯ ಮಾಡಬೇಕಾದ್ರೆ ಬೆಳೆ ಪರಿವರ್ತನೆಯನ್ನು ಮಾಡಬೇಕಾಗ್ತದೆ. ಮತ್ತು ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ನಾವು ಪೋಷಕಾಂಶಗಳನ್ನು ಭೂಮಿಗೆ ಒದಿಸಬೇಕು. ನಾಲ್ಕನೇದೇನಪ್ಪ ಅಂದರೆ ಈ ಹಸಿರು ಎಲೆ ಗೊಬ್ಬರ ಒದಿಸ್ತಕ್ಕಂಥ ಬಿತ್ತನೆ ಬೀಜವನ್ನು ನಾವು ಮಾಡಬೇಕಾಗ್ತದೆ. ಅದರ ಅರ್ಥ ಏನು ಅಂದರೆ, ನಾವು ವರ್ಷದಲ್ಲಿ 3-4 ಬೆಳೆ ಬೆಳೀತಕ್ಕಂಥ ಸಂದರ್ಭದಲ್ಲಿ ಒಂದು 2 ತಿಂಗಳ ಕಾಲ ರಜವನ್ನು ಜಮೀನಿಗೆ ರಜವನ್ನು ಕೊಡುವುದರ ಮೂಲಕ ನಾವು ಹಸಿರು ಎಲೆ ಗೊಬ್ಬರಗಳಾಗಿರ್ತಕ್ಕಂಥ ಹಲವಾರು ಬಿತ್ತನೆ ಬೀಜಗಳಿದೆ. ಅದರಲ್ಲಿ ದ್ವಿದಳ ಧಾನ್ಯದ ಬೆಳೆಗಳಾದರೂ ಆಗ್ಬೋದು ಅಥವಾ ಪ್ರತ್ಯೇಕ ತಳಿಗಳಾಗಿರ್ತಕ್ಕಂಥ ಒಂದು ಇದು ಸನ್ನೆ ಎಂಬತ್ತು ಹೇಳ್ತೀವಿ, ಸೆಣಬು ಅಥವಾ ಡೈಯಂಚ, ಗ್ಲಿಸಿಡಿಯ ಸೊಪ್ಪು ಇಂಥದನ್ನೆಲ್ಲ ನಾವು ಬೆಳೆಯುವ ಮೂಲಕ ಒಂದು ಬದುಗಳ ಮೇಲೆ ಬೆಳೆಸಿ ಅದನ್ನು ತಿಪ್ಪೆಯಲ್ಲಿ ಹಾಕಿ ಮಾಗಿಸಿ ಭೂಮಿಗೆ ಸೇರಿಸ್ತಕ್ಕಂಥದ್ದು. ಎರಡನೇದಾಗಿ ದ್ವಿದಳ ಧಾನ್ಯಗಳನ್ನು ನಾವು ಭೂಮಿಗೆ ಚೆಲ್ಲಿ ಸುಮಾರು 40-45 ದಿವಸಗಳ ಸಂದರ್ಭದಲ್ಲಿ ಭೂಮಿಗೆ ಸೇರ್ತಕ್ಕಂಥದ್ದು. ಆಮೇಲೆ ಇದು ಗೊಬ್ಬರ ಬೀಜವನ್ನು ಬೆಳೆಸ್ತಕ್ಕಂಥದ್ದು. ಹೂ ಬರ್ತಕ್ಕಂಥ ಸಂದರ್ಭದಲ್ಲಿ, ಕಾಂಡ ಮೃದುವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಭೂಮಿಗೆ ಸೇರ್ತಕ್ಕಂಥದ್ದು ಒಂದು ಪದ್ಧತಿ, ವೈಜ್ಞಾನಿಕ ಪದ್ಧತಿ. ಇದರಿಂದ ಏನಾಗ್ತದೆ, 1 ಎಕರೆ ಪ್ರದೇಶದಲ್ಲಿ ಸುಮಾರು ಒಂದು 20-25 ಕೆಜಿ ನಾವು ಇದು ಏನು ಸೆಣಬು ಅಥವಾ ಡೈಂಚು ಮಾಡೋದ್ರಿಂದ ನಮಗೆ ಒಂದು 25-30 ಟನ್ ಅಷ್ಟು ನಮಗೆ ಇದು ಎಲೆ ಸಿಗುತ್ತೆ. ಅದರಲ್ಲಿ 3-4% ಶೇಕಡ ಸಾರಜನಕ, ರಂಜಕ, ಪೊಟ್ಯಾಶ್ ಇವೆಲ್ಲ ಸಿಗೋದ್ರಿಂದ ನಾವು ನೈಸರ್ಗಿಕವಾಗಿ ನೈಸರ್ಗಿಕ ಕೃಷಿಯತ್ತ ನಾವು ಬದಲಾವಣೆ ಒಂದಂತಾಗ್ತದೆ. ಇದು ಒಂದು. ಆಮೇಲೆ ಎರಡನೇದಾಗಿ ಹೆಚ್ಚಿಗೆ ಹಿಂಡಿಗಳ ಬಳಕೆ ಮಾಡ್ತಕ್ಕಂಥದ್ದು. ಹಿಂಡಿಗಳಲ್ಲಿ ನಮಗೆ ಕೃಷಿಗೆ ಬೇಕಾಗಿರ್ತಕ್ಕಂಥದ್ದು ಅದು ಬೇವಿನ ಹಿಂಡಿ ಆಗ್ಬೋದು, ಒಂಗೆ ಹಿಂಡಿ ಆಗ್ಬೋದು, ಇಂಥವುಗಳನ್ನೆಲ್ಲ ಬಳಕೆ ಮಾಡಿದಾಗ ಒಂದು ಪೋಷಕಾಂಶದ ಅಂಶ ಮತ್ತು ರೋಗನಾಶಕ ಅಂಶ ಇರತಕ್ಕಂಥ ಒಂದು ವಸ್ತುಗಳಿದ್ರೆ ಇದು ಒಂಗೆ ಮತ್ತು ಬೇವು, ಇದರಲ್ಲಿ ಪೋಷಕಾಂಶನೂ ಇದೆ, ರೋಗನಾಶಕ ಅಂಶಗಳು ಇದೆ. ಸೊ ಹೀಗಾಗಿ ಹಿಂಡಿಗಳ ಬಳಕೆಯನ್ನು ಸಹ ನಾವು ಮಾಡೋದ್ರಿಂದ ನಮ್ಮ ಭೂಮಿಯನ್ನು ಹಂತ ಹಂತವಾಗಿ ನಾವು ಸುಸ್ಥಿರ ಸ್ಥಿತಿಗೆ ಕೊಂಡೊಯ್ಯೋದಕ್ಕೆ ಸಹಾಯ ಆಗ್ತದೆ. ಸೊ ಅದರಿಂದ ಮೊದಲು ಪ್ರಾರಂಭದಲ್ಲಿ ನಾವು ಸಾವಯವ ಕೃಷಿಯನ್ನು ಪರಿಪೂರ್ಣವಾಗಿ ಮಾಡಬೇಕು ಅಂದಾಗ ಸಹಜವಾಗಿ ಮಾಮೂಲು ಇಳುವರಿ ಬರ್ತಕ್ಕಂಥದ್ದು ಸ್ವಲ್ಪ ಕುಂಠಿತವಾಗ್ತದೆ. ಕ್ರಮೇಣ ನಾವು ರಾಸಾಯನಿಕ ಭಾಗವನ್ನು ಕಡಿಮೆ ಮಾಡಿಕೊಳ್ತಾ ಸಾವಯವ ಪ್ರಮಾಣ ಇದು ಅಂಶವನ್ನು ಹೆಚ್ಚು ಹೆಚ್ಚಾಗಿ ಮಾಡ್ತಾ ಹೋದ ಅಲ್ಲಿ ಮುಂದಿನ 4-5 ವರ್ಷಗಳಲ್ಲಿ ನಾವು ಸಹಜ ಸ್ಥಿತಿಗೆ ಬರಬಹುದು. ಭೂಮಿ ಸ್ಥಿರತೆಯನ್ನು ಕಾಪಾಡ್ತದೆ, ಇಳುವರಿಯಲ್ಲೂ ಸಹ ನಾವು ಸುಧಾರಣೆ ಆಗ್ತದೆ. ಮುಂದಿನ ದಿನಗಳಲ್ಲಿ ನಾವು ಈ ಭೂಮಿಯನ್ನು ಕಾಪಾಡಿ ಅದರಿಂದ ಬರ್ತಕ್ಕಂಥ ರಾಸಾಯನಿಕ ಮುಕ್ತ ಬೇಸಾಯ ಮಾಡಿ ಅದರಲ್ಲಿ ಬರ್ತಕ್ಕಂಥ ಒಂದು ಪದಾರ್ಥಗಳನ್ನು ಬಳಕೆ ಮಾಡಿದಾಗ ಮಾನವನ ಆರೋಗ್ಯವೂ ಸಹ ಸುಧಾರಣೆ ಆಗ್ತದೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಸಂತೋಷ.
3: ಕರೆಕ್ಟ್ ಸರ್. ಯಾವುದೇ ಒಂದು ಈಗ ರೈತ ಏನಾಗಿದ್ದಾನೆ ಅಂದ್ರೆ ಅವನ ಮನಸ್ಥಿತಿ ಏನಾಗಿದೆ ಅಂದ್ರೆ ನಾನು ಪಕ್ಕದ ಒಂದು ರೈತನಿಗಿಂತನೂ ನಾನು ಇನ್ನೂ ಹೆಚ್ಚಿಗೆ ಬೆಳಿಬೇಕು, ಅವನಿಗಿಂತ ಇನ್ನೊಬ್ಬ ನಾನು ಇನ್ನ ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ದುರಾಸೆ ಅನ್ಬೋದು ಇದನ್ನ. ಆ ಒಂದು ಆಲೋಚನೆ ಮತ್ತು ಆ ಒಂದು ಆಸೆಯಿಂದ ಏನ್ ಮಾಡಿದಾನಂದ್ರೆ ಇವನು 1 ಲೀಟರ್ ಔಷಧಿ ಹೊಡಿಬೇಕಾದ್ರೆ ಇನ್ನು ಇನ್ನೊಬ್ಬ ಪಕ್ಕದಲ್ಲಿ ಇರತಕ್ಕಂಥವನು ಇನ್ನು 1.5 ಲೀಟರ್ ಔಷಧಿ. ಈ ತರ ನಾವು ಔಷಧಿ ಅಂತ ಏನು ರಾಸಾಯನಿಕ ಔಷಧಿಗಳನ್ನ ಸಿಂಪಡಣೆ ಮಾಡಿಕೊಂಡು ಸ್ವಲ್ಪ ಮಟ್ಟಿಗೆ 5-6 ವರ್ಷ ಹಿಂದ್ಗಡೆ ಇರ್ಬೋದು, 10 ವರ್ಷ ಹಿಂದ್ಗಡೆ ಇರ್ಬೋದು, ನಾವೇನ್ ಮಾಡ್ತಾ ಇದ್ವಿ ಈಲ್ಡ್ ಸ್ವಲ್ಪ ಜಾಸ್ತಿ ಬಂದಿತ್ತು. ಅವನ ಒಂದು ಆಸೆ ಏನೋ ಹಿಂಗೆ ಬರ್ಬೋದೇನೋ ಅನ್ನೋ ಒಂದು ಮನಸ್ಥಿತಿಗೆ ಅವನು ಹೋಗಿದ್ದ. ಆದ್ರೆ ಈಗಿನ ಕಾಲ ಈಗ ಏನು ಈ ಒಂದು ಪ್ರಸ್ತುತ ದಿನಗಳಲ್ಲಿ ರೈತನಿಗೆ ಗೊತ್ತಾಗ್ತಾ ಇದೆ. ಯಾಕೆ ಅಂದ್ರೆ ಸಾವಯವಕ್ಕೂ ರಾಸಾಯನಿಕ ಪದ್ಧತಿಗೂ ಇರ್ತಕ್ಕಂಥ ವ್ಯತ್ಯಾಸಗಳು ಸಾಕಷ್ಟು ನೀವು ಆಗಿರ್ಬೋದು, ಮಾಧ್ಯಮಗಳಾಗಿರ್ಬೋದು, ತರಬೇತಿಗಳಾಗಿರ್ಬೋದು ಸಾಕಷ್ಟು ಜನರಿಗೆ ಕೊಟ್ಟಿದ್ದೀವಿ. ಆದ್ರೆ ಜನ ಅವಾಗ ಅವರು ಕೇಳೋ ಸ್ಥಿತಿಯಲ್ಲಿ ಇರ್ಲಿಲ್ಲ. ಏನಂದ್ರೆ ದುರಾಸೆ ಅನ್ಬೋದಲ್ವಾ, ಅವಾಗ್ಲೇ ಹೇಳ್ದಂಗೆ ಈ ಆಸೆ ಏನಾಗಿದೆ ಅಂದ್ರೆ ಅವನ್ ಎಲ್ಲಿಗೋ ಕರ್ಕೊಂಡೋಗಿ ಬಿಡ್ತು. ಆದ್ರೆ ಈಗ ಏನಾಗ್ತಾ ಇದೆ ಅಂದ್ರೆ ನನ್ನ ಹೊಲದಲ್ಲಿ ಟೊಮೆಟೊ ನಾನು ಹಾಕಿದ್ದೀನಿ, ಆ ಒಂದು ಟೊಮೆಟೊ ನನಗೆ ಸರಿಯಾಗಿ ಫಸಲ್ ಬರ್ತಾ ಇಲ್ಲ, ಯಾಕೆ ಈ ಒಂದು ಕಾರಣಗಳಾಗಿದೆ.
2: ಸೊ ಇದು ಸ್ಪರ್ಧಾ ಮನೋಭಾವ ಇರ್ತಕ್ಕಂಥದ್ದು ಮೆಚ್ಕೊಳ್ತಕ್ಕಂಥದ್ದು. ಆದ್ರೆ ಅವರ ಒಂದು ಸ್ಪಿರಿಟ್ ಅಂತ ಏನು ಸ್ಪರ್ಧೆ ಯಾವ ದಿಕ್ಕಿನಲ್ಲಿ ಇರ್ಬೇಕು ಅನ್ನೋದ್ರಲ್ಲಿ ಎಲ್ಲೋ ಒಂದ್ ಕಡೆ
3: ಹೇಳುತ್ತಾ ಇದ್ದಾರೆ. ಕರೆಕ್ಟ್ ಸರ್.
2: ಸ್ಪರ್ಧೆ ಇರೋದು ಸಹಜ ಇರ್ಬೇಕು ಮನುಷ್ಯನಿಗೆ, ಅವ್ರು ಎಷ್ಟು ಇದಾಗ್ತದೆ ಅದಕ್ಕಿಂತ ಇದೊಂದ. ಈ ಸ್ಪರ್ಧಾ ಮನೋಭಾವ ಅಥವಾ ಇದನ್ನು ಯಾವ ರೀತಿ ಬಳಕೆ ಮಾಡ್ತಕ್ಕಂಥ ದಿಕ್ಕು ಇದೆಯಲ್ಲ ಅದನ್ನು ಸ್ವಲ್ಪ ಮಾರ್ಪಾಟು ಮಾಡ್ಕೊಳ್ತಕ್ಕಂಥ ಅನಿವಾರ್ಯತೆ ಇವತ್ತು ಬಹಳ ಅವಶ್ಯಕತೆ ಇದೆ. ಇವತ್ತು 1 ಎಕರೆ ಪ್ರದೇಶ, ಉದಾಹರಣೆಗೆ 1 ಎಕರೆ ಪ್ರದೇಶದಲ್ಲಿ ಸುಮಾರು 7,200 ಟೊಮ್ಯಾಟೊ ಸಸಿಗಳು ಬೇಕಾಗ್ತವೆ. ಅದಕ್ಕೆ ಮೊದಲು ಯಥೇಕ್ಷವಾಗಿ ತಿಪ್ಪೆ ಗೊಬ್ಬರ ರಾಸಾಯನಿಕ ಗೊಬ್ಬರ ಎರಡೂ ಬಳಕೆ ಮಾಡಿದಾಗ ಕನಿಷ್ಠ 5-6 ಕೆಜಿ ಅಷ್ಟು ಬರ್ತಾ ಇತ್ತು ಒಂದು ಗಿಡಕ್ಕೆ. ಸುಮಾರು 40-45 ಟನ್ ಅಷ್ಟು ಬೆಳೀತಾ ಇದ್ರು. ಇದೇನಾಯ್ತು, ನಮ್ಮ ಆರ್ಥಿಕ ಆಸೆ ಆಕಾಂಕ್ಷೆಗಳು ಹೆಚ್ಚಿಗೆ, ಏನು ಆರ್ಥಿಕತೆ ಬೇಕು ಅನ್ನೋ ದೃಷ್ಟಿಯಿಂದ ಏನಾಯ್ತು, ನಾವು ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಬಳಕೆ ಮಾಡಿದ್ರೆ ಈ ಜಮೀನು ಇವತ್ತು ಈ ದುಸ್ಥಿತಿಯಲ್ಲಿ ಬರ್ತಾ ಇರಲಿಲ್ಲ.
3: ಹೌದು.
2: 40 ಟನ್ ಬೆಳೆಯತಕ್ಕಂಥದ್ದು 60 ಬೆಳಿಬೇಕು. ಸ್ಪರ್ಧಮ್ಮನ ಅವನು ಒಬ್ಬ ಪಕ್ಕದ ರೈತ 40 ಟನ್ ನಾನು 45 ಬೆಳಿಬೇಕು, ಇದು ಮಾಡಬೇಕು ಅನ್ನೋದನ್ನ ಯೋಗ್ಯ ರೀತಿಯಲ್ಲಿ ಅದನ್ನ ಸ್ಪರ್ಧೆ ಸಹಜ, ಅದು ಯೋಗ್ಯ ರೀತಿಯಲ್ಲಿ ಅದನ್ನ ಸದುಪಯೋಗ ಮಾಡಿಕೊಳ್ಳಿಲ್ಲ. ಸೊ ಹೀಗಾಗಿ ಒಂದು ಸಾಮಾಜಿಕ ಆರ್ಥಿಕವಾಗಿ ನಾನು ಬಲಗೊಳ್ಬೇಕು ಅನ್ನೋ ಒಂದು ಉತ್ಸಾಹದಲ್ಲಿ ಇದನ್ನ ನಾವು ಯಾವ ದಿಕ್ಕಿನಲ್ಲಿ ಬೆಳೆ ಬೇಸಾಯ ಮಾಡಬೇಕು ಅನ್ನೋದನ್ನು ಬಿಟ್ಟು ಇಲ್ಲೂ ಒಂದು ಕಡೆ ಸ್ವಲ್ಪ ದಾರಿ ತಪ್ಪಿದ್ದಾಗಿದೆ. ಸೊ ಹೀಗಾಗಿ ಇವತ್ತು 1 ಗಿಡದಲ್ಲಿ 6-7 ಕೆಜಿ ಬರ್ತಕ್ಕಂಥದ್ದು ಇವತ್ತು 2-3 ಕೆಜಿ ಬರ್ತಾ ಇದೆ.
3: ಹೌದು.
2: ಆಮೇಲೆ ಎರಡರಿಂದ ಆಮೇಲೆ ಒಂದೇ ಇದು ನಮ್ಮಲ್ಲಿ ಫ್ರಾಗ್ಮೆಂಟೇಷನ್ ಆಫ್ ಹೋಲ್ಡಿಂಗ್ಸ್ ಅಂತ ಹೇಳ್ತೇವೆ, ನಮ್ಮಲ್ಲಿ ಇರ್ತಕ್ಕಂಥ ತುಂಡು ಭೂಮಿಗಳು, ಹೆಚ್ಚು ಪ್ರದೇಶ ಇಲ್ಲ, ಆ ತುಂಡು ಭೂಮಿಗಳಲ್ಲಿ ಹೆಚ್ಚು ಬೆಳೆಗಳನ್ನ ಬೆಳಿಬೇಕಂತ ಒಂದು ವ್ಯಾಮೋಹ ಇಟ್ಕೊಂಡು ಸಣ್ಣ ಒಂದು ವರ್ಷದಲ್ಲಿ ಎರಡರಿಂದ ಮೂರು ಬೆಳೆ ಬೆಳಿತಕ್ಕಂಥದ್ದು, ಎರಡೆರಡು ತಿಂಗಳು ಮೂರು ತಿಂಗಳು ಬೆಳೆಗಳನ್ನು ನಾಲ್ಕು ಐದು ಬೆಳೆಗಳನ್ನ ಬೆಳೆದು ಬೆಳೆಯುವ ಮೂಲಕ ಜಮೀನಿಗೆ ಬಿಡಬೇಕು, ಬರೀ ರಾಸಾಯನಿಕಗಳಲ್ಲೇ ಬೆಳೆದು ಬೆಳೆದು ಇವತ್ತು ಏನಾಗಿದೆ, ಒಂದು ಕಡೆ ಮಣ್ಣು ಕ್ಷೀಣಿಸಿದೆ, ಅದರಲ್ಲಿರ್ತಕ್ಕಂಥ ಮೇಲ್ಭಾಗದ ಮಣ್ಣು ಒಂದು ಸವದು ಹೋಗಿದೆ, ಅದರಲ್ಲಿ ಯಾವುದೇ ರೀತಿಯಲ್ಲಿ ನಿರ್ಜೀವ ವಸ್ತು ಆಗಿದೆ, ಸೂಕ್ಷ್ಮ ಜೀವಿಗಳು ಸಜೀವ ವಸ್ತುಗಳು ಇಲ್ಲ, ರಾಸಾಯನಿಕ ವಸ್ತುಗಳ ನಿರಂತರ ಬಳಕೆಯಿಂದ ಇವತ್ತು ಭೂಮಿ ಬರಡಾಗಿದೆ. ಅದನ್ನು ಇಷ್ಟೇ ನಾವು, ಯಾಕಂದ್ರೆ ನಮ್ಗೆ ಯಾವುದೇ ರೀತಿಯಲ್ಲಿ ನಮ್ಮ ಮೂಲ ಕಸುಬು ವ್ಯವಸಾಯ ಆದ್ರಿಂದ ನಾವು ಅದನ್ನೇ ನಂಬಿರೋದ್ರಿಂದ ನಮ್ಮ ಮಕ್ಕಳಿಗೆ ಬರೀ ಜಮೀನು ಕೊಡೋದಲ್ಲ, ಸಂತೃಪ್ತಿ ಆಗಿರ್ತಕ್ಕಂಥ ಜಮೀನನ್ನು ಕೊಡಬೇಕಾದ್ರೆ ನಾವು ಅದನ್ನು ಕಾಪಾಡಿಕೊಂಡು ಮುಂದೆ ಅವ್ರಿಗೆ ನಿರ್ದೇಶನ ಕೊಟ್ಟು ನೀರು ಆ ದಾರಿಯಲ್ಲಿ ಇನ್ನು ಸಾಗು ಅಂತ ಹೇಳಿದಾಗ ಮಾತ್ರ ಯುವಕರು ಮುಂದೆ ಬರ್ತಾರೆ. ಇಲ್ಲದೇ ಇದ್ರೆ ಅಪ್ಪ ನೀನೇ ಕಷ್ಟ ಪಡ್ತಾ ಇದೀಯಾ, ನಿನ್ನ ಕಷ್ಟ ನಾನು ನೋಡಕ್ ಸಾಧ್ಯವಿಲ್ಲ, ಈಗ ಕಷ್ಟ ನಾರು ಯಾಕೆ ಇದಾಕೊಳ್ಳಿ ಅನ್ನೋ ಸ್ಥಿತಿಗೆ ಬಂದಿದ್ದಾರೆ.
3: ಎಲ್ಲ ಒಂದು ರೈತರಾಗಿರ್ಬೋದು ತಂದೆ ತಾಯಿಂದರಾಗಿರ್ಬೋದು ಮಗುನ ಓದಿಸ್ಬೇಕು, ಆ ಓದಿರೋ ಮಗು ಎಲ್ಲಾದ್ರೂ ಕೆಲ್ಸಕ್ಕೆ ಹೋಗ್ಬೇಕು ಮತ್ತೆ ಎತ್ಕೊಂಡಿದ್ದೆ ನಮ್ಮ ಒಂದು ಕಷ್ಟ ಅವ್ರಿಗೆ ಬೇಡ, ಅವ್ರು ಏನಿದ್ರೂ ಯಾವುದೋ ಒಂದು ಕೆಲಸದಲ್ಲಿ ಸುಖವಾಗಿರ್ಲಿ ನನ್ನ ಮಗ ಅಂತ ಆಸೆ ಪಡ್ತಾರೆ. ಆದ್ರೆ ಪ್ರತಿಯೊಬ್ಬನೂ ಕೆಲಸದಲ್ಲಿದ್ದಾಗ ರೈತ ಆಗೋದು ಯಾರು? ಯಾಕೆ ಈ ಒಂದು ಮನಸ್ಥಿತಿ ಬಂದಂದ್ರೆ ನೀವ್ ಹೇಳಿದ್ ಕರೆಕ್ಟ್ ಸರ್, ಯಾಕೆ ಈಗ ಆ ರೈತ ಹಾಕಿರುವಂತಹ ಬೆಳೆ ಬಹಳಷ್ಟು ಕ್ಷೀಣಿಸ್ತಾ ಬಂದಿದೆ, ಆಮೇಲೆ ಸರಿಯಾದ ಬೆಲೆ ಇಲ್ಲ, ಸರಿಯಾದ ಇಳುವರಿ ಇಲ್ಲ, ಹಾಗಾಗಿ ಏನಾಗಿದೆ ಅಂದ್ರೆ ಅವನಿಗೆ ಕಷ್ಟ ಅನ್ನೋದು ಕಷ್ಟದಲ್ಲೇ ಅವನು ತೇಲ್ಕೊಂಡು ಬಂದಿರ್ತಾನೆ, ಹಾಗಾಗಿ ನನ್ನ ಮಗ ಕೂಡ ನನ್ನ ತರ ಬೇಡ ಅನ್ನೋ ಒಂದು ಮನಸ್ಥಿತಿಗೆ ಹೋಗ್ಬಿಟ್ಟಿರ್ತಾನೆ. ಅದಕ್ಕೆ ನಾವೇನ್ ಮಾಡಬೇಕು ರೈತನ ಆ ಒಂದು ಯೋಚನೆಯನ್ನ ಬಿಟ್ಟು ನಾನು ಇರ್ತಕ್ಕಂತ ಒಂದು ನನ್ನ ಒಂದು ಒಂದ್ ಎಕರೆ ಇರ್ಬೋದು ಇಲ್ಲ ಐದು ಎಕರೆ ಇರ್ಬೋದು, ಆ ಜಮೀನು ಯೋಗ್ಯವಾಗಿರುವಂತ ಜಮೀನಲ್ಲಿ ನಾನು ಏನ್ ಬೆಳೆ ಬೆಳಿತೀನೋ ಅದು ಬಂಗಾರ ಬೆಳೆನೇ ಆಗುತ್ತೆ
2: ಆಗುತ್ತೆ.
3: ಹಾಗಾಗಿ ಅವನ್ ನೀವ್ ಹೇಳ್ದಂಗೆ ರಾಸಾಯನಿಕ ಪದ್ಧತಿಯಿಂದ ಸಾವಯವ ಪದ್ಧತಿಗೆ ಹೋಗ್ಬೇಕಾದ್ರೆ ಮಾಡ್ಬೇಕಂತ ಅನುಸರಣೆಗಳೇನು ಸರ್?
2: ಅದನ್ನ ಹೇಳದ್ನಲ್ಲ, ಈಗ ಒಂದು ರಾಸಾಯನಿಕ,
3: ಯಾಕಂದ್ರೆ ಈಗ ನೀವ್ ಹೇಳ್ತಾ ಇದ್ದೀರಿ ಗೊತ್ತು, ಈಗ ಸದ್ಯಕ್ಕೆ ಅವನು ಒಂದು ರಾಸಾಯನಿಕ ಪದ್ಧತಿಯಲ್ಲಿ ಮುಳುಗೋಗಿದ್ದಾನೆ, ಈಗ ಸಾವಯವ ಪದ್ಧತಿಗೆ ಬೇಕಾದಾಗ ಮೂಲಭೂತ ಏನ್ ನಾವೇನು ನೈಸರ್ಗಿಕ ಸಂಪನ್ಮೂಲಗಳು ಅಂತ ನೀವು ಹೇಳಿದ್ರಲ್ವಾ, ಆ ನೈಸರ್ಗಿಕ ಸಂಪನ್ಮೂಲಗಳು ಕೂಡ ನಮ್ಮಲ್ಲಿ ಬಹಳಷ್ಟು ಕೊರತೆಯಾಗಿದೆ. ಆ ಒಂದು ನೈಸರ್ಗಿಕ ಸಂಪನ್ಮೂಲಗಳನ್ನ ಕೊರತೆಯನ್ನ ಹೋಗಲಾಡಿಸಲು ರೈತ ಏನ್ ಮಾಡಬೇಕು?
2: ನೋಡಿ, ಉದಾಹರಣೆಗೆ ಈ ನಾವು ರಾಸಾಯನಿಕ ಕೃಷಿಯಿಂದ ಸಾವಯವ ಕೃಷಿಗೆ ಬರಬೇಕಾದ್ರೆ ಮುಕ್ತವಾಗಿ ಬಿಟ್ಟು ನಾವು ಬರಕ್ ಸಾಧ್ಯವಿಲ್ಲ, ಇದು ಜೊತೆ ಜೊತೆಯಲ್ಲೇ ನಾವು ಸಾಕಬೇಕಾಗ್ತದೆ. ಯಾಕೆಂದ್ರೆ ನಮ್ಮ ಈ ಭೂಮಿಗೆ ಈ ರಾಸಾಯನಿಕ ಗೊಬ್ಬರವನ್ನ ಒಂದು ರೀತಿ ಇದು ಅನಿವಾರ್ಯ ಅನ್ನೋ ಮಟ್ಟಕ್ಕೆ ನಾವು ಸೃಷ್ಟಿ ಮಾಡಾಕಿರ್ತೀವಿ, ಒಂದು ಬಂದ್ಬಿಟ್ಟಿದೆ. ಇದನ್ನ ಸ್ವಲ್ಪ ಸ್ವಲ್ಪ ಬಿಡಬೇಕು ಅಂದ್ರೆ ನಾವೇನ್ ಮಾಡಬೇಕು? ಉದಾಹರಣೆ, ನನ್ನಲ್ಲಿ ಏನೋ ಒಂದು ಕೆಟ್ಟ ಚಟ, ನಾನು ಒಂದು ಧೂಮಪಾನ ಮಾಡ್ತಾ ಇದ್ದೀನಿ, ನಾನು ಧೂಮಪಾನ ಬಿಡಬೇಕಾದ್ರೆ ಆ ಧೂಮಪಾನ ಮಾಡೋ ಸಂದರ್ಭದಲ್ಲಿ ನಾನು ಒಂದು ಬಾಳೆಹಣ್ಣು ತಿನ್ನೋದು ಅಥವಾ ಏನೋ ಒಂದು ತಿಂಡಿ ಉಪಯುಕ್ತವಾಗಿರ್ತಕ್ಕಂಥ ತಿಂಡಿಗಳನ್ನ ನಾನು ಬದಲಾಯಿಸ್ಕೊಂಡಾಗ ಹಂತವಾಗಿ ನಾನು ಬಿಡಬಹುದು ಧೂಮಪಾನ, ತಕ್ಷಣ ಬಿಡ್ಲಿಕ್ಕೆ ಸಾಧ್ಯವಿಲ್ಲ. ಹಾಗೆ ನಾವು ರಾಸಾಯನಿಕ ಗೊಬ್ಬರವನ್ನ ಪ್ರಮಾಣವನ್ನ ಕಡಿಮೆ ಮಾಡ್ಕೋಬೇಕು. ಸಾವಯವ ಪದಾರ್ಥಗಳು ಎಲ್ಲಿದೆ ಸ್ವಾಮಿ ಅಂತ ಕೇಳ್ತಾರೆ, ಹಸು ಇಲ್ಲ, ಕುರಿ ಇಲ್ಲ, ಕೋಳಿ ಇಲ್ಲ, ಇದಕ್ಕೆ ಬದಲಾಗಿ ಬೇರೆ ಮಾರ್ಗ ಇಲ್ವಾ? ಇದೆ ನಿಜ. ಇವತ್ತು ಉದಾಹರಣೆಗೆ ನಾವು ಒಂದು ಬದುಗಳ ಮೇಲೆ ಇಳಿಜಾರ ಅಡ್ಲಾಗಿ ನಾವು ಬದುಗಳನ್ನ ಹಾಕ್ತೇವೆ, ಬದುಗಳನ್ನ ಹಾಕಿ ಬಿಡೋದು ಬೇಡ, ಬದುಗಳ ಮೇಲೂ ಸಹ ನಮಗೆ ಉಪಯುಕ್ತವಾಗಿರ್ತಕ್ಕಂಥ ಒಂದು ಗೊಬ್ಬರದ ಗಿಡಗಳನ್ನ ನಾವು ಬೆಳೆಸ್ಬೋದು. ಇವತ್ತೊಂದು ಗ್ಲಿಡ್ಸೀಡಿ ಅಂತ ಹೇಳ್ತೀವಿ, ಗ್ಲಿಡ್ಸೀಡಿ ರೇಷ್ಮೆ ಕಡ್ಡಿ, ಕಡ್ಡಿ ನಾಟಿ ಮಾಡಿದಾಗ ನಾಟಿ ಮಾಡಿದ್ರೆ ಅದಕ್ಕೆ ಯಾವುದೇ ರೀತಿ ರಾಸಾಯನಿಕ ಗೊಬ್ಬರ ಹಾಕಬೇಕಾಗಿಲ್ಲ, ಏನಿಲ್ಲ, ಗಿಡ ಬೆಳೆದು ಅದ್ರಲ್ಲಿ ಸೊಪ್ಪು ಸಿಗುತ್ತೆ, ಆ ಸೊಪ್ಪನ್ನ ತಿಪ್ಪೆ ಗುಂಡೆಯಲ್ಲಿ ಹಾಕಿ ನಾವು ಒಳ್ಳೆ ಉತ್ಕೃಷ್ಟ ಗೊಬ್ಬರ ಮಾಡ್ತಕ್ಕ ಮಾರ್ಗ ಆಯಿತು. ಎರಡನೇದಾಗಿ ನಾವು ಈ ತ್ಯಾಜ್ಯ ವಸ್ತುಗಳು ಅಂತ ಹೇಳ್ತೀವಿ, ಪ್ರಾಣಿದಾಗ್ಬೋದು ಸಸ್ಯದ ತ್ಯಾಜ್ಯಗಳು, ಇದೇನಾಗ್ತದೆ ತಿಪ್ಪೆ ಗೊಬ್ಬರ ಸಗಣಿ ಇವತ್ತು ಇದಿಲ್ಲ, ಸಗಣಿ ಇಲ್ಲ, ಸಗಣಿ ಸಿಕ್ಕಿದ್ರೆ ಅದು ತಿಪ್ಪೆ ಗೊಬ್ಬರ ಹಾಕಿ ಸೊಪ್ಪು ಸೋದೆ ಅದಕ್ಕೆ ಹಾಕಿ ತಿಪ್ಪೆ ಗುಂಡೆಯಲ್ಲಿ ಯೋಗ್ಯ ರೀತಿಯಲ್ಲಿ ಮಾಡ್ಬೇಕು. ಎರಡನೇದ ಏನಪ್ಪಾ ಅಂದ್ರೆ ಈ ಮಾಗಿ ಉಳುಮೆ ಅಂತ ನಾವು ಮಾಡ್ತೀವಿ ಸಾವಯವ ಕೃಷಿಯಲ್ಲಿ, ಇದು ಒಂದು ಬಾರ. ಯಾಕೆಂದ್ರೆ ನಾವು ಭೂಮಿ ಕಟಾವು ಮಾಡಿದ ವಸ್ತುಗಳ ಮೇಲೆ ಆ ತ್ಯಾಜ್ಯ ವಸ್ತು ಕಸ ಕಡ್ಡಿ ಕೂಳೆ ಎಲ್ಲ ಇರ್ತದೆ. ಈ ಪ್ರಾರಂಭದಲ್ಲಿ ಮಳೆ ಬಿದ್ದಾಗ ಅಥವಾ ತೇವಾಂಶ ನಮಗೆ ಒಂದು ಒದಗಿಸುವ ಮೂಲಕ ನಾವು ಅದನ್ನ ಈ ಬೇಸಿಗೆಯಲ್ಲಿ ಭೂಮಿ ಒಳಗಡೆ ನಾವು ಉಳುಮೆ ಮಾಡೋದ್ರಿಂದ ಏನಾಗುತ್ತೆ, ಮೇಲ್ಭಾಗದ ಭಾಗ ವಸ್ತುಗಳೆಲ್ಲ ತಳಭಾಗಕ್ಕೆ ಹೋಗ್ತದೆ, ತಳಭಾಗದಲ್ಲಿ ಇರ್ತಕ್ಕಂತ ಅಥವಾ ಕೀಟ ಅಥವಾ ರೋಗ ರುಜಿನಿತ ವಸ್ತುಗಳೆಲ್ಲ ಸೂರ್ಯನ ಶಾಖಕ್ಕೆ ಮೇಲ್ಭಾಗಕ್ಕೆ ಬಂದಾಗ ನಾವು ಅದು ಶುದ್ಧವಾಗಿ ಇದು ರೋಗ ಮುಕ್ತ ಗೊಬ್ಬರವನ್ನ ತಯಾರು ಮಾಡಿದಾಗ್ತದೆ. ಇದು ಒಂದು ಮಾಗಿ ಉಳಿವೆ. ಎರಡನೇದಾಗಿ ನಾವು ಹಸಿರೆಲೆ ಗೊಬ್ಬರಗಳು ಬಳಕೆ ಮಾಡತಕ್ಕಂಥದ್ದು. ಮೂರನೇದಾಗಿ ಈ ತಿಪ್ಪೆ ಗೊಬ್ಬರ ಅಥವಾ ನಾವು ಹೊರಗಡೆಯಿಂದ ತಂದಂಥದನ್ನ ಉಳುಮೆ ಮಾಡಿ ಇಳಿಜಾರ ಕಡ್ಲಾಗಿ ನಾವು ಇದು ಮಾಡಬೇಕಾಗ್ತದೆ. ಭೂಮಿ ಮೇಲ್ಭಾಗವನ್ನು ರಕ್ಷಣೆ ಮಾಡಬೇಕಾದ್ರೆ ಇಳಿಜಾರಕ್ಕೆ ಅಡ್ಡಲಾಗಿ ಸಣ್ಣ ಸಣ್ಣ ಬದುಗಳನ್ನು ನಿರ್ಮಾಣ ಮಾಡುವ ಮೂಲಕ ನಾವು ತಿಪ್ಪೆ ಗೊಬ್ಬರ ಹಾಕಿರ್ತಕ್ಕಂಥದ್ದು. ಆ ತಿಪ್ಪೆ ಗೊಬ್ಬರ ನಾವು ಉತ್ಕೃಷ್ಟವಾಗಿ ನಾವು ಬಳಕೆ ಮಾಡ್ತಕ್ಕ. ಅದಕ್ಕೆ ಇವತ್ತು ಸಾವಯವ ಕೃಷಿ ಅಂದಾಗ ಜೈವಿಕ ವಸ್ತುಗಳನ್ನ ನಾವು ಬಳಕೆ ಮಾಡೋದ್ ಮೂಲಕ ಭೂಮಿಯ ಫಲವತ್ತತೆ ಹೆಚ್ಚಿಸಬಹುದು. ಜೈವಿಕ ವಸ್ತುಗಳಂದ್ರೆ ಯಾವುದು? ಈಗ ನಮ್ಮ ಏನು ಅಸ್ಟ್ರೋಬ್ಯಾಕ್ಟರ್ ಅಂತ ನಾವು ಹೇಳ್ತೀವಿ, ರೈಜೋಬಿಯಂ ಅಂತ ಹೇಳ್ತೀವಿ, ಅಂದ್ರೆ ಸಾರಜನಕವನ್ನು ಒದಗಿಸ್ತಕ್ಕಂಥ ಸ್ಥಿರೀಕರಣ ಮಾಡ್ತಕ್ಕಂಥ ಗೊಬ್ಬರಗಳಿದೆ, ರೈಜೋಬಿಯಂ ಮತ್ತು ಅಸ್ಟ್ರೋಬ್ಯಾಕ್ಟರ್. ಇದು ಹಾಕೋದ್ರಿಂದ ಏನು, ನಾವು ರಾಸಾಯನಿಕ ಗೊಬ್ಬರ ಏನು ಕೊಡ್ತೀವಿ, ಕೊಡ್ತಕ್ಕಂಥದ್ದನ್ನು ಒಂದು 20% to 25% ಪ್ರಮಾಣವನ್ನು ಕಡಿಮೆ ಮಾಡಬಹುದು. ಸಣ್ಣ ಪ್ರಮಾಣದಲ್ಲಿ ನಾವು ಕೊಡೋದ್ರಿಂದ 20% to 25% ನಾವು ಈ ರಾಸಾಯನಿಕ ಗೊಬ್ಬರ ಪ್ರಮಾಣವನ್ನು ಕಡಿಮೆ ಮಾಡಬಹುದು. ಎರಡನೇದಾಗಿ ಇಳುವರಿಯಲ್ಲೂ ಸಹ 15-20% ನಾವು ಇಳುವರಿಯನ್ನು ಹೆಚ್ಚಿಸ್ಕೋಬೋದು. ಈ ಉದಾಹರಣೆಗೆ ರೈಜೋಬಿಯಂ ಅಂತ ನಾವು ಹೇಳ್ತೀವಿ, ಬೆಳೆಗಳಿಗೆ ಬೀಜೋಪಚಾರ ಮಾಡೋದ್ ಮೂಲಕ ಅದೇನಾಗುತ್ತೆ, ಗಾಳಿಯಲ್ಲಿರ್ತಕ್ಕಂಥ ವಾಯುಮಂಡಲದಲ್ಲಿರ್ತಕ್ಕಂಥ 78% ಸಾರಜನಕ ಇರುತ್ತೆ. ಆ ಸಾರಜನಕವನ್ನು ಬೇರುಗಳ ಮೂಲಕ ಹೀರ್ಕೊಳ್ತಕ್ಕಂಥ ಸಾಮರ್ಥ್ಯ ಈ ಒಂದು ರೈಜೋಬಿಯಂ ಅಣುಜೀವಿ ಗೊಬ್ಬರಕ್ಕಿರುತ್ತೆ. ಸೊ ಹೀಗಾಗಿ ಸ್ವಾಭಾವಿಕವಾಗಿ ನಾವು ರಾಸಾಯನಿಕ ವಸ್ತುಗಳ ಬದಲಾಗಿ ಬಳಕೆ ಮಾಡ್ತಕ್ಕಂಥ ಒಂದು ಜೈವಿಕ ವಸ್ತುಗಳ ಬಳಕೆ. ಆಮೇಲೆ ಅದೇ ರೀತಿಯಾಗಿ ರಂಜಕ ಸ್ಥಿರಗೊಳಿಸ್ತಕ್ಕಂಥ PSB ಅಂತ ಹೇಳ್ತೀವಿ, ಆಮೇಲೆ ಪೊಟ್ಯಾಶ್ ಬ್ಯಾಕ್ಟೀರಿಯಾ ವೃದ್ಧಿ ಮಾಡ್ತಕ್ಕಂಥದ್ದು KMB ಅಂತ ಹೇಳ್ತೀವಿ. ಇಂಥ ಗೊಬ್ಬರಗಳನ್ನು ನಾವಿವತ್ತು ನಮ್ಮ ಸಂಶೋಧನಾ ವಿಶ್ವವಿದ್ಯಾಲಯಗಳು ಇವೆಲ್ಲ ತಯಾರು ಮಾಡಿದ್ದಾರೆ. ಇದನ್ನು ನಾವು ಇಲಾಖೆ ಸಹಕಾರದಿಂದ ತಾಂತ್ರಿಕ ಸಲಹೆಯಿಂದ ಅದನ್ನು ಬದಲಿ ವ್ಯವಸ್ಥೆಗೆ ಮಾರ್ಪಾಟುಗಳು ಏನು ಅನ್ನೋದನ್ನು ತಿಳ್ಕೊಂಡು ಅದನ್ನು ಬಳಕೆ ಮಾಡಿಸ್ತಕ್ಕಂಥ ಒಂದು ತಿಪ್ಪೆ ಗೊಬ್ಬರ, ಎರಡನೇದು ಆಸ್ಟ್ರೇಲಿಯ ಗೊಬ್ಬರಗಳ ಬಳಕೆ, ಮೂರನೇದು ಇದು ಜೈವಿಕ ವಸ್ತುಗಳು, ನಾಲ್ಕನೇದು ಇದು ಏನು ನಮ್ಮ ಹಿಂಡಿಗಳ ಬಳಕೆ. ಸೊ ಈ ನಾಲ್ಕು ಆದಮೇಲೆ ಐದನೇದು ಯಾವುದು, ರಾಸಾಯನಿಕ. ಪ್ರಥಮ ಆದ್ಯತೆ ಈ ನಾಲ್ಕು. ಇದನ್ನು ಹಂತ ಹಂತವಾಗಿ ಈ ಪ್ರಮಾಣವನ್ನು ಕಡಿಮೆ ಮಾಡ್ಕೋಬೇಕು, ಈ ಪ್ರಮಾಣವನ್ನು ಸಾವಯವ ಪದಾರ್ಥಗಳ ಪ್ರಮಾಣವನ್ನು ಹೆಚ್ಚು ಮಾಡ್ಕೋಬೇಕು. ಇದು ಕಡಿಮೆ ಮಾಡ್ಕೊಳ್ತಾ ಹೋಗ್ತಾ ಹೋಗ್ತಾ ಸೂಕ್ಷ್ಮಾಣುಗಳು ಅಭಿವೃದ್ಧಿಯಾಗಿ ಕಸ ಕಡ್ಡಿ ತ್ಯಾಜ್ಯ ವಸ್ತುಗಳನ್ನು ಲೀನವಾಗಿ ಅದು ಮಾಗಿಸ್ತಕ್ಕಂಥ ಒಂದು ಪ್ರಯತ್ನ ಆಗ್ತದೆ. ಸ್ವಯಂ ಪ್ರೇರಿತವಾಗಿ ಶಕ್ತಿಯುತ ಜಮೀನು ಆಗ್ತದೆ. ಆ ಮೂಲಕ ಬೆಳೆಗೆ ಬೇಕಾಗಿರ್ತಕ್ಕಂಥದ್ದನ್ನು ನಾವು ನಿಧಾನ 4-5 ವರ್ಷಗಳಲ್ಲಿ ಸ್ಥಿರ ಬೇಸಾಯ ಮಾಡಲಿಕ್ಕೆ ಅನುಕೂಲ ಆಗ್ತದೆ.
3: ಸರ್, ತಾವು ಒಳ್ಳೆಯ ಒಂದು ಕಿವಿಮಾತು, ಒಳ್ಳೆಯ ಒಂದು, ನಾವೇನು ರೈತರಾಗಿ ನಾವು 4-5 ಪದ್ಧತಿಗಳನ್ನ ಬಿಟ್ಟು ನಾವು 5ನೇ ಪದ್ಧತಿಗೆ ಡೈರೆಕ್ಟ್ ಆಗಿ ಹೋಗ್ತಾ ಇದ್ದೀವಿ. ಈ 4ನ್ನ ನಾವೆಲ್ಲೋ ಒಂದ್ ಕಡೆ ಮರ್ತು ಬಿಟ್ಟಿದೀವಿ, ಇಲ್ಲಾಂದ್ರೆ ಅದನ್ನ ನಾವು ಜ್ಞಾಪಕ ಕೂಡ ಮಾಡ್ಕೊಳ್ತಾ ಇಲ್ಲ. ಈ ಒಂದು ಸಂದರ್ಭ ಒಳ್ಳೆ ಸಂದರ್ಭ ಅಂತ ನಾವು ಹೇಳ್ಬೋದು. ಯಾಕಂದ್ರೆ ರೈತನಿಗೆ ಎಲ್ಲಾ ಒಂದು ವಿಶ್ವವಿದ್ಯಾಲಯ ಇರ್ಬೋದು, ಸಂಘ ಸಂಸ್ಥೆಯವರು ಇರ್ಬೋದು, ಬೇಕಾದಷ್ಟು ಜನ ತರಬೇತಿಗಳ ಮುಖಾಂತರ ಹೇಳಿದೀವಿ, ಆದ್ರೆ ಅವನು ಅರ್ಥಕೊಂಡಿಲ್ಲ. ಆದ್ರೆ ಈಗ ಪ್ರಕೃತಿನೇ ಅವನಿಗೆ ಪಾಠ ಮಾಡ್ತಾ ಇದೆ. ಯಾಕೆಂದ್ರೆ ಸಾವಯವ ಪದ್ಧತಿಗೆ ನೀನು ಮರಳಿ ಹೋಗು, ಇಲ್ಲ ಅಂದ್ರೆ ನಿನ್ನ ಒಂದು ಭವಿಷ್ಯ ಇರೋದಿಲ್ಲ ಅನ್ನೋ ಒಂದು ಮಾತು ಹೇಳ್ತಾ ಇದೆ. ಹಾಗಾಗಿ ಒಂದು ಸಾವಯವ ಮತ್ತು ರಾಸಾಯನಿಕ ಪದ್ಧತಿಗಳಿಗೆ ಬಹಳಷ್ಟು ಡಿಫ್ರೆನ್ಸ್ ಅಂತೇನೆ ನಾವೇನು ಹೇಳ್ತೀವೋ ಅದನ್ನ ನಾವು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಾ.
2: ಈ ಸಾವಯವ ಪದ್ಧತಿಗಳ ನಾನೇನು ಹೇಳಿದ್ವಿ 4-5 ಪದ್ಧತಿಗಳ ಜೊತೆಗೆ ಇವತ್ತು ನಮ್ಮ ಪ್ರತಿಯೊಂದು ಜಮೀನಿಗೂ ಒಂದು ರಕ್ಷಣೆ ಬೇಕು. ನಾವೇನ್ ಮಾಡ್ತಿದ್ದೇವೆ, ಜೀವಂತ ಬೇಲಿ ಅಂತ ಹೇಳ್ತೇವೆ. ಕೆಲವರು ಏನ್ ಮಾಡ್ತಾರೆ, ಆಧುನಿಕವಾಗಿ ಫೆನ್ಸ್ ಹಾಕ್ತಕ್ಕಂಥದ್ದು, ಕಲ್ಲು ಕುಚ್ಚ ಹಾಕಿ ಅದಕ್ಕೆ ಕಂಬಿ ಎಳಿತಕ್ಕಂಥದ್ದು. ಅದ್ರ ಜೊತೆಗೆ ನಾವು ಜೀವಂತ ಬೇಲಿ ಬಳಕೆ ಮಾಡ್ತಕ್ಕಂಥದ್ದು ಹೇಗೆ ಅಂದ್ರೆ, ಈಗ ನೋಡಿ ಒಂದು ಗ್ಲಿರ್ಸೀಡಿ ಅಂತ ಇರುತ್ತೆ, ಅಗಸೆ ಸೊಪ್ಪು ಅಂತ ಇರುತ್ತೆ, ಇಂಥವನ್ನೆಲ್ಲ ನಾವು ಬೇಲಿ ಸುತ್ತು ಬೆಳೆದಾಗ ಆ ಸೊಪ್ಪನ್ನ ನಾವು ಈ ಒಂದು ತ್ಯಾಜ್ಯ ವಸ್ತುವನ್ನಾಗಿ ನಾವು ಗೊಬ್ಬರವನ್ನಾಗಿ ಬಳಕೆ ಮಾಡ್ಕೋಬಹುದು. ಎರಡನೇದಾಗಿ ಅದನ್ನ ಸದುಪಯೋಗ ಮಾಡ್ಕೋಬೇಕಾದ್ರೆ ಒಂದೆರಡು ಅಥವಾ ಒಂದು ನಾಲ್ಕು ಕುರಿ ಮೇಕೆ ಇಟ್ಕೊಂಡಾಗ ನಾವು ಯಾವುದೇ ರೀತಿಯಲ್ಲಿ ಪೇಟೆಗೆ ಹೋಗಿ ಕೊಂಡ್ಕೊಂಡು ಬರದೆ ಸ್ವಾಭಾವಿಕವಾಗಿ ಇದನ್ನ ಒಂದ್ ಕಡೆ ಬೇಲಿ ರಕ್ಷಣೆ, ಎರಡನೇದಾಗಿ ಬೆಳೆಗೆ ಆಹಾರ, ಜೊತೆಗೆ ಪ್ರಾಣಿಗಳಿಗೂ ಆಹಾರ ಆಗ
3: ಹೈನುಗಾರಿಕೆಯೂ
2: ನಾವು ಇದು ಮಾಡಬಹುದು ಇವತ್ತು. ಹೀಗಾಗಿ ನಾವು ಕೃಷಿ ಮೂಲಕ ಇವತ್ತು ಬರೀ ಒಂದೇ ಪದ್ಧತಿ ನಾವು ಇಟ್ಕೊಳ್ಳೋಕೆ ಸಾಧ್ಯವಾಗಲ್ಲ. ಸೊ ಇಲ್ಲಿ ಇರ್ತಕ್ಕಂಥದ್ದನ್ನ ಸಮಗ್ರ ಕೃಷಿ ಬೇಸಾಯ ಪದ್ಧತಿಗಳನ್ನು ಸಹ, ಅದು ಕಡಿಮೆ ಜಮೀನಿರಲಿ ಜಾಸ್ತಿ ಜಮೀನಿರಲಿ, ಸಮಗ್ರ ಕೃಷಿ ಪದ್ಧತಿಗಳ ನಿರ್ವಹಣೆ ಇವತ್ತು ಬಹಳ ಅನಿವಾರ್ಯ ಆಗಿದೆ. ಇದು ಒಂದು ಪಶುಸಂಗೋಪನೆ, ಮೀನುಗಾರಿಕೆ ಇವೆಲ್ಲಕ್ಕೂ

0: ಕೃಷಿವನ ಅಂತ ಇದೆ, ಸುತ್ತಮುತ್ತ ಎಲ್ಲೆಲ್ಲಿ ಜಾಗ ಇದೆಯೋ ಅಂತ ಕಡೆ ವೇಸ್ಟ್ ಆಗಿರ್ತಕ್ಕಂತ ಜಾಗದಲ್ಲಿ ನಮ್ಮ ಈ ಇಂತ ಹಸಿರೆಲೆ ಗೊಬ್ಬರಗಳು ಅಥವಾ ಜೀವಂತ ಬೇಲಿಗೆ ಸಂಬಂಧಪಟ್ಟ ಬೆಳೆದಿದ್ದೆ ಆದ್ರೆ ನಾವು ಸಣ್ಣ ಜಮೀನಿನಲ್ಲೂ ಸಹ ಹೆಚ್ಚು ಪ್ರಮಾಣದ ಸಂಪನ್ನಗಳನ್ನ ಗಳಿಸುವ ಮೂಲಕ ನಮ್ಮ ಆರ್ಥಿಕ ಸ್ಥಿರತೆಯನ್ನು ಕಾಪಾಡಿಕೊಳ್ಳಕ್ಕೆ ಮಾರ್ಗ ಆಗುತ್ತೆ ಅಂತ.
1: ಕೊನೆಯದಾಗಿ ಏನಂದ್ರೆ ಸಾವಯವ ಪದ್ಧತಿಗೆ ಮರಳಿ ನಾವು ರೈತರಾಗಿ ಆ ಪದ್ಧತಿನ ಅಳವಡಿಸ್ತಿದೀವಿ ಅಂದ್ರೆ ಎಲ್ಲ ಒಂದು ಕ್ಷೇತ್ರದಲ್ಲೂ ಕೂಡ ನಾವು ಮೇಲಕ್ಕೆ ಬರಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋದು ತಮ್ಮ ಒಂದು ಅಭಿಪ್ರಾಯ. ಸರ್, ಕೊನೆಯದಾಗಿ ನಿಮ್ಮ ಒಂದು ನಮ್ಮ ಒಂದು ಕೇಳುಗರಿಗೆ ತಮ್ಮ ಕಡೆಯಿಂದ ಕಿವಿ ಮಾತು.
0: ಒಂದು ನಮ್ಮ ರೈತನಿಗೆ ತಾಳಿದನು ಬಾಳಿಯನು,
1: ತಾಳ್ಮೆ ಮುಖ್ಯ.
0: ತಾಳ್ಮೆ ಮುಖ್ಯ, ಯಾಕೆಂದ್ರೆ ಇವತ್ತು ವೇಗವಾಗಿ ಬೆಳೀತಕ್ಕಂತ ಈ ಒಂದು ಸನ್ನಿವೇಶದಲ್ಲಿ ನಾವು ಅಷ್ಟು ಚುಡುಕಾಗಿದ್ದೇವೆ. ನಾಳೆ ಆಗ್ತಕ್ಕ ನಮ್ಮ ಬುದ್ಧಿವಂತಿಕೆಯನ್ನ ಸರಿಯಾದ ದಿಕ್ಕಿನಲ್ಲಿ ಬಳಕೆ ಮಾಡ್ಕೋಬೇಕು, ಸ್ವಾಭಾವಿಕ ಸಂಪತ್ತುಗಳನ್ನು ರಕ್ಷಣೆ ಮಾಡ್ಕೋಬೇಕು, ನಮ್ಮ ಬೆಳೆ ಪದ್ಧತಿ ಮತ್ತು ಬೆಳೆ ಇವನ್ನ ಮಾರ್ಪಾಟು ಮಾಡಿಕೊಂಡು ಇರ್ತಕ್ಕಂತ ಜಮೀನಿನಲ್ಲಿ ಸಮಗ್ರ ಕೃಷಿ ಪದ್ಧತಿಗಳನ್ನ, ಕೃಷಿ, ತೋಟಗಾರಿಕೆ, ಹೈನುಗಾರಿಕೆ, ಅರಣ್ಯ, ಮೀನುಗಾರಿಕೆ, ಏನ್ ಮಾಡಬಹುದು ಹೇಗೆ, ತಾಂತ್ರಿಕ ತಿಳುವಳಿಕೆ ಮೂಲಕ ಕಣ್ಣಿಂದ ನೋಡಿ, ಒಬ್ಬ ರೈತ ಯಶಸ್ವಿಯಾಗಿರ್ತಕ್ಕಂಥ ರೈತರ ಜಮೀನಿಗೆ ಹೋಗಿ ಕಣ್ಣಿಂದ ನೋಡಿ, ಕಿವಿಯಿಂದ ಕೇಳೋದಲ್ಲ, ಕಣ್ಣಿಂದ ನೋಡ್ಬೇಕು, ಅದನ್ನ ಕೈಯಿಂದ ನಮ್ಮ ಜಮೀನಿನಲ್ಲಿದ್ದ ಮಾಡಿದ್ದೆ ಆದ್ರೆ ಖಂಡಿತವಾಗ್ಲು ಸಫಲ ಆಗೋದ್ರಲ್ಲಿ ನಿಸ್ಸಂದೇಹ ಇಲ್ಲ ಅಂತ ಮಾತನ್ನ ನಾನು ದೃಢವಾಗಿ ಹೇಳಬಯಸ್ತೇನೆ.
1: ಈ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಷಯಗಳನ್ನ, ಸಾಕಷ್ಟು ಉದಾಹರಣೆಗಳ ಮುಖಾಂತರ ಯಾವೆಲ್ಲ ಒಂದು ಅನುಕೂಲಗಳು, ಅನಾನುಕೂಲಗಳು ಏನಾಗುತ್ತೆ, ಭೂಮಿಯ ಒಂದು ಸ್ಥಿತಿ ಯಾವ ರೀತಿ ನಾವು ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಷಯಗಳನ್ನ ನಾವು ನಮ್ಮ ರೇಡಿಯೋ ಮುಖಾಂತರ ನೀವು ತಿಳಿಸ್ಕೊಟ್ಟಿದ್ದೀರಿ. ಈ ಒಂದು ಕಾರ್ಯಕ್ರಮಕ್ಕೆ ತಾವು ಆಗಮಿಸಿ ನಮ್ಮ ಒಂದು ರೇಡಿಯೋ ಕೇಂದ್ರದ ಸಿಬ್ಬಂದಿ ಪರವಾಗಿ, ಕೇಳುಗರ ಪರವಾಗಿ, ಎಲ್ಲರಿಗೂ ಎಲ್ಲರ ಪರವಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು.
0: ನಮಸ್ಕಾರ.
2: ಇದುವರೆಗೂ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರದಲ್ಲಿ ರಾಸಾಯನಿಕ ಮತ್ತು ಸಾವಯವ ಕೃಷಿ ಪದ್ಧತಿಯ ಕುರಿತು ಸಂದರ್ಶನ ಕಾರ್ಯಕ್ರಮದಲ್ಲಿ ತುಂಬಾ ಅರ್ಥಪೂರ್ಣವಾಗಿ ನಮ್ಮ ರೈತರಿಗೆ ತಿಳಿಸಿಕೊಟ್ಟಿದ್ದಾರೆ. ಇವರಿಗೆ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಪರವಾಗಿ ಹಾಗೂ ಪ್ರೀತಿಯ ಕೇಳುಗರ ಪರವಾಗಿ ಹಾಗೂ ನಮ್ಮ ಧ್ವನಿ ಸಿಬ್ಬಂದಿಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಧನ್ಯವಾದಗಳು ಸರ್.
0: ನಮಸ್ಕಾರ.

0: 20.
1: ಮೆರಡ ನೆರವಿನ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.4 ತರಂಗಾಂತರಗಳನ್ನು ಕೇಳುವರಿಯಲ್ಲ. ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಈ ದಿನದ ನಮ್ಮ ಧ್ವನಿ ರೇಡಿಯೋ ಕೇಂದ್ರದಲ್ಲಿ ಕುಮಾರಿ ಸ್ವಾತಿ ಅವರು ಕೆಜಿಎಫ್ ಗ್ರಾಮಾಂತರದಿಂದ ಹಾಜರಿದ್ದಾರೆ. ಇವರು ನಮ್ಮ ನಿಮ್ಮೆಲ್ಲರಿಗೂ ಈ ದಿನ ಮನೆಯಲ್ಲೇ ತಯಾರಿಸುವ ಆರೋಗ್ಯಕರವಾದ ಪಾನೀಯಗಳ ಬಗ್ಗೆ ತಿಳಿಸಲು ಹಾಜರಿದ್ದಾರೆ. ಇವರು ಮೊದಲಿಗೆ ಕ್ಯಾರೆಟ್ ಬಗ್ಗೆ ಹಾಗೂ ನಂತರ ಬೀಟ್ರೋಟ್ ಬಗ್ಗೆ ಯಾವ ರೀತಿ ಪಾನೀಯಗಳನ್ನ ತಯಾರಿಸಿ ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಮಾಹಿತಿಯನ್ನ ನೀಡಲಿಕ್ಕೆ ಹಾಜರಿದ್ದಾರೆ. ಮೊದಲಿಗೆ ಇವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್.
2: ನಮಸ್ತೆ ಮೇಡಮ್.
1: ಮೇಡಮ್, ತಮ್ಮ ಒಂದು ಕಿರುಪರಿಚಯದೊಂದಿಗೆ ಕಾರ್ಯಕ್ರಮವನ್ನ ಮುಂದುವರಿಸೋಣ.
2: ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸ್ವಾತಿ ಅಂತ. ನಾನು ಕೆಜಿಎಫ್ ಗ್ರಾಮಾಂತರ ಕಡೆಯಿಂದ ಬಂದಿದ್ದೀನಿ. ನಾನು ಇಲ್ಲೇ ಬೂದಿಕೋಟೆಯಲ್ಲಿ ಮಾರ್ಕಂಡೇಶ್ವರ ರೈತ ಉತ್ಪಾದನಾ ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ದೀನಿ.
1: ತುಂಬಾ ಸಂತೋಷ ಮೇಡಮ್. ಮೊದಲಿಗೆ ನೀವ್ ಹೇಳಿದಾಗೆ ಕ್ಯಾರೆಟ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಕ್ಯಾರೆಟ್ ಅಲ್ಲಿ ಯಾವ ರೀತಿ ಜ್ಯೂಸ್ ಅನ್ನ ಹಾಗೂ ಪಾನೀಯಗಳನ್ನ ತಯಾರಿಸಬಹುದು?
2: ಹೌದು ಮೇಡಮ್, ಇವಾಗ ನಾವು ಇಷ್ಟು ಇಷ್ಟೆಲ್ಲ ನೋಡ್ತಿದೀವಿ, ಸುಮ್ನೆ ಸ್ಪ್ರೈಟ್ ಮತ್ತೆ ಮೆರಿಂಡಾ ಅಂತ ಅಂಗಡಿ ಎಲ್ಲ ತಗೊಂಡು ಕುಡಿತಾರೆ, ಮತ್ತೆ ಜ್ಯೂಸ್ ಎಲ್ಲ ಅದೆಲ್ಲ ಅಷ್ಟೊಂದು ಆರೋಗ್ಯಕ್ಕೆ ಒಳ್ಳೇದಲ್ಲ. ನಮ್ ತರಕಾರಿಗಳಲ್ಲೇ ಒಳ್ಳೆ ಒಳ್ಳೆ ಜ್ಯೂಸ್ ಮಾಡ್ಕೊಂಡು ಕುಡಿಬಹುದು, ಆರೋಗ್ಯಕ್ಕೂ ತುಂಬಾ ಒಳ್ಳೇದದು. ಆ ತರ ನಮ್ ಕ್ಯಾರೆಟ್ ಆಗ್ಲಿ, ಬೀಟ್ರೋಟ್ ಆಗ್ಲಿ, ಈ ತರದ್ರಲ್ಲ ನಾವು ಆರಾಮಾಗಿ ಮನೆಯಲ್ಲೇ ಮಾಡ್ಕೊಂಡು ಕುಡಿಬಹುದು. ಯಾವ್ದೇ ತರ ಫ್ರಿಜ್ ಇಲ್ಲದೆ ಇರೋರು ಅಷ್ಟೇ, ಇವಾಗ ಐಸ್ ಕ್ಯೂಬ್ಸ್ ಎಲ್ಲ ಹಾಕೊಂತಾರೆ, ಅದೆಲ್ಲ ಬೇಕಾಗೇ ಇಲ್ಲ. ಇದು ತಣ್ಣಗಿರುತ್ತೆ, ಹೊಟ್ಟೆಗೆ ತುಂಬಿರುತ್ತೆ. ಈ ಕ್ಯಾರೆಟ್ ಬೀಟ್ರೋಟ್ ಅಂತೂ ತುಂಬಾ ಮಕ್ಕಳಿಗೂ ತುಂಬಾ ಒಳ್ಳೇದು. ಸ್ಕೂಲಿಂದ ಮಕ್ಕಳು ಬರ್ತಾರೆ, ಅವ್ರಿಗೂ ಒಂದೊಂದು ಗ್ಲಾಸ್ ಮಾಡಿಕೊಟ್ರೆ ಅವ್ರಿಗೆ ಆರೋಗ್ಯ ಬ್ಲಡ್ ಎಲ್ಲ ಇಂಪ್ರೂವ್ಮೆಂಟ್ ಆಗುತ್ತೆ ಚೆನ್ನಾಗಿ ಮಕ್ಕಳಿಗೆ. ಆತರ ಎಲ್ಲ ಆತರ ಜ್ಯೂಸ್ ಮಾಡ್ಕೊಡ್ಬೇಕು ಮಕ್ಕಳಿಗೂ ಅಷ್ಟೇ. ಇವಾಗ ಸುಮ್ನೆ ಅವ್ರಿಗೆಲ್ಲ ಇವಾಗಿಂದ ಈ ಜ್ಯೂಸ್ ಅಂಗಡಿಯಲ್ಲಿ ತೆಗೆದುಕೊಟ್ಟು ಅವ್ರಿಗೆ ಏನಾಗುತ್ತೆ ಅಂದ್ರೆ ಅದೇ ಕಲ್ತ್ಕೊಂತಾರೆ. ಎಲ್ಲ ಹೋದಾಗೆಲ್ಲ ಆರೋಗ್ಯ ಕೆಡುತ್ತೆ, ಹೋದಾಗೆಲ್ಲ ನಂಗೆ ಆ ಜ್ಯೂಸ್ ಕೊಡು ಈ ಜ್ಯೂಸ್ ಕೊಡು ಕೊಡಿಸು ಅಂತಾರೆ. ಅದೇ ಮನೆಯಲ್ಲೇ ನಾವು ತರಕಾರಿಗಳಿಂದನೇ ಜ್ಯೂಸ್ ಮಾಡಿಕೊಟ್ರೆ ಮಕ್ಕಳಿಗೆ ಇವತ್ತಿಂದ ಅದು ಕಳಿಸ್ಕೊಟ್ರೆ ಅವ್ರಿಗೂ ತುಂಬಾ ಆರೋಗ್ಯಕ್ಕೆ ಮತ್ತೆ ಮುದುಕರಿರ್ತಾರೆ ಮನೆಯಲ್ಲಿ, ಅವ್ರಿಗೆ ಎಲ್ಲರೂ ಮಾಡ್ಕೊಂಡು ಕುಡಿಬಹುದು. ಇದನ್ನ ಒಂದೊಂದು ಗ್ಲಾಸ್ ಡೈಲಿ ಒಂದೊಂದು ಗ್ಲಾಸ್ ಕುಡಿದ್ರೆ ಒಳ್ಳೇದದು. ಈ ಬೇಸಿಗೆಯಲ್ಲಂತೂ ಇನ್ನೂ ತುಂಬಾ ಒಳ್ಳೇದು ಆರೋಗ್ಯಕ್ಕೆ. ಮೊದಲನೇದಾಗಿ ಕ್ಯಾರೆಟ್ ಇಂದ ಕ್ಯಾರೆಟ್ ನ ನಾವು ಇವಾಗ ಒಂದು ಗ್ಲಾಸ್ ಎರಡು ಗ್ಲಾಸ್ ಮಾಡ್ಕೋಬೇಕಂದ್ರೆ, ಎರಡು ಗ್ಲಾಸ್ ಆಗೋ ಅಷ್ಟು ಮಾಡ್ಕೋಬೇಕಂದ್ರೆ ಎರಡು ಕ್ಯಾರೆಟ್ ತಗೋಬೇಕು. ನೀಟಾಗಿ ತೊಳ್ಕೊಂಡು ಅದ್ರ ಮೇಲಿರೋ ಹೊಟ್ಟೆ ಸಿಪ್ಪೆನೆಲ್ಲ ತೆಗಿಬೇಕು, ಸಣ್ಣ ಸಣ್ಣಗೆ ಹಚ್ಕೊಂಡ್ಬಿಟ್ಟು ಕ್ಯಾರೆಟ್ ನ ಮತ್ತೆ ಮಿಕ್ಸಿಗೆ ಹಾಕೋಬೇಕು. ಎರಡು ಕ್ಯಾರೆಟ್ ತಗೋಬೇಕು, ಎರಡು ಕ್ಯಾರೆಟ್ ತಗೊಂಡು ತೊಳೆದು ಅದ್ರ ಮೇಲೆ ಸಿಪ್ಪೆ ತೆಗೆದು ಸಣ್ಣ ಸಣ್ಣಗೆ ಹಚ್ಕೋಬೇಕು.
1: ಸಣ್ಣ ಸಣ್ಣದಾಗಿ ಪೀಸ್ ಪೀಸ್ ಆಗಿ
2: ಪೀಸ್ ಪೀಸ್ ಆಗಿ ಸಣ್ಣ ಸಣ್ಣಗೆ ಹಚ್ಕೋಬೇಕು. ಅಂದ್ರೆ ಮಿಕ್ಸಿ ಎಲ್ಲ ತಿರ್ಗಕ್ಕಾಗಲ್ಲಲ್ವಾ, ತಿರ್ಗಿಸ್ಬೇಕಲ್ವಾ. ಪುದೀನ ಇರುತ್ತಲ್ವಾ, ಪುದೀನ ಸೊಪ್ಪು, ಅದನ್ನು ತೊಳ್ಕೊಂಡು ಅದ್ರಾಗ ಹಾಕಿ ಮಿಕ್ಸಿಗೆ ಹಾಕೋಬೇಕು. ಫಸ್ಟ್ ನೀರ್ ಹಾಕ್ಬಾರ್ದು, ಮಿಕ್ಸಿಗೆ ಹಾಕೊಂಡು ಮಿಕ್ಸ್ ಮಾಡ್ಬೇಕು ಸ್ವಲ್ಪ, ಅದು ತುರಿ ತುರಿಯಾಗಿ ಇರುತ್ತೆ. ಮತ್ತೆ ಇನ್ನೂ ಸ್ವಲ್ಪ ನೀಟಾಗಿ ಇದು ಮಾಡ್ಕೋಬೇಕು. ಆಮೇಲೆ ಒಂದು ಕಪ್ ಅಷ್ಟು ನೀರು ಹಾಕೋಬೇಕು. ನೀರು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಒಂದು ಸ್ವಲ್ಪ ಮಿಕ್ಸಿಗೆ ಹಾಕ್ಬೇಕು. ಅದನ್ನ ಚೆನ್ನಾಗಿ ತಿರುಗಿಸ್ಬೇಕು, ಮತ್ತೆ ಅದನ್ನ ಸೋಸ್ಕೋಬೇಕು. ಸೋಸ್ಕೊಂಡು ಮತ್ತೆ ಇನ್ನೂ ಮಿಕ್ಕಿರುತ್ತೆ, ಮಿಕ್ಕಿರೋದನ್ನ ಮತ್ತೆ ಮಿಕ್ಸಿಗೆ ಹಾಕಿ ಮತ್ತೆ ಅದರಿಗೆ ಇನ್ನೂ ಒಂದು ಕಪ್ ಅಷ್ಟು ನೀರು ಹಾಕಿ ಚೆನ್ನಾಗಿ ತಿರುಗಿಸ್ಕೋಬೇಕು. ಅವಾಗೂ ಇನ್ನು ಸ್ವಲ್ಪ ಪುದೀನ ಮುಂಚೆನೆ ಹಾಕಿರ್ತೀವಿ, ಮತ್ತೇನು ಪುದೀನ ಹಾಕೋ ಅಷ್ಟು ಅವಶ್ಯಕತೆ ಇರಲ್ಲ. ಹಾಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು. ಮಿಕ್ಸಿಗೆ ಹಾಕೊಂಡ್ಮೇಲೆ ಮತ್ತೆ ಅದನ್ನ ಸೋಸ್ಕೋಬೇಕು. ಯಾವತ್ತಾಗ್ಲೂ ಸೋಸ್ಕೋಬೇಕು ಅದನ್ನ ಮತ್ತೆ ನಾವು
1: ನುಣ್ಣಗೆ ಮಾಡ್ಕೊಂಡು
2: ನುಣ್ಣಗೆ ಮಾಡ್ಕೋಬೇಕು. ನುಣ್ಣಗೆ ಮಾಡ್ಕೊಂಡು ಸೋಸ್ಕೋಬೇಕು. ಸೋಸ್ಕೊಂಡು ಒಂದು ಬಟ್ಲಿಗೆ ಹಾಕೊಂಡು
1: ಸಿಪ್ಪೆನೆಲ್ಲ ತೆಗೆದ್ಬಿಡ್ಬೇಕು,
2: ಸಿಪ್ಪೆ ಎಲ್ಲ ಮೇಲೆ ತೆಗಿಬೇಕು. ಅದು ಸಿಪ್ಪೆ ಇರಬಾರ್ದು ಒಳಗಡೆ, ಸೋಸ್ಕೋಬೇಕು ನಾವು. ಇವಾಗ ನಾವು ಟೀ ಎಲ್ಲ ಹೆಂಗ್ ಸೋಸ್ಕೊಂತೀವಿ ಆತರ ಸೋಸ್ಕೋಬೇಕು, ಅದು ನೀರ್ ತರ ಇರುತ್ತೆ. ಮತ್ತೆ ಅದಕ್ಕೆ ಸೋಸ್ಕೊಂಡು ಒಂದ್ರಲ್ಲಿ ಐಸ್ ಕ್ಯೂಬ್ಸ್ ಏನ್ ಹಾಕ್ಬಾರ್ದು ಅದಕ್ಕೆ. ಮತ್ತೆ ಫ್ರಿಡ್ಜ್ ಅಲ್ಲಿರೋ ಹಾ ನೀರಾಗ್ಲಿ ಅದೆಲ್ಲ ಯೂಸ್ ಮಾಡಿ, ಮಾಮೂಲಿ ನಾರ್ಮಲ್ ನೀರ್ ಇರುತ್ತಲ್ಲ ನಮ್ಮ ಮನೆಗಳಲ್ಲಿ. ಇನ್ನ ಅರವೆ ಯೂಸ್ ಮಾಡ್ತಿದ್ರೆ ನಾವು ಅದನ್ನ
1: ಮಡಿಕೆ
2: ಮಡಿಕೆಯಲ್ಲಿರೋ ನೀರಾದ್ರೆ ಅದನ್ನ ಹಾಕೋಬಹುದು.
1: ತುಂಬಾ ಆರೋಗ್ಯಕರವಾಗಿ,
2: ಹೌದು ತುಂಬಾ ಆರೋಗ್ಯಕರವಾಗಿ ಆ ನೀರ್ ಹಾಕೋಬಹುದು. ಫ್ರಿಡ್ಜ್ ಅಲ್ಲಿರೋದು ಐಸ್ ಕ್ಯೂಬ್ಸ್ ಆಗ್ಲಿ ಇದನ್ನ ಏನು ಹಾಕ್ಬಾರ್ದು ನಾವು. ಈ ನೀರ ಮಿಕ್ಸ್ ಮಾಡ್ಕೊಂಡ್ಮೇಲೆ ಮತ್ತೆ ಒಂದ್ ಚಿಟಿಕೆಯಷ್ಟು ಕಾಳು ಮೆಣಸಿನ ಪುಡಿ, ಒಂದ್ ಚಿಟಿಕೆ ಅಷ್ಟು ಹಾಕೋಬೇಕು. ಒಂದ್ ಚಿಟಿಕೆಯಷ್ಟು ಉಪ್ಪು, ಬೇಕಾದ್ರೆ ನಿಮ್ಗೆ ಸ್ವೀಟ್ ಬೇಕಾದ್ರೆ ಬೆಲ್ಲ ಹಾಕೋಬಹುದು. ಒಂದ್ ಸ್ವಲ್ಪ ಬೆಲ್ಲ ಹಾಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಿಂಬೆ ಹಣ್ಣಿನ ರಸ ಇರುತ್ತಲ್ವಾ,
1: ಹೌದು,
2: ಒಂದು ನಮಗೆ ಉಳಿಕ್ ಬೇಕಾದ್ರೆ ಜಾಸ್ತಿ ಉಳಿಬೇಕಾದ್ರೆ ಒಂದ್ ನಿಂಬೆ ಹಣ್ಣಿನ ಜ್ಯೂಸ್ ಹಾಕೋಬೇಕು. ಇಲ್ಲಾಂದ್ರೆ ನಮ್ಗೆ ಕಡಿಮೆ ಬೇಕಂದ್ರೆ ಅರ್ಧ ಉಪ್ಪಿನಷ್ಟು ನಿಂಬೆ ಹಣ್ಣಿನ ಜ್ಯೂಸ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ತುಂಬಾ ಒಳ್ಳೇದಾಗಿರುತ್ತೆ. ಬೇಕಾದ್ರೆ ಟ್ರೈ ಮಾಡ್ಬೋದು, ನಾವೆಲ್ಲ ಟ್ರೈ ಮಾಡಿದೀವಿ. ಅದಕ್ಕೆ ಹೇಳ್ತಿದ್ವಿ ಮಕ್ಕಳಿಗೆ ಕೊಟ್ರೆ ತುಂಬಾ ಒಳ್ಳೇದು, ಬ್ಲಡ್ ಎಲ್ಲ ಇಂಪ್ರೂವ್ಮೆಂಟ್ ಮಾಡುತ್ತೆ ಚೆನ್ನಾಗಿ, ಆರೋಗ್ಯವಾಗಿರುತ್ತೆ. ಮತ್ತೆ ಹಸಿವನ್ನು ಸ್ವಲ್ಪ ಜನ ಹಸಿವಾಗಿಲ್ಲ ಹಸಿವಾಗಿಲ್ಲ ಅಂತಾರೆ, ಊಟ ತಿನ್ನಲ್ಲ. ಇದನ್ನು ಕೊಟ್ರೆ ಊಟ ತಿನ್ನಷ್ಟೇ ಎನರ್ಜಿ ಕೊಡುತ್ತಿದ್ದು, ಕ್ಯಾರೆಟ್ ಜ್ಯೂಸ್ ಎಲ್ಲ ಊಟ ತಿಂದಷ್ಟೇ ಎನರ್ಜಿ ಕೊಡುತ್ತೆ, ತುಂಬಾ ಇಂಪ್ರೂವ್ಮೆಂಟ್ ಆಗುತ್ತಿದ್ರಿಂದ.
1: ಓಕೆ ಮೇಡಮ್, ತುಂಬಾ ಸಂತೋಷ. ಹಾಗೆ ಕ್ಯಾರೆಟ್ ಬಗ್ಗೆ ತಿಳಿಸ್ಕೊಟ್ರಲ್ವಾ, ಅದೇ ರೀತಿ ಬೀಟ್ರೋಟ್ ಇಂದ ತಯಾರಿಸುವ ಒಂದು ಜ್ಯೂಸ್ ಅನ್ನ ಹೇಳ್ಕೊಡ್ತೀನಿ ಅಂತ ಹೇಳಿದಾರೆ. ಕೇಳುವರಿಗೆ ತಿಳಿಸ್ಕೊಡಿ ಮೇಡಮ್.
2: ಬೀಟ್ರೋಟ್ ಇಂದ ಮನೇಲಿ ತಂದಿರ್ತೀವಿ ನಾವು, ಪಲ್ಯಗಳೆಲ್ಲ ಮಾಡ್ಕೊಂಡು ತಿಂತೀವಿ. ಜ್ಯೂಸ್ ಎಲ್ಲ ಸಾಮಾನ್ಯವಾಗಿ ಯಾರು ಮಾಡ್ಕೊಳ್ಳಲ್ಲ. ಜ್ಯೂಸ್ ಅಂದ್ರೆ ಕ್ಯಾರೆಟ್ ಅಷ್ಟೇ, ನಾವು ಇವಾಗ ಕ್ಯಾರೆಟ್ ಪಲಾವ್ ಎಲ್ಲ ಆ ಪಲಾವ್ಗೆ ಎಲ್ಲ ಯೂಸ್ ಮಾಡ್ತೀವಿ. ಬಟ್ ಇನ್ನ ಮಿಕ್ಕೋಗಿರುತ್ತೆ, ಯಾರು ತಿನ್ನಲ್ಲ ಸ್ವಲ್ಪ ಜನ, ಸ್ವಲ್ಪ ಹಸಿದು ತಿನ್ಬೋದು ಬಟ್ ಸ್ವಲ್ಪ ಜ್ಯೂಸ್ ಎಲ್ಲ ಯಾರು ಮಾಡಕ್ ಹೋಗಲ್ಲ. ಬಟ್ ಅದೇ ತರ ಇದೆಲ್ಲ ಯೂಸ್ ಮಾಡ್ಕೊಂಡ್ರೆ ಒಳ್ಳೇದು ನಮ್ಗೆ. ಬೀಟ್ರೋಟ್ ಇಂದ ಆಯ್ತಲ್ವಾ, ಬೀಟ್ರೋಟ್ ಇಂದ ನಾವು ಬೀಟ್ರೋಟ್ ನ ನೀಟಾಗಿ ತೊಳ್ಕೋಬೇಕು, ಯಾಕಂದ್ರೆ ಮಣ್ಣು ಜಾಸ್ತಿ ಇರುತ್ತೆ ಬೀಟ್ರೋಟ್ ಅಲ್ಲಿ. ಬೀಟ್ರೋಟ್ ನ ನೀಟಾಗಿ ತೊಳ್ಕೊಂಡು ಮತ್ತೆ ಅದ್ರ ಮೇಲಿರೋ ಸಿಪ್ಪೆಲ್ಲ ನೀಟಾಗಿ ತಗೋಬೇಕು. ಅದನ್ನು ಅಷ್ಟೇ ಚೆನ್ನಾಗಿ ನೀಟ್ ಚಿಕ್ಕ ಚಿಕ್ಕದಾಗಿ ಹಚ್ಕೋಬೇಕು ಅದನ್ನ, ಯಾಕಂದ್ರೆ ಅದನ್ನ ಗಟ್ಟಿ ಇರುತ್ತೆ. ಸ್ವಲ್ಪ ಹಚ್ಕೋಬೇಕು ನೀಟಾಗಿ ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡು ಎರಡು ತಗೋಬೇಕು. ಅಂದ್ರೆ ಎರಡು ಗ್ಲಾಸ್ ಬೇಕಾದ್ರೆ ಒಂದು ಎರಡು ತಗೋಬೇಕು, ಎರಡು ತಗೋಬೇಕು. ಸ್ವಲ್ಪ ದೊಡ್ಡ ದೊಡ್ಡದಾಗಿರುತ್ತಲ್ವಾ, ಅದ್ ನೀಟಾಗಿ ಸ್ವಲ್ಪ ಹೆಳಸಾಗಿರೋ ತಗೋಬೇಕು. ಒಂದ್ ಸ್ವಲ್ಪ ಗಟ್ಟಿ ಆಗ್ಬಿಟ್ಟಿರುತ್ತೆ, ಬೆಂಡ್ ಬಂದ್ಬಿಟ್ಟಿರುತ್ತೆ, ಆ ತರ ತಗೋಬಾರದು. ಅದು ಜ್ಯೂಸ್ ಬರಲ್ಲ ಮತ್ತೆ ನಮ್ಗೆ ಕುಡಿಯೋದಕ್ಕೂ ಏನು ಅದು ಕುಡಿದು ಇದಿರಲ್ಲ ನಮಗೆ. ಆ ತರ ತಗೋಬೇಕು, ಚೆನ್ನಾಗಿರೋ ತಗೋಬೇಕು. ಮತ್ತೆ ಅದನ್ನ ಚೆನ್ನಾಗಿ ಸಿಪ್ಪೆ ಎಲ್ಲ ತೆಗೆದು ಮತ್ತೆ ಸಣ್ಣ ಸಣ್ಣದಾಗಿ ಹಚ್ಕೊಂಡು ಮಿಕ್ಸಿಗೆ ಹಾಕೋಬೇಕು. ಮಿಕ್ಸಿಗೆ ಹಾಕೊಂಡು ಮತ್ತೆ ಅದಕ್ಕೂ ಅಷ್ಟೇ ಪುದೀನ ಸೊಪ್ಪು ನಾಲ್ಕೈದು ಎಳೆ ಪುದೀನ ಸೊಪ್ಪು ಹಾಕೋಬೇಕು. ಯಾಕಂದ್ರೆ ಅದು ಮಿಂಟಿ ಅಂತೀವಿ ನಾವು, ವಿಕ್ಸ್ ಎಲ್ಲ ತಗೊಂತೀವಿ ಗಂಟ್ಲೆಲ್ಲ ಏನಾಗಿದ್ರೆ, ಮತ್ತೆ ಆ ಜ್ಯೂಸ್ ಕುಡಿದ್ರೆ ನಮ್ಗೆ ಏನು ಆಗಲ್ಲ. ಸೊ ಆ ತರ ಏನು ಆಗದೆ ಇರ್ಲಿ ಅಂತ ಹೇಳ್ಬಿಟ್ಟು ನಾವು ಅದನ್ನ ತಗೊಂಡ್ ಮಿಂಟಿ ತಗೋಬೇಕು. ಪುದೀನ ಸೊಪ್ಪನ್ನ ಸ್ವಲ್ಪ ಒಂದ್ ನಾಲ್ಕೈದು ಎಲೆ ತಗೊಂಡು ಅದನ್ನ ಮಿಕ್ಸಿಗೆ ಹಾಕೋಬೇಕು. ಅದನ್ನು ಅಷ್ಟೇ ಸ್ಟಾರ್ಟಿಂಗ್ ಅಲ್ಲಿ ನೀರ್ ಹಾಕ್ಬಾರ್ದು, ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕು, ಹಂಗೆ ಮಿಕ್ಸಿ ಹಾಕೋಬೇಕು. ಆಮೇಲೆ ಸ್ವಲ್ಪ ನೀರು ಒಂದ್ ಕಪ್ ಅಷ್ಟು ನೀರ್ ಹಾಕೋಬೇಕು. ನೀರ್ ಹಾಕೊಂಡು ಮಿಕ್ಸಿ ಮಾಡ್ಕೊಂಡು ಸೋದ್ಸ್ಕೋಬೇಕು ಸ್ವಲ್ಪ. ಸೊ ಅದ್ ನುಣ್ಣಗಾದ್ಮೇಲೆ ಸೋದ್ಸ್ಕೋಬೇಕು, ಮತ್ತೆ ಇನ್ನೂ ಸ್ವಲ್ಪ ಮಿಕ್ಕಿರುತ್ತೆ ಬೀಟ್ರೋಟ್ ಅದು, ಮತ್ತೆ ಅದನ್ನ ಹಾಕಿ ಇನ್ನೊಂದ್ ಕಪ್ ಅಷ್ಟು ನೀರ್ ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು. ಮಿಕ್ಸಿ ಮಾಡ್ಕೊಂಡು ಎರಡ್ ಸತಿ ಸಾಕು, ಜಾಸ್ತಿ ತಿರುಗಿಸಿದ್ರೆ ಅದು ಚೆನ್ನಾಗಿರಲ್ಲ, ಟೇಸ್ಟ್ ಇರಲ್ಲ. ಎರಡ್ ಸಲ ಆದ್ರೆ ಸಾಕು. ಅದನ್ನ ಚೆನ್ನಾಗಿ ತಿರುಗಿಸ್ಕೊಂಡ್ ಮೇಲೆ ಸೋದ್ಸ್ಕೊಂಡು ಮತ್ತೆ ಒಂದ್ ಬಟ್ಲಗ್ ನೀರ್ ಹಾಕೊಂಡು ಮತ್ತೆ ಅದ್ರ
1: ಸಹ ಸಿಪ್ಪೆನ್ ತೆಗಿಬೇಕು.
2: ಇದನ್ನು ಸಿಪ್ಪೆನ್ ತೆಗಿಬೇಕು, ಅದು ಬೇಡ, ಅದು ಸೋದ್ಸ್ಕೊಂಡ್ಬಿಟ್ಮೇಲೆ ಅದು ಬೇಡ. ಆಮೇಲೆ ಮತ್ತೆ ಇದಕ್ಕೆ ಒಂದ್ ಚಿಟಿಕೆಯಷ್ಟು ಪೆಪ್ಪರ್ ಪೌಡರ್ ಹಾಕೋಬೇಕು, ಒಂದ್ ಚಿಟಿಕೆಯಷ್ಟು ಜೀರಿಗೆ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಜೀರಿಗೆ ಹಾಕೋಬೇಕು, ಒಂದ್ ಸ್ವಲ್ಪ ಉಪ್ಪು ಸ್ವಲ್ಪ ಹಾಕೋಬೇಕು ಅಷ್ಟೇ, ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿರಲ್ಲ. ಮತ್ತೆ ಬೆಲ್ಲ, ಬೆಲ್ಲ ತುಂಬಾ ಒಳ್ಳೇದು, ಕ್ಯಾಲ್ಸಿಯಂ ಇರುತ್ತೆ, ಬೋನ್ಸ್ ಗೆಲ್ಲ ಕ್ಯಾಲ್ಸಿಯಂ ಕೊಡುತ್ತೆ. ಸೊ ಅದರಿಂದ ಬೆಲ್ಲ ಹಾಕೋಬೇಕು, ಬೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಅದೆಲ್ಲ ಕರಗ್ಬೇಕಲ್ವಾ. ಅವಾಗ ಹಾಕೊಂಡು ಅದನ್ನ ಕುಡಿದ್ರೆ ತುಂಬಾ ಒಳ್ಳೇದು ಆರೋಗ್ಯಕ್ಕೆ, ಬ್ಲಡ್ ಎಲ್ಲ ಇಂಪ್ರೂವ್ಮೆಂಟ್ ಮಾಡುತ್ತೆ, ಇದೆಲ್ಲ ತುಂಬಾ ಒಳ್ಳೇದಾಗುತ್ತಿದ್ದು. ಮತ್ತೆ ರಕ್ತವನ್ನು ಶುದ್ಧಿ ಮಾಡುತ್ತೆ. ಈ ಬಿಸಿಲಿಗೆ ನಾವು ಔಟ್ ಸೈಡ್ ಎಲ್ಲ ಹೋಗಿ ಬರ್ತೀವಿ, ಇವಾಗ ಸ್ವಲ್ಪ ಜನ ಕೆಲ್ಸಕ್ಕೆ ಹೆಂಗಸರೆಲ್ಲ ಕೆಲ್ಸಕ್ಕೆ ಹೋಗಿ ಬರ್ತಾರೆ, ಮತ್ತೆ ಜೆಂಟ್ಸ್ ಅಷ್ಟೇ ಕೆಲ್ಸಕ್ಕೆ ಹೋಗಿ ಬರ್ತಾರೆ, ತುಂಬಾ ಫೇಸ್ ಎಲ್ಲ ಒಂಥರ ಆಗಿರುತ್ತೆ, ಬೆಳ್ಳ ಸೀಲ್ಕೊಂಡಿರುತ್ತೆ, ಬೆಳ್ಳ ಬೆಳ್ಳಕ್ಕಾಗಿರುತ್ತೆ. ಚರ್ಮದ ಕಾಂತಿಯನ್ನು ಎತ್ಕೊಡುತ್ತೆ ಇದು, ಚರ್ಮನೂ ತುಂಬಾ ಸ್ಮೂತ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ, ಹೆಲ್ದಿ ಆಗಿರುತ್ತೆ. ಮತ್ತೆ ಕೂದಲು ಉದುರಹದಾಗಿರ್ಲಿ ಇದಕ್ಕೆಲ್ಲ ಒಳ್ಳೇದು. ಮತ್ತೆ ಸ್ವಲ್ಪ ಜನಕ್ಕೆ ಹೊಟ್ಟೆಯಲ್ಲಿ ಊಟ ಮಾಡೋಕ್ಕಾಗಲ್ಲ, ಬಿಸಿಲಿಗೆ ನೀರು ಕುಡಿದು ಕುಡಿದು ಕುಡಿದು, ನಾವು ಊಟ ತಿಂದಷ್ಟೇ ಇದು ಕ್ಯಾಲ್ಸಿಯಂ ಕೊಡುತ್ತೆ ನಮ್ಗೆ ಹೊಟ್ಟೆ, ಊಟ ತಿಂದಷ್ಟು ನಮ್ಗೆ ಎನರ್ಜಿ ಕೊಡುತ್ತೆ, ತುಂಬಾ ಒಳ್ಳೇದು. ಇದನ್ನ ಆಫೀಸ್ಗೆ ಹೋಗೋರು ಅಷ್ಟೇ ಬಾಟ್ಲಲ್ಲಿ ಹಾಕೊಂಡು ಹೋದ್ರೂ ತುಂಬಾ ಒಳ್ಳೇದಿದು. ಮತ್ತೆ ದಪ್ಪವಾಗಿರುತ್ತಾರೆ, ಮತ್ತೆ ಬಜ್ಜಿರುತ್ತೆ, ಇದೆಲ್ಲ ಕರಗುತ್ತೆ, ಸ್ವಲ್ಪ ಕರಗಕ್ಕೆ ಸಹಾಯ ಮಾಡುತ್ತೆ ಇದು. ಈ ಜ್ಯೂಸ್ ಎರಡು ಅಷ್ಟೇ, ಕ್ಯಾರೆಟ್ ಆಗ್ಲಿ ಇದಾಗ್ಲಿ ಬೀಟ್ರೋಟ್ ಆಗ್ಲಿ ಎರಡು ಅಷ್ಟೇ, ನಮ್ಮ ದಪ್ಪವಾಗಿರೋ ಬಜ್ಜೆಲ್ಲ ಕರಗಿಸೋಕೆ ತುಂಬಾ ಹೆಲ್ಪ್ ಮಾಡುತ್ತೆ ಇದು.
1: ತುಂಬಾ ಸಂತೋಷ ಮೇಡಮ್. ನಮ್ಮ ಪ್ರೀತಿ ಕೇಳುಗರಿಗೆ ಕ್ಯಾರೆಟ್ ಇಂದ ಯಾವ ರೀತಿ ಪಾನೀಯನ ತಯಾರಿಸಬಹುದು ಅಂತ, ಮತ್ತೆ ಬೀಟ್ರೋಟ್ ಇಂದ ಯಾವ ರೀತಿ ಪಾನೀಯಗಳನ್ನ ತಯಾರಿಸಬಹುದು ಮತ್ತೆ ಆರೋಗ್ಯಕರವಾದದ್ದು ಅಂತ ಬಗ್ಗೆ ತುಂಬಾ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀರಾ ಮೇಡಮ್. ನೀವು ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಪರವಾಗಿ ಹಾಗೂ ಪ್ರೀತಿ ಕೇಳುಗರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸುತ್ತಿದ್ದೇವೆ ಮೇಡಮ್.
2: ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್.
1: ಧನ್ಯವಾದಗಳು ಮೇಡಮ್.
2: ಧನ್ಯವಾದಗಳು ಮೇಡಮ್.

0: சம்பத்மதி.
1: ಮೈರಾಣ ನೆರವಿನ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.4 ತರಂಗಾಂತರಗಳನ್ನು ಕೇಳುವರಿಗೆಲ್ಲ ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಪ್ರೀತಿಯ ಕೇಳುಗರೆ, ಈ ದಿನ ನಮ್ಮ ಧ್ವನಿ ರೇಡಿಯೋ ಕೇಂದ್ರದಲ್ಲಿ ಶ್ರೀಮತಿ ಲಕ್ಷ್ಮೀದೇವಿ ಅವರು ಬೆಂಗಳೂರು ಗ್ರಾಮಾಂತರದಿಂದ ಹಾಜರಿದ್ದಾರೆ. ಇವರು ನಿಮ್ಮೆಲ್ಲರಿಗೂ ಬೇಸಿಗೆ ಸಮಯದಲ್ಲಿ ಮಣ್ಣಿನ ಮಡಿಕೆಗಳ ಬಳಕೆ ಮಹತ್ವ ಕುರಿತು ಮಾಹಿತಿಯನ್ನು ತಿಳಿಸಲಿಕ್ಕೆ ಹಾಜರಿದ್ದಾರೆ. ಇವರಿಗೆ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಮೇಡಮ್, ತಮ್ಮ ಒಂದು ಕಿರುಪರಿಚಯದೊಂದಿಗೆ ಕಾರ್ಯಕ್ರಮ ಮುಂದುವರಿಸೋಣ.
2: ಮೇಡಮ್, ನನ್ನ ಹೆಸರು ಲಕ್ಷ್ಮೀದೇವಿ ಅಂತೇಳಿ, ನಾನು ಬೆಂಗಳೂರು ಗ್ರಾಮಾಂತರದಲ್ಲಿ ಒಂದು ಶಿಕ್ಷಕಿಯಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದೀನಿ.
1: ತುಂಬಾ ಸಂತೋಷ ಮೇಡಮ್. ಮೊದಲಿಗೆ ಈ ಮಡಕೆ ಬಗ್ಗೆ, ಮಣ್ಣಿನ ಅದೇ ಮಡಕೆಯ ನೀರನ್ನ ಕುಡಿಯೋದ್ರಿಂದ ಆಗುವ ಉಪಯೋಗಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಮೇಡಮ್.
2: ಹಿಂದಿನ ಕಾಲದಲ್ಲಿ ಮಡಿಕೆನ ಬಳಸ್ತಿದ್ರು ಮೇಡಮ್. ಮಡಿಕೆನ ಬಳಸ್ತಾ ಇರೋದ್ರಿಂದ ಆರೋಗ್ಯ ಉತ್ತಮವಾಗಿತ್ತು. ಆದ್ರೆ ಈಗಿನ ಕಾಲದಲ್ಲಿ ಏನಾಗಿದೆ ಅಂದ್ರೆ, ನಾವು ನಾನ್ ಸ್ಟಿಕ್ ಪ್ಯಾನ್ಗಳು ಇವು ಬಳಕೆ ಮಾಡೋದ್ರಿಂದ ಅದರಲ್ಲಿ ಕೆಲವು ಕೆಮಿಕಲ್ಸ್ ಇಂದ ಏನಾಗ್ತಾ ಇದೆ ಅಂದ್ರೆ ನಮ್ಮ ಆರೋಗ್ಯದ ಮೇಲೆ ತುಂಬಾನೇ ಪರಿಣಾಮ ಬೀಳ್ತಿದೆ. ಯಾಕೆಂದ್ರೆ ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ, ಮಣ್ಣಿನ ಮಡಿಕೆಯಲ್ಲಿ ಅಂದ್ರೆ ನಾಗರಿಕತೆ ಕಾಲದಿಂದಲೂ ಸಹ ಮನುಷ್ಯ ಯಾವಾಗ ಪ್ರಾಚೀನ ಕಾಲದಲ್ಲಿ ಅವನು ಹುಟ್ಟಿ ಅವನು ಯಾವಾಗ ಮಂಗನಿಂದ ಮಾನವ ಅಂತ ಹೆಸರನ್ನ ಪಡ್ಕೊಂಡು ಆ ಮಾನವನಾಗಿದ್ದಾಗ ಮೊತ್ತ ಮೊದಲು ಅವನು ಏನ್ ಮಾಡ್ತಿದ್ದ ಅಂದ್ರೆ ಮಣ್ಣಿನ ಮಡಿಕೆಗಳನ್ನ ಬಳಕೆ ಮಾಡ್ತಿದ್ದ. ಈ ಮಣ್ಣಿನ ಮಡಿಕೆಯನ್ನ ಬಳಕೆ ಮಾಡ್ಕೊಂಡೆ ಅವನ್ ಏನ್ ಮಾಡ್ತಿದ್ದ, ಬೇರೆ ವಸ್ತುಗಳನ್ನ ಯಾವ ರೀತಿ ನಾವು ಬಳಕೆ ಮಾಡ್ಕೋಬಹುದು ಅನ್ನೋದನ್ನ ಕಂಡಿಡ್ಕೋಬಿಟ್ಟ. ಫಸ್ಟ್ ಮಣ್ಣಿನ ಮಡಿಕೆಯಿಂದ ಏನ್ ಮಾಡ್ದ, ಕೆಲವು ಆಕಾರಗಳನ್ನ ತಯಾರು ಮಾಡ್ಕೊಂಡ, ಅವುಗಳಲ್ಲಿ ಅಡಿಗೆ ಮಾಡೋದು ಹೆಂಗೆ ಅನ್ನೋದನ್ನ ಬಳಸ್ಕೊಂಡ. ಅದು ಪುರಾತನ ಕಾಲದ ಕೆಲವು ಪುರಾತತ್ವ ಆಧಾರಗಳೆಲ್ಲ ನಾವು ನೋಡಿದಾಗ ಆ ಮಣ್ಣಿನ ಮಡಿಕೆಗಳ ಅವಶೇಷಗಳನ್ನ ನಾವು ಕಂಡು ಬರುತ್ತೆ. ಈ ಮಣ್ಣಿನ ಮಡಿಕೆಯಿಂದ ನಮ್ಗೇನಾಗುತ್ತೆ ಅಂತಂದ್ರೆ, ಆ ಮಣ್ಣಲ್ಲಿ ಶೇಖರಣೆ ಮಾಡಿರ್ತಕ್ಕಂಥ ನೀರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಉತ್ತಮವಾಗಿರುತ್ತೆ. ಮತ್ತೆ ನಮ್ಮ ದೇಹವನ್ನ ತಂಪು ಮಾಡುತ್ತೆ, ಜೊತೆಗೆ ನಮ್ಮ ಆರೋಗ್ಯ ಯಾವಾಗ್ಲೂ ಸಹ ಸದಾ ಶುಭ್ರವಾಗಿರುತ್ತೆ ಮತ್ತೆ ನಿರ್ಮಲವಾಗಿ ಇರುತ್ತೆ. ಮಣ್ಣಿನ ಮಡಿಕೆಯಲ್ಲಿ ಹಿಂದಿನ ಕಾಲದಲ್ಲಿ ನಮ್ಮ ತಾತ ಮುತ್ತಾತರು ಸಂಪ್ರದಾಯಸ್ಥರಾಗಿ ಅವ್ರು ಮಣ್ಣಿನ ಮಡಿಕೆಯಲ್ಲೇನೆ ಆಹಾರವನ್ನ ತಯಾರಿಸ್ತಾ ಇದ್ರು. ಆ ಒಂದು ತಯಾರಿಸಿರ್ತಕ್ಕಂತ ಆಹಾರವನ್ನ ಅವ್ರು ಸೇವನೆ ಮಾಡೋದ್ರಿಂದ ಅವ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಕಾಯಿಲೆಗಳ ಕಸಾಲೆಗಳನ್ನ ನಾವು ನೋಡಂಗಿಲ್ಲ. ಅವ್ರಿಗೆ ಬಿಪಿ ಆಗ್ಲಿ, ಶುಗರ್ ಆಗ್ಲಿ, ಅಸ್ತಮ ಆಗ್ಲಿ ಯಾವುದೇ ಕಾಯಿಲೆ ಇರ್ಲಿಲ್ಲ. ಅವರು 100 ವರ್ಷ 120 ವರ್ಷ ಬದುಕಿರ್ತಕ್ಕಂತ ಕೆಲವು ರೆಕಾರ್ಡ್ಸ್ ನಮ್ಗಳಿಗೆ ಗೊತ್ತು. ಈಗ ನಿಮ್ಮ ನಮ್ಮ ಮನೆಗಳಲ್ಲೇ ಅದನ್ನ ನಾವು ನೋಡ್ಬೋದು. ನಮ್ಮ ತಾತ ಮುತ್ತಾತಂದ್ರು ಆರೋಗ್ಯವಾಗಿನೇನೆ ಅವ್ರು ಸಾವನ್ನೊಪ್ಪಿದ್ರೆ ಹೊತ್ತು ಅವರು ಯಾವುದೇ ಕಾಯಿಲೆ ನೆರಳಿದ್ರು, ಹಂಗ 1 ವರ್ಷ ನಡೆದ್ರು, 2 ವರ್ಷ ನಡೆದ್ರು ಅಂತ ಯಾವ್ದನ್ನು ನೆರಳಿರ್ತಕ್ಕಂತಹ ಉದಾಹರಣೆಗಳು ನಮ್ಗೆ ಸಿಗೋದಿಲ್ಲ. ಹಂಗಾಗಿ ನಾವು ಮಣ್ಣಿನ ಮಡಿಕೆನ ನಾವು ಇವಾಗ ಏನಾಗಿದೆ, ನಮ್ಮ ಒಂದು ಸಂಪ್ರದಾಯ ಜಾಸ್ತಿ ಆದಷ್ಟು ನಾವಿವಾಗ ಈ ಒಂದು ಟೆಕ್ನಾಲಜಿ ಮುಂದುವರೆದಷ್ಟು ನಾವೇನ್ ಮಾಡ್ತಾ ಇದೀವಿ, ಹೊಸ ಹೊಸ ಬಳಕೆಗಳನ್ನ ಕುಕ್ಕರ್ ಗಳನ್ನ ಬಳಕೆ ಮಾಡ್ತಿದೀವಿ, ಮತ್ತೆ ನಾನ್ ಸ್ಟಿಕ್ ಗಳನ್ನ ಬಳಕೆ ಮಾಡ್ತಾ ಇದೀವಿ. ಇವುಗಳ ಬಳಕೆಯಿಂದ ಏನಾಗ್ತಿದೆ ಅಂದ್ರೆ ದಿನೇ ದಿನೇ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾನೆ. ಒಂದಲ್ಲ ಒಂದ್ ರೀತಿ ಹೊಸ ಹೊಸ ಕಾಯಿಲೆಗಳು ಹುಟ್ಟಾಕೊಂತಾ ಇದೆ. ಅದೇ ಆಗಿನ ಕಾಲದಲ್ಲಿ ಮಣ್ಣಿನ ಮಡಿಕೆಯನ್ನ ಬಳಕೆ ಮಾಡೋದ್ರಿಂದ ಅವರು ಆರಾಮಾಗಿ ಆರೋಗ್ಯವಾಗಿ ಮತ್ತೆ ದಷ್ಟಪುಷ್ಟವಾಗಿ ಯಾವುದೇ ಮೊಣಕಾಲು ನೋವಾಗ್ಲಿ ಬೆನ್ನು ನೋವಾಗ್ಲಿ ಏನು ಇಲ್ದಿರ, ಈವನ್ ಹೆಣ್ಮಕ್ಳು ಆಗ್ಲಿ ಗಂಡ್ ಮಕ್ಳು ಆಗ್ಲಿ ಎಲ್ರು ದಷ್ಟಪುಷ್ಟವಾಗಿ ಇದ್ರು. ಆದ್ರೆ ಈಗಿನ ಕಾಲದಲ್ಲಿ ಏನು ಇಲ್ಲ, ಒಂದು 20 ವರ್ಷ ಇಲ್ಲ, ಒಂದು 15-16 ವರ್ಷಕ್ಕೆ ಮೊಣಕಾಲು ನೋವು ಅಂತಾರೆ, ಕೈಕಾಲು ನೋವು ಅಂತಾರೆ, ಆಕ್ಟಿವ್ ಆಗಿ ಇರಲ್ಲ. ಆಗಿನ ಕಾಲದ ಜನ ಈ ಮಣ್ಣಿನ ಮಡಿಕೆಯಲ್ಲಿ ನೀರ್ ಕುಡಿದು ಇದರಲ್ಲಿ ಮೊಸರು ಮಾಡ್ತಾ ಇದ್ರು, ಮತ್ತೆ ಇದರಲ್ಲೇನೆ ಹಾಲನ್ನ ಶೇಖರಣೆ ಮಾಡ್ತಾ ಇದ್ರು, ಇದರಲ್ಲೇ ತಯಾರಿಸಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಇದರಲ್ಲೇ ತಯಾರಿಸ್ತಾ ಇದ್ರು. ಮತ್ತೆ ಕೆಲವರು ಮಣ್ಣಿನ ಮಡಿಕೆಯ ಒಂದು ತಟ್ಟೆಗಳಲ್ಲೇ ಊಟ ಮಾಡ್ತಾ ಇದ್ರು, ಮಣ್ಣಿನ ಮಡಿಕೆಯ ಗ್ಲಾಸ್ಗಳಲ್ಲೇನೆ ಟೀ ಕುಡಿತಿದ್ರು, ಮೊಸರು ಕುಡಿತಿದ್ರು. ಈ ರೀತಿ ಮಣ್ಣಿನ ವಸ್ತುಗಳನ್ನ ಬಳಕೆ ಮಾಡೋದ್ರಿಂದ ಅವರ ಆರೋಗ್ಯದ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂತಹ ತೊಂದರೆಗಳಾಗಿರೋದನ್ನ ನಾವು ಕಾಣಲಿಲ್ಲ. ಆದ್ರೆ ಈಗ ಈ ಒಂದು ಟೆಕ್ನಾಲಜಿ ಮುಂದುವರೆದಷ್ಟು, ವೈಜ್ಞಾನಿಕ ಯುಗ ಹೆಚ್ಚಾದಷ್ಟು ಏನಾಗ್ತಿದೆ, ದಿನೇ ದಿನೇ ಮನುಷ್ಯನಲ್ಲಿ ಈ ಒಂದು ಉತ್ಸಾಹ ಅನ್ನೋದೇನೆ ಇರೋದಿಲ್ಲ. ಆಗಿನ ಕಾಲದವರಲ್ಲಿ ಉತ್ಸಾಹ, ಅವ್ರು ಮಾಡ್ತಕ್ಕಂಥ ಕೆಲಸದಲ್ಲಿ ಎಷ್ಟೊಂದು ಇಂಪ್ರೂವ್ಗಳು ಕಾಣಿಸ್ತಾ ಇತ್ತು. ಅವ್ರು ದಿನವಿಡೀನು ಕೆಲಸ ಮಾಡಿದ್ರು ಅವ್ರಿಗೆ ಆಯಾಸ ಅನ್ನೋದೇ ಆಗೋದಿಲ್ಲ. ಆದ್ರೆ ಈಗಿನ ಕಾಲದಲ್ಲಿ ಸ್ವಲ್ಪ ಹೊತ್ತು ಕೆಲಸ ಮಾಡಿದ್ರು ಅಂದ್ರೆ ಆಯಾಸ ಅಂತಾರೆ. ಅವರಲ್ಲಿ ಒಂದು ಅಟ್ರಾಕ್ಷನ್ ನೋಡಿದ ತಕ್ಷಣ ಒಂದು ಉತ್ಸಾಹದಿಂದ ಇದಾರಪ್ಪ ಇವರು ಅನ್ನಂಗೆ ಇಲ್ಲ. ಆಗಿನ ಕಾಲದಲ್ಲಿ ಎಲ್ಲಾ ಕೆಲಸಗಳಲ್ಲೂ ಉತ್ಸಾಹದಿಂದ ಕೆಲಸ ಮಾಡ್ತಿದ್ರು, ಉತ್ಸಾಹದಿಂದನೇ ಅವರ ಕಾರ್ಯಗಳನ್ನ ಮುಗಿಸ್ತಾ ಬರ್ತಾ ಇದ್ರು. ಯಾಕೆ ಅಂದ್ರೆ ನಾವು ಬಳಸ್ತಕ್ಕಂತ ವಸ್ತುಗಳ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಮೇಡಮ್. ಜೊತೆಗೆ ಆಗಿನ ಕಾಲದಲ್ಲಿ ಇರ್ತಕ್ಕಂತ ಕೆಲವು ದವಸ ಧಾನ್ಯಗಳನ್ನ ಶೇಖರಣೆ ಮಾಡ್ಬೇಕು ಅಂದ್ರೇನು ಕೂಡ ಒಂದು ದೊಡ್ಡ ದೊಡ್ಡದಾಗಿರ್ತಕ್ಕಂತ ಮಣ್ಣಿನ ಒಂದು ಪೂಜಿಗಳ ತರ ಇಟ್ಕೊಂಡಿದ್ರು ಮೇಡಮ್. ಹಾಗಾಗಿ ಅದೇನ್ ಮಾಡ್ತಿದ್ರು, ಅವುಗಳಲ್ಲಿ ದವಸ ಧಾನ್ಯಗಳನ್ನ ಶೇಖರಣೆ ಮಾಡ್ತಿದ್ರು. ಅದು ಹೆಚ್ಚು ದಿನಗಳ ಕಾಲ ಕೆಡದೆ ಅದು ಉಪಯೋಗ ಆಗ್ತಾ ಇತ್ತು. ಅಷ್ಟೇ ಅಲ್ದಿರ ಮನೆಗಳಲ್ಲಿ ಕೆಲವು ಅಲಂಕಾರಿಕ ವಸ್ತುಗಳಾಗಿನೂ ಸಹ ಇವುಗಳ ಬಳಕೆಯನ್ನ ಮಾಡ್ತಾ ಇದ್ರು. ಈಗಲೂ ನಾವು ನೋಡ್ಬೋದು ಅದೇನಾಗಿದೆ, ಈಗ ಒಂದು ಟ್ರೆಂಡ್ ಆಗ್ಬಿಟ್ಟಿದೆ. ಈಗ ಅದನ್ನ ಒಂದ್ ಮೂಲೆಗಳಲ್ಲಿ ಪೈಂಟಿಂಗ್ ಮಾಡೋದು, ಅದನ್ನ ಒಂದ್ಸಲ ಡೆಕೋರೇಟ್ ಮಾಡಿ ಅಲ್ಲಲ್ಲಿ ಇಟ್ಕೊಂಡಿದ್ದಾರೆ. ಈಗಿನ ಕಾಲದಲ್ಲಿ ಬಳಕೆ ಮಾಡ್ತಾ ಇದ್ರು. ಉದಾಹರಣೆ ಹೇಳ್ಬೇಕು ಅಂದ್ರೆ ವಾಸ್ತುಗೆ ಅಂತ ಹೇಳ್ಬಿಟ್ಟು ಕೆಲವು ಗಂಟೆಗಳ ತರ ಮನೆಗಳಲ್ಲಿ ನೇತಾಕಿರೋದು ನೀವು ನಾವು ನೋಡಿರ್ಬೋದು. ಜೊತೆಗೆ ಮೂಲೆ ಮೂಲೆಗಳಲ್ಲಿನೂ ಅದಕ್ಕೆ ಪೇಂಟಿಂಗ್ ಮಾಡಿ ಒಂದ್ ಸ್ವಲ್ಪ ಡಿಸೈನ್ ಮಾಡಿ ಮನೆಗಳಲ್ಲಿ ಇಟ್ಕೊಂಡಿದ್ದಾರೆ. ಈಗ ಏನಾಗ್ತಿದೆ, ಅದೊಂದು ಫ್ಯಾಷನ್. ಹೌದು ಮೇಡಮ್, ಫ್ಯಾಷನ್ ಆಗ್ತಾ ಇದೆ. ಈ ರೀತಿ ಮಣ್ಣಿನಲ್ಲಿ ಇರ್ತಕ್ಕಂತ ಮಡಿಕೆಯಿಂದ ಏನ್ ಬೇಕಾದ್ರೂ ತಯಾರು ಮಾಡ್ಬೋದು. ಬಟ್ ಅದನ್ನ ಬಳಕೆ ಮಾಡ್ಬೇಕಾದ್ರೂ ಸಹ ಹುಷಾರಾಗಿ ಬಳಕೆ ಮಾಡ್ಬೇಕು
1: ಮೇಡಮ್. ಹಾಗೆ ಈ ಮಡಿಕೆಗಳಲ್ಲಿ ಯಾವ್ಯಾವ ಪಾನೀಯಗಳನ್ನ ಇಟ್ಟು ನಾವು ಉಪಯೋಗಿಸ್ಬೋದು ಮೇಡಮ್?
2: ಪಾಣೆ ಅಂದ್ರೆ ನಾವು ಈ ಒಂದು ಹೂಜಿಗಳನ್ನ ಉಪಯೋಗಿಸ್ಬೋದು ಮೇಡಮ್. ಹೂಜಿಗಳನ್ನ ನೀರನ್ನ ಶೇಖರಣೆ ಮಾಡಿ ಉಪಯೋಗಿಸ್ಬೋದು. ಮತ್ತೆ ಒಂದು ಅಗಲವಾಗಿರ್ತಕ್ಕಂತ ಪಾತ್ರೆಗಳನ್ನ ನಾವು ಉಪಯೋಗಿಸ್ಬೋದು. ಅದ್ರ ಮೇಲೆ ತಟ್ಟೆಗಳು ಬರ್ತವೆ ಮತ್ತೆ ಗ್ಲಾಸ್ಗಳು ಬರ್ತವೆ, ಅವುಗಳನ್ನ ಉಪಯೋಗಿಸ್ಬೋದು. ಆದ್ರೆ ಉಪಯೋಗಿಸಕ್ ಮುಂಚೆ ನಾವು ಅದನ್ನ ಯಾವ ರೀತಿ ಬಳಕೆ ಮಾಡ್ಕೋಬೇಕು ಅನ್ನೋದು ನಮ್ಗೆ. ಯಾಕಂದ್ರೆ ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಿದ್ರು, ಅವ್ರು ಒಲೆಗಳ ಮೇಲೆ ಅಡಿಗೆಗಳನ್ನ ಮಾಡ್ತಿದ್ರು. ಆದ್ರೆ ಈಗಿನ ಕಾಲದಲ್ಲಿ ಗ್ಯಾಸ್ ಮೇಲೆ ಅಡಿಗೆ ಮಾಡೋದ್ರಿಂದ ನಾವೇನ್ ಮಾಡ್ಬೇಕು, ಅವುಗಳ ಬಳಕೆ ಮಾಡಕ್ಕೆ ನಾವು ತಗೊಂಡೋಗ್ಬಿಟ್ರೆ ಸಡನ್ ಆಗಿ ಎತ್ಕೊಂಡು ಗ್ಯಾಸ್ ಮೇಲೆ ಇಟ್ಟಾಗ ಅದು ಒಡ್ದೋಗುತ್ತೆ ಮೇಡಮ್.
1: ಹೌದು.
2: ಹಂಗಾಗಿ ನಾವೇನ್ ಮಾಡ್ಬೇಕು ಅಂದ್ರೆ, ಹೊಸದಾಗಿ ತಂದಿರ್ತಕ್ಕಂತಹ ಒಂದು ಮಣ್ಣಿನ ಮಡಿಕೆಗಳನ್ನ 24 ಗಂಟೆಗಳ ಕಾಲ ನೀರಿನಲ್ಲಿ ಅದನ್ನ ಹಂಗೆ ನೆನೆಯಕ್ ಬಿಡ್ಬೇಕು. ಅದು ಚೆನ್ನಾಗಿ ನೆನೆದು ಆದ್ಮೇಲೆ ಅದನ್ನ ತಗೊಂಡೋಗಿ ನಾವು ಈ ಒಂದು ಗ್ಯಾಸ್ ಮೇಲೆ ಇಟ್ಟಾಗ ಅದರಲ್ಲಿ ಒಂದ್ ಸ್ವಲ್ಪ ತೆಂಗಿನಕಾಯಿ ತುಪ್ಪ ಹಾಕಿ ಉರಿಬೇಕು. ಹುರಿದು ಅದನ್ನ ಬಿಸಾಕ್ಬೇಕು. ಮತ್ತೆ ಅದರಲ್ಲೇನೆ ಏನ್ ಮಾಡ್ಬೇಕು, ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ಕುದಿಸ್ಬೇಕು
1: ನೀರನ್ನ.
2: ನೀರನ್ನ ಚೆನ್ನಾಗಿ ಕುದಿಸ್ಬೇಕು ಮಡಿಕೆ ಮಾಡೋಕ್ಕಿಂತ ಮುಂಚೆ. ಯಾಕ ಈ ರೀತಿ ಮಾಡ್ಬೇಕು ಅಂತಂದ್ರೆ, ಮಣ್ಣಿನ ಮಡಿಕೆ ಮಾಡ್ಬೇಕಾದ್ರೆ ಅದರಲ್ಲಿ ಸಣ್ಣ ಸಣ್ಣ ರಂಧ್ರಗಳಿವೆ.
1: ಹೌದು.
2: ಆ ಸಣ್ಣ ಸಣ್ಣ ರಂಧ್ರಗಳಲ್ಲಿ ಏನಾದ್ರೂ ಸೇರ್ಕೊಂಡಿತ್ತು, ಅದರಿಂದ ಏನಾದ್ರೂ ನಮ್ಗೆ ತೊಂದರೆ ಆಗ್ತಕ್ಕಂತಹದ್ದು ಏನಾದ್ರೂ ಇತ್ತು ಅಂದ್ರೆ, ಆ ಕುದಿಸಿದಿರ್ತಕ್ಕಂತ ನೀರಲ್ಲಿ ಅವೆಲ್ಲಾ ಜೀವಾಣುಗಳು ಸತ್ತೋಗ್ಬಿಡ್ತವೆ. ಹಂಗಾಗಿ ನಾವೇನ್ ಮಾಡ್ಬೇಕು, ಆ ಮಣ್ಣಿನ ಮಡಿಕೆಯಲ್ಲಿ ಚೆನ್ನಾಗಿ ನೀರನ್ನ ಕುದಿಸಿ ಅದನ್ನ ಹೊರಗಡೆ ಹಾಕ್ಬಿಟ್ಟು ಆಮೇಲೆ ಅದನ್ನ ನಾವು ಬಳಕೆ ಮಾಡ್ಕೋಬಹುದು. ಮತ್ತೆ ಇನ್ನೊಂದೇನು ಅಂದ್ರೆ, ಈ ಸಣ್ಣದಾಗಿರ್ತಕ್ಕಂತ ರಂಧ್ರಗಳಲ್ಲಿ ನಾವು ವಾಶ್ ಮಾಡ್ಬೇಕಾದ್ರೆ ಈ ಡಿಶ್ ವಾಶ್ ನ ಇಲ್ಲ ಅಂತಂದ್ರೆ ಸೋಪ್ ಆಯಿಲ್ ನ ಬಳಕೆ ಮಾಡ್ತೀವಿ. ಆದ್ರೆ ಈ ಮಣ್ಣಿನ ಮಡಿಕೆಗಳನ್ನ ವಾಶ್ ಮಾಡ್ಬೇಕಾದ್ರೆ ಆ ರೀತಿ ಸೋಪ್ ಆಯಿಲ್ ಅನ್ನ ಬಳಕೆ ಮಾಡಬಾರ್ದು. ತೆಂಗಿನ ನಾರನ್ನ ತಗೊಂಡು ಆ ನಾರನ್ನ ಏನ್ ಮಾಡ್ಬೇಕು, ಒಳಗಡೆ ಚೆನ್ನಾಗಿ ಉಜ್ಜಿಬಿಟ್ಟು ಆಮೇಲೆ ಏನ್ ಮಾಡ್ಬೇಕು, ಒಂದ್ ಸ್ವಲ್ಪ ಕಳ್ಳೆ ಇಟ್ಟು ಇಲ್ಲ ಅಂತಂದ್ರೆ ಒಂದ್ ಸ್ವಲ್ಪ ಜೋಳದಿಟ್ಟು ಹಾಕಿ ಅದ್ರ ಒಳಗಡೆ ನಾವು ಗಿಡ್ಡಿನ ಅಂಶ ಹೋಗೋದಕ್ಕೂ ಇಲ್ಲ ಅಂತಂದ್ರೆ ಅದ್ ಕ್ಲೀನ್ ಆಗೋದಕ್ಕೂ ಸ್ವಚ್ಛವಾಗ್ಬೇಕು ಅಂತ ಹೇಳ್ಬಿಟ್ಟು ಅದನ್ನ ಬಳಕೆ ಮಾಡ್ಬೇಕು ಮೇಡಮ್. ಈ ರೀತಿ ಇದರ ಬಳಕೆಯನ್ನ ಉಪಯೋಗಿಸ್ಕೋಬಹುದು. ಇದರಲ್ಲಿ ಅದೇ ಪಾತ್ರೆ ಅಗಲವಾಗಿರೋದು ಬರುತ್ತೆ, ಒಂಥರ ಟ್ರಯಾಂಗಲ್ ಶೇಪ್ ಅಲ್ಲಿರೋದು ಬರುತ್ತೆ.

0: ನೋಡಿರ್ಬೋದು, ಈ ಒಂದು ಪಾಟ್ ಟೀ ಅಂತ ಹೇಳ್ಬಿಟ್ಟು ಅದು ಕೊಡ್ತಾ ಇದಾರೆ. ಅಂದ್ರೆ ಮಡಿಕೆಯಲ್ಲಿ ಚಿಕ್ಕ ಚಿಕ್ಕದಾಗಿರ್ತಕ್ಕಂತ ಗ್ಲಾಸ್ ಗಳಲ್ಲಿ ನಿನ್ನೆ ಟೀ ಹಾಕಿ ಕೊಡ್ತಾ ಇದಾರೆ. ಅದನ್ನ ಕುಡಿಯಕ್ಕೆ ತುಂಬಾ ಜನ ಇವಾಗ ಇಷ್ಟಪಡ್ತಾ ಇದಾರೆ. ಅದನ್ನ ನಾವು ಸ್ಪೆಷಲ್ ಅನ್ಕೊಂತೀವಿ. ಆದ್ರೆ ಹಿಂದಿನ ಕಾಲದಿಂದಲೂ ಬಂದಿರ್ತಕ್ಕಂಥದ್ದು ಅದು ಮಡಿಕೆ ಟೀ ಅಂತ ಹೇಳ್ಬಿಟ್ಟು ಇವಾಗ ಕೊಡ್ತಾ ಇದಾರೆ. ಮತ್ತೆ ಇದರಲ್ಲಿ ಬೇಕಾದ್ರೆ ಸಾಂಬಾರ್ ಮಾಡಿ ನಾವು ಪ್ರಿಸರ್ವ್ ಮಾಡ್ಕೋಬಹುದು. ಇನ್ನೊಂದು ವಿಶೇಷತೆ ಏನು ಅಂದ್ರೆ ಮೇಡಮ್, ಮಡಿಕೆಯಲ್ಲಿ ಯಾವಾಗ ನಾವು ಅಡಿಗೆ ಮಾಡ್ತೀವೋ ಅದು ಜಾಸ್ತಿ ದಿನ, ಇವತ್ ಮಾಡಿರೋ ಸಾಂಬಾರು ನಾಳೆ ಬೇಗ ಕೆಟ್ಟೋಗುತ್ತೆ ಕುಕ್ಕರ್ ಅಲ್ಲಿ ಮಾಡಿದ್ರೆ. ಬಟ್ ಮಡಿಕೆಯಲ್ಲಿ ಮಾಡಿರೋದಾದ್ರೆ ಅದನ್ನ ನಾವು ಪ್ರಿಸರ್ವ್ ಮಾಡ್ಕೊಂಡ್ರು, ಇವಿನ್ ನಾವು ಫ್ರಿಡ್ಜ್ ಅಲ್ಲಿ ಇಟ್ಟಿಲ್ಲ ಅಂದ್ರು ಕೂಡ ನೋಡುವೆ ಅದು ಕೆಡಲ್ಲ ಮೇಡಮ್, ಹಂಗೆ ಇರೋದು ವಿಶೇಷ. ಈ ಒಂದು ಮಡಿಕೆಯಲ್ಲಿ ಮಾಡಿರ್ತಕ್ಕಂಥ ಸಾಂಬಾರು ಮನೆಯಲ್ಲಿ ಏನೇನು ಹಬ್ಬ ಹರಿದಿನಗಳಿಗೆ ಮಾಡಬೇಕಾಗಿರ್ತಕ್ಕಂತ ಎಲ್ಲಾ ಅಡಿಗೆಗಳನ್ನು ಸಹ ನಾವು ಈ ಒಂದು ಮಡಿಕೆಯಲ್ಲಿ ಮಾಡ್ಕೋಬಹುದು ಮೇಡಮ್.
1: ಇನ್ನೊಂದ್ ಏನಂದ್ರೆ ಮೇಡಮ್, ನೈಟ್ ಮಣ್ಣಿನ ಗ್ಲಾಸ್ ಬರುತ್ತಲ್ವಾ, ಅದ್ರಲ್ಲಿ ನೀರಿಟ್ಬಿಟ್ಟು ಬೆಳಿಗ್ಗೆ ಎದ್ದ ತಕ್ಷಣ ಹಂಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ತುಂಬಾ ತಂಪಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೇದು ಅಂತಾರೆ, ಅದು ನಿಜನಾ ಮೇಡಮ್?
0: ನಿಜಾನೇ ಮೇಡಮ್. ಯಾಕೆ ಅಂತೀರಾ, ಈ ಮಣ್ಣಲ್ಲಿ ಅನೇಕ ಒಂದು ಲವಣಾಂಶಗಳು ಇರುತ್ತವೆ, ಇರೋದ್ರಿಂದ ಅದು ನೀರನ್ನ ನಾವು ಪ್ರಿಸರ್ವ್ ಮಾಡಿ ನಾವು ಬೆಳಗ್ಗೆ ಕುಡಿದಾಗ ಕೆಲವ್ರಿಗೆ ಈಗಿನ ಇತ್ತೀಚೆಗಂತೂ ತುಂಬಾ ಕಾಡ್ತಕ್ಕಂತ ಸಮಸ್ಯೆ ಏನು ಅಂದ್ರೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗಿದೆ ಅಂತ. ಅದು ಗ್ಯಾಸ್ಟ್ರಿಕ್ ಜಾಸ್ತಿ ಆಗಿರೋದನ್ನ ನಾವು ಅವಾಯ್ಡ್ ಮಾಡ್ಕೋಬೇಕು ಅಂದ್ರೆ ನೀರುಗಳನ್ನು ತುಂಬಾ ಮುಖ್ಯವಾಗಿ ಬೇಕೇ ಬೇಕು. ಕೆಲವರು ಒಂದ್ ಗ್ಲಾಸ್ ನೀರ್ ಕುಡಿತಾರೆ, ಎರಡ್ ಗ್ಲಾಸ್ ನೀರ್ ಕುಡಿತಾರೆ, ನಮ್ ದೇಹಕ್ಕೆ ಎಷ್ಟು ನೀರ್ ಬೇಕೋ ಅಷ್ಟು ನೀರಿನ ಅಂಶನ ನಮ್ಗೆ ಸೇರಕ್ ಬಿಡಲ್ಲ. ಅಂತ ಟೈಮ್ ಅಲ್ಲಿ ನಾವು ಬೆಳಗ್ಗೆ ಎದ್ದು ಒಂದ್ ಗ್ಲಾಸ್ ನೀರ್ ಕುಡಿತಾ ಬರ್ತಾರೆ, ಆ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನ ನಾವು ನಿಧಾನವಾಗಿ ತಡೆ ಹಿಡಿಯಬಹುದು ಮೇಡಮ್.
1: ಮೇಡಮ್, ಕಡೆಯದಾಗಿ ಈ ಮಣ್ಣಿನ ಮಡಿಕೆಗಳ ಬಗ್ಗೆ ನಮ್ಮ ಪ್ರೀತಿಯ ಕೇಳುಗರಿಗೆ ಹಿತನುಡಿಗಳನ್ನ ಇರಣೆ ಹೇಳಕ್ಕೆ ಬಯಸ್ತೀರಾ ಮೇಡಮ್?
0: ನಿಜ ಮೇಡಮ್, ಮಣ್ಣಿನ ಮಡಿಕೆಯಲ್ಲಿ ಕೆಲವು ಮೂರ್ತಿಗಳನ್ನ ನಾವು ಮನೆಗೆ ವಾಸ್ತುಗೆ ತಕ್ಕಂಗೆ ಈಶಾನ್ಯ ಭಾಗದಲ್ಲಿ ಒಂದು ಕಪ್ಪಲ್ ಒಂದು ಮಣ್ಣಿನ ಮಡಿಕೆಯಲ್ಲಿ ನೀರನ್ನ ಇಟ್ಟು ಈಶಾನ್ಯ ಭಾಗಕ್ಕೆ ಇಟ್ಟಾಗ ಅದು ಒಂದು ಮನೆಯ ಒಂದು ಪಾಸಿಟಿವ್ ಎನರ್ಜಿಯನ್ನ ಹೆಚ್ಚು ಮಾಡುತ್ತೆ ಅಂತ ಹೇಳ್ಬಿಟ್ಟು ಕೆಲವು ಪುಸ್ತಕಗಳಲ್ಲಿ ನಾನು ಓದಿರೋ ಪ್ರಕಾರ ಅದು ಗೊತ್ತಿದೆ ಮೇಡಮ್. ಮತ್ತೆ ಆಗ್ನೇಯ ದಿಕ್ಕುಗಳಲ್ಲಿ ಈ ಮಣ್ಣಿನ ಮಲಿಕೆಯ ಅಲಂಕಾರವನ್ನ ಮಾಡಿದಾಗ ಆ ಮನೆಯಲ್ಲಿ ಸುಖ ಸಂಪತ್ತು ಲಭಿಸುತ್ತೆ ಅನ್ನೋದನ್ನ ನಾನು ಕೇಳ್ಪಟ್ಟಿದ್ದೀನಿ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಹೆಣ್ಮಕ್ಳು ಆಭರಣ ಪ್ರಿಯರಾಗಿರೋದ್ರಿಂದ ಈ ಮಣ್ಣಿನಲ್ಲಿ ಇರ್ತಕ್ಕಂತ ಕೆಲವು ಆಭರಣಗಳು ಇದೆ, ಅದನ್ನೊಂದು ಸೌಂದರ್ಯವನ್ನ ಹೆಚ್ಚಿಸ್ತಕ್ಕಂತ ಆಭರಣಗಳು ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಈ ಮಣ್ಣಿನ ಮಡಿಕೆಗಳನ್ನ ಆದಷ್ಟು ಈ ಕುಕ್ಕರ್ ಅದು ಇದು ಬಳಕೆ ಮಾಡಕ್ಕೆ ಕಷ್ಟ ಆದ್ರೂ ಇಷ್ಟಪಟ್ಟು ಮಾಡ್ಲೇಬೇಕು ಅಂತದ್ರಲ್ಲಿ ಅದನ್ನ ಆದಷ್ಟು ಅವಾಯ್ಡ್ ಮಾಡ್ಕೊಂಡು ನಮ್ ಟೈಮ್ ತಕ್ಕಂಗೆ ಈ ಮಣ್ಣಿನ ಮಡಿಕೆಯನ್ನ ಉಪಯೋಗ ಮಾಡೋದ್ರಿಂದ ನಮ್ಗೆ ಯಾವುದೇ ರೀತಿಯಾದಂತಹ ಈ ಸಕ್ಕರೆ ಕಾಯಿಲೆ ಆಗಿರ್ಬೋದು, ಬಿಪಿ ಆಗ್ಬೋದು, ಅಥವಾ ಏನೋ ಒಂದ್ ಟೆನ್ಷನ್ಸ್ ಆಗ್ಬೋದು, ಅಥವಾ ದೇಹದ ಒಂದು ಉಷ್ಣಾಂಶ ಆಗ್ಬೋದು, ಟೋಟಲ್ ನಮ್ಮ ಇಡೀ ದೇಹವನ್ನ ಕಂಟ್ರೋಲ್ ಆಗಿ ಇಟ್ಕೋಬೇಕು ಅಂದ್ರೆ ನಾವ್ ಈ ಮಣ್ಣಿನ ಮಡಿಕೆಯನ್ನ ಉಪಯೋಗಿಸೋದು ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ ಮೇಡಮ್.
1: ಇದುವರೆಗೂ ನಮ್ಮ ಧ್ವನಿ ರೇಡಿಯೋ ಕೇಂದ್ರದಲ್ಲಿ ಬೇಸಿಗೆಯಲ್ಲಿ ಮಣ್ಣಿನ ಮಡಿಕೆಗಳ ಬಳಕೆ ಎಷ್ಟು ಮಹತ್ವ ಇದೆ ಅಂತ ತುಂಬಾ ಅರ್ಥಪೂರ್ಣವಾಗಿ ಮತ್ತೆ ಸೊಗಸಾಗಿ ತಿಳಿಸ್ಕೊಟ್ಟಿದ್ದೀರಾ ಮೇಡಮ್. ನಿಮ್ಗೆ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಪರವಾಗಿ ಹಾಗೂ ಪ್ರೀತಿಯ ಕೇಳುಗರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸುತ್ತಿದ್ದೇವೆ ಮೇಡಮ್. ಧನ್ಯವಾದಗಳು ಮೇಡಮ್.
0: ನಮಸ್ತೆ ಮೇಡಮ್. ಥ್ಯಾಂಕ್ ಯು ಮ್ಯಾಮ್.

0: ಬ್ರಹ್ಮ ಧ್ವನಿ.
1: ಮರಡ ನೆರವಿನ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.4 ತರಂಗಾಂತರಗಳನ್ನು ಕೇಳುವರಿಗೆಲ್ಲ ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಪ್ರೀತಿಯ ಕೇಳುವರೆ, ಈ ದಿನದ ಕಾರ್ಯಕ್ರಮ ಋತುಬಂಧ ಕುರಿತು ಬಗ್ಗೆ ಸಲಹೆ ಮತ್ತು ಸೂಚನೆ ಕಾರ್ಯಕ್ರಮವನ್ನು ನೀಡಲು ಶ್ರೀಮತಿ ಅಗತಾ ಶೇಖರ್ ಕಾರ್ಯಕ್ರಮ ಅಧಿಕಾರಿ ಸುನೀತಿ ಸೌಲಮನ್ ಫೌಂಡೇಶನ್ ಗ್ರಾಮಾಂತರ ಕಡೆಯಿಂದ ಹಾಜರಿದ್ದಾರೆ. ಇವರಿಗೆ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಪರವಾಗಿ ಹಾಗೂ ಪ್ರೀತಿಯ ಕೇಳುವರ ಪರವಾಗಿ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್.
2: ನಮಸ್ತೆ.
1: ತಮ್ಮ ಒಂದು ಕಿರುಕುಳಚಯದೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸೋಣ ಮೇಡಮ್.
2: ನನ್ನ ಹೆಸರು ಅಗತಾ ಶೇಖರ್. ನಾನು ಸುನೀತಿ ಸೋಲಮನ್ ಫೌಂಡೇಶನ್ ಅಲ್ಲಿ ಕಾರ್ಯಕ್ರಮ ಅಧಿಕಾರಿಯಾಗಿದ್ದೇನೆ. ನಾನು ನನ್ನ ಮುಖ್ಯ ಕೆಲಸ ಅಂತಂದ್ರೆ ತರಬೇತಿಗಳನ್ನ ನೀಡೋದು. ಹೆಣ್ಮಕ್ಕಳ ಆರೋಗ್ಯ, ಮಕ್ಕಳ ಸಂರಕ್ಷಣೆ ಮತ್ತು ಅವರ ಯೋಗಕ್ಷೇಮ ಇವುಗಳ ಸುತ್ತ ತರಬೇತಿಗಳ ನಡ್ಸ್ಕೊಡೋದೇ ನನ್ನ ಮುಖ್ಯ ಕೆಲಸ. ಈ ಸಂಸ್ಥೆಯಲ್ಲಿ ನಮ್ಮ ಹೆಣ್ಮಕ್ಕಳ ಆರೋಗ್ಯ, ಮಕ್ಕಳ ಸಂರಕ್ಷಣೆ ಮತ್ತು ಯುವ ಪೀಳಿಗೆಯ ಒಂದು ಬೆಳವಣಿಗೆ ಮತ್ತು ಅವರ ಆರೋಗ್ಯ ಹಾಗೂ ಅಭಿವೃದ್ಧಿಗೆ ಕೆಲಸ ಮಾಡ್ತಾ ಇದ್ದೇವೆ.
1: ಓಕೆ ಮೇಡಮ್, ತುಂಬಾ ಸಂತೋಷ ಮೇಡಮ್. ಈ ದಿನದ ಕಾರ್ಯಕ್ರಮ ಅಂದ್ರೆ ಋತುಬಂಧ. ಈ ಋತುಬಂಧ ಎಂದರೇನು ಅಂತ ತುಂಬಾ ಜನಕ್ಕೆ ಸ್ವಲ್ಪ ಕನ್ಫ್ಯೂಸ್ ಇರುತ್ತಲ್ಲ ಮೇಡಮ್. ಋತುಬಂಧ ಅಂದ್ರೆ ಏನು ಮೇಡಮ್?
2: ಋತುಬಂಧ ಅಂತ ನಾವು ಮೊದ್ಲು ಯಾವಾಗೂ ಕೇಳಿಲ್ಲ. ಆದ್ರಿಂದ ಹೆಣ್ಮಕ್ಳು ದೊಡ್ಡವರಾಗೋದು ಸ್ವಾಭಾವಿಕ, ಅದನ್ನ ಸಂಭ್ರಮ ಆಚರಣೆ ಇದರಿಂದ ನಾವು ಪ್ರಾರಂಭ ಮಾಡ್ತೇವೆ. ಆದ್ರೆ ಮುಟ್ಟು ನಿಲ್ಲುವಾಗ ಅದನ್ನ ಅಷ್ಟೇ ನಿಶಬ್ದವಾಗಿ ಯಾರಿಗೂ ಗೊತ್ತಾಗೋದಿಲ್ಲ, ಯಾರಿಗೂ ಹೇಳೋದಿಲ್ಲ, ಹಂಗೆ ಅದನ್ನ ಹಾಗೆ ಬಿಟ್ಬಿಡ್ತೀವಿ. ಸೊ ಋತುಬಂಧ ಅಂದ್ರೆ ಮುಟ್ಟು ನಿಲ್ಲುವಿಕೆ ಅಂತ ಅನ್ಬಹುದು.
1: ಋತುಬಂಧ ಅಂದ್ರೆ ಮುಟ್ಟು ನಿಲ್ಲುವುದು,
2: ಮುಟ್ಟು ನಿಲ್ಲುವಿಕೆ.
1: ಈ ಋತುಬಂಧ ಅಂದ್ರೆ ಯಾವ ವಯಸ್ಸಿನಲ್ಲಿ ನಿಲ್ಲುತ್ತೆ ಮೇಡಮ್? ಇದು
2: ಮುಟ್ಟು ನಿಲ್ಲುವಿಕೆ ಸಾಮಾನ್ಯವಾಗಿ 35 ವರ್ಷ ಮೇಲ್ಪಟ್ಟು 40 ವರ್ಷ ಮೇಲ್ಪಟ್ಟ ಮಹಿಳೆಯರಲ್ಲಿ ಈ ಮುಟ್ಟು ನಿಲ್ಲುವಿಕೆ ಪ್ರಾರಂಭ ಆಗತ್ತೆ. ಇದರಲ್ಲಿ 3 ಹಂತಗಳಿರುತ್ತೆ, ಪ್ರಾರಂಭ ಹಂತ, ಮಧ್ಯದ ಹಂತ ಮತ್ತು ಕೊನೆಯ ಹಂತ. ಪ್ರಾರಂಭ ಹಂತದಲ್ಲಿ ಇದು ಆಗಿಂದಾಗೆ ಒಂಚೂರು ಯಾವಾಗೋ ಒಂದೊಂದ್ಸಾರಿ ಮುಟ್ಟು ಬರದೇ ಇರುವಂತದ್ದು. ಮಧ್ಯದ ಒಂದು ಹಂತದಲ್ಲಿ ಇನ್ನು ಸ್ವಲ್ಪ ಕೆಲವೊಂದ್ ತಿಂಗಳು ಬರ್ದೇನೆ ಇರೋದು, ಆಮೇಲೆ ಮಧ್ಯದಲ್ಲಿ ಬರೋದು. ಹೀಗೆ ಹೊರಗಡೆ ಆಗೋದು ನಿರಂತರವಾಗಿ ಇರಲ್ಲ, ಪ್ರತಿ ತಿಂಗಳು ಆಗದೆ ಇರುವಂತದ್ದು. ಅದರಿಂದ 40 ವರ್ಷ ಮೇಲ್ಪಟ್ಟವರಲ್ಲಿ ಅಂದ್ರೆ ಕೆಲವೊಬ್ರು ಚೆನ್ನಾಗಿ ಪೌಷ್ಟಿಕ ಆಹಾರ ತಗೊಂಡು ಯಾವುದೇ ರೀತಿಯಾದ ಒತ್ತಡ ಇಲ್ಲದೆ ಇರುವಂತ ಮಹಿಳೆಯರು ಮತ್ತು ಅವರ ವಂಶ ಪಾರಂಪರ್ಯವಾಗಿ ತಾಯಂದಿರು, ಅವರ ಅಜ್ಜಿ, ಹೀಗೆ ಅವರ ವಂಶದಲ್ಲಿ ಇರುವಂತ ಒಂದು ವಂಶಾವಳಿಯಿಂದ ಬಂದಂತ ಒಂದು ಸ್ವಭಾವನೂ ಇರುತ್ತೆ. ಆದ್ರಿಂದ ಕೆಲವೊಬ್ಬರಿಗೆ 50 ವರ್ಷ ಆದ್ಮೇಲೂ ನಿಲ್ಬಹುದು, ಕೆಲವೊಬ್ಬರಿಗೆ 40 ವರ್ಷ ಆದ್ಮೇಲೂ ನಿಲ್ಬಹುದು. ಬಡತನದಲ್ಲಿ ಇರುವಂತ ಮಹಿಳೆಯರು ಬೇಗ ಆಗ್ತಾರೆ, ಬೇಗ ಮುಟ್ಟು ನಿಂತೋಗುತ್ತೆ ಅಂತ ಹೇಳೋದನ್ನು ನಾವು ಕೇಳಿರ್ತೀವಿ. ಯಾಕೆಂತಂದ್ರೆ ಬಡ ಹೆಣ್ಣು ಮಕ್ಕಳು ಜಾಸ್ತಿ ಒತ್ತಡದಲ್ಲಿ, ಜಾಸ್ತಿ ಶ್ರಮ ಪಟ್ಟು ಕೆಲಸ ಮಾಡೋದು, ಪೌಷ್ಟಿಕ ಆಹಾರ ತಗೊಳ್ದೆ ಇರೋದು, ಇಂಥ ಕೆಲವೊಂದು ಕಾರಣಗಳಿಂದ ಬಡ ಹೆಣ್ಣು ಮಕ್ಕಳು ಸ್ವಲ್ಪ ಬೇಗನೆ ಮುಟ್ಟು ನಿಲ್ಲುವಿಕೆ ಒಳಗಾಗ್ಬಹುದು.
1: ಮೇಡಮ್, ಈಗ ಒಂದು ಹೆಣ್ಣು ಋತುಮತಿ ಆಗ್ತಾಳಲ್ವಾ ಮೇಡಮ್ ಮೊದಲನೇ ಸರಿ, ಕೆಲವೊಂದು ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ. ಅಂದ್ರೆ ಆಗ ತಲೆನೋವಾಗ್ಲಿ, ಹೊಟ್ಟೆ ನೋವಾಗ್ಲಿ, ಸೊಂಟ ನೋವು ಮತ್ತೆ ಇದೆಲ್ಲ ನಾವ್ ಎದುರಿಸಬೇಕಾಗುತ್ತಲ್ಲ ಮೇಡಮ್. ಅದೇ ರೀತಿಯಲ್ಲಿ ಇದು ನಿಲ್ಲುವಾಗ್ಲೂ ಯಾವ್ದಾನ ಸಮಸ್ಯೆಗಳನ್ನ ಉಂಟಾಗ್ಬೋದಾ ಮೇಡಮ್?
2: ಹೌದು, ಸಮಸ್ಯೆ ಅನ್ನೋಕ್ಕಿಂತ ಕೆಲವೊಂದು ಬದಲಾವಣೆಗಳಾಗತ್ತೆ, ಅದನ್ನ ನಾವು ತಿಳ್ಕೊಂಡಿದ್ರೆ ಇನ್ನೂ ಉತ್ತಮ. ಅದ್ ತಿಳ್ಕೊಂಡಿದ್ರೆ ಅದನ್ನ ಚೆನ್ನಾಗಿ ನಿಭಾಯಿಸ್ಬೋದು. ಇವಾಗ ಮುಟ್ಟು ನಿಲ್ಲುವಿಕೆ ನಾನು ಹೇಳಿದಂಗೆ ಪ್ರಾರಂಭದಲ್ಲಿ ಆಗಾಗ ಬರೋದು, ಆಗಾಗ ಬರ್ದೇ ಇರೋದು ಇದ್ರೆ ಅದು ಇನ್ನು ಪೂರ್ತಿಯಾಗಿ ನಿಂತಿರಲ್ಲ. ಕೊನೆಯ ಹಂತ ಅಂದ್ರೆ 12 ತಿಂಗಳು ತಪ್ಪದೆ ನಾವೆಲ್ರು ಏನ್ ಮಾಡ್ಬೇಕು, ಒಂದು ಕ್ಯಾಲೆಂಡರ್ ಅಲ್ಲಿ ಬರ್ಕೋಬೇಕು. ಒಂದ್ ವೇಳೆ ಈ ವರ್ಷ ಈ ಮೇ ತಿಂಗಳಲ್ಲಿ ಆದೆ ಅಂದ್ರೆ ಮುಂದೆ ಜೂನ್ ತನಕನು ಬರ್ಲೇಬಾರ್ದು, ಹೊರಗಡೆ ಆಗ್ಲೇಬಾರ್ದು. ಆಗದಿದ್ರೆ ಆಗ ಅದು ಮುಟ್ಟು ನಿಂತೋಗಿದೆ ಅಂತ ಹೇಳ್ಬೋದು. ಅಲ್ಲಿ ತನಕ ಅದು ಮುಟ್ಟು ನಿಂತೋಗಿದೆ ಅಂತ ಹೇಳಕ್ಕಾಗಲ್ಲ. ಆದ್ರಿಂದ ಈ ಸಮಯದಲ್ಲಿ ಯಾವಾಗ ಶಾರೀರಿಕವಾದಂತ ಕೆಲವೊಂದು ಬದಲಾವಣೆಗಳನ್ನ ಕಾಣ್ತೀವಿ ಅಂತಂದ್ರೆ, ಅದು ನಾನು ಹೇಳ್ದಂಗೆ ಅನಿಯಮಿತವಾಗಿ ಅಂತಂದ್ರೆ ಒಂದ್ ತಿಂಗ್ಳು ಬರೋದು, ಎರಡ್ ಮೂರ್ ತಿಂಗ್ಳು ಬರದೇ ಇರುವಂತದ್ದು, ಜಾಸ್ತಿಯಾಗಿ ಬೆವರೋದು, ಆಯಾಸ ಆಗೋದು, ಆಮೇಲೆ ಚರ್ಮ ಒಂಚೂರು ಸಡಿಲ ಆದಂಗೆ, ಮೊದ್ಲೆಲ್ಲ ಸುಂದರಿ ಇರೋ ತರ ಕಾಣಿಸ್ತಾ ಇರ್ತೀವಿ, ಅವಾಗ ನಾವು ಸ್ವಲ್ಪ ನೋಡ್ಕೊಳ್ಳೋದು ಜಾಸ್ತಿನೆ, ಆಮೇಲೆ ಕಾಲಕ್ರಮೇಣ ಬಿಟ್ಬಿಡ್ತೀವಿ. ಹಂಗೇನೆ ಚರ್ಮನು ಸ್ವಲ್ಪ ಸುಕ್ಕುಗಟ್ಟೋದು, ಸಡಿಲ ಆಗೋದು ಸಾಮಾನ್ಯ, ಮೂಳೆ ಸವಿತ ಆಗತ್ತೆ, ಆಮೇಲೆ ಮೂತ್ರ ವಿಸರ್ಜನೆ ನಿಯಂತ್ರಣ ಕಡಿಮೆ ಆಗತ್ತೆ, ಹೃದಯದ ಬಡಿತ ಒಂಚೂರು ಜಾಸ್ತಿ ಆದಂಗೆ ಯಾವಾಗ ಯಾವಾಗೋ ಆಗ್ಬಹುದು, ಶಾರೀರಿಕ ಶಕ್ತಿ ಕಡಿಮೆ ಅಂತ ಅನ್ಸ್ಬಹುದು. ಆಮೇಲೆ ಕೆಲವೊಂದು ದೊಡ್ಡ ಸಮಸ್ಯೆಗಳು ಅಂತಂದ್ರೆ ಎದೆಯಲ್ಲಿ ಅಂತಂದ್ರೆ ಸ್ತನದಲ್ಲಿ ಗೆಡ್ಡೆ ಕಟ್ಟೋದು ಇದೆಲ್ಲ ಆಗ್ಬಹುದು, ಗರ್ಭಕೋಶದಲ್ಲಿ ಗೆಡ್ಡೆ ಕಟ್ಟಬಹುದು, ಅಂಡಾಶಯದಲ್ಲೂ ಆಗ್ಬಹುದು, ಇದೆಲ್ಲ ನಾವು ನೋಡ್ಕೊಳ್ಬೇಕು, ಗಮನ ಹರಿಸ್ಬೇಕು ಇದ್ರ ಬಗ್ಗೆ. ಹಾಗೇನೆ ಮಾನಸಿಕವಾಗೂನು ಏನೋ ಒಂಥರ ತಳಮಳ, ಒಂಥರ ಭಯ, ಏನೋ ಒಂಚೂರು ಕೋಪ ಜಾಸ್ತಿ ಬರೋ ತರ, ಕಿರಿಕಿರಿ ಅನ್ಸೋದು, ಸಣ್ಣ ಪುಟ್ಟದಕ್ಕೆಲ್ಲ ಜಗಳ ಆಡೋದು, ಸಣ್ಣ ಪುಟ್ಟಕ್ಕೆ ಎಲ್ಲ ಸಿಡ್ಕೋದು, ಆಮೇಲೆ ಕೆಲವೊಂದ್ಸಾರಿ ಗಂಡ ಹೆಂಡತಿ ಮಡ ಆಕರ್ಷಣೆ ಇಲ್ದೆ ಇರುವಂತದ್ದು ಅನುಭವ ಆಗತ್ತೆ. ಇದನ್ನೆಲ್ಲವನ್ನು ಗೊತ್ತಿದ್ದು ನಾವು ಸರಿಯಾಗಿ ನಿರ್ವಹಣೆ ಮಾಡ್ಬೇಕು. ಹಾಗೇನೆ ಸಾಮಾಜಿಕವಾಗೂ ಕೆಲವೊಂದ್ಸಾರಿ ನಾವು ಜಾಸ್ತಿ ಜನರತ್ತೆ ಬೆರೆಯೋದು ಕಡಿಮೆ ಮಾಡೋದು, ಆಮೇಲೆ ಒಬ್ಬೊಬ್ರೆ ಇರಕ್ ಇಷ್ಟಪಡೋದು, ಯಾವ್ದಕ್ಕೂ ಮುಂದೆ ಹೋಗದೆ ಹಿಂದೆ ಉಳಿಯೋದು, ಈ ಭಾವನೆಗಳಲ್ಲೂ ಏರಿಳಿತ ಆಗೋದ್ರಿಂದ ನಮ್ಮ ಸಾಮಾಜಿಕ ಬದುಕುಗೂ ಇದು ಪರಿಣಾಮ ಬೀರುತ್ತೆ,
1: ಬದಲಾವಣೆಗಳಾಗುತ್ತದೆ. ನೋಡಿದ್ರೆ ಮನೆಯಲ್ಲಿರುವಂತಹ ಹಿರಿಯರಿಗೂ ಭಯ ಆಗುತ್ತೆ. ಇದನ್ನ ನಿವಾರಿಸಬಹುದಾ ಮೇಡಮ್?
2: ಎಲ್ಲಾನು ನಿಯಂತ್ರಣ ಮಾಡ್ಕೋಬಹುದು. ಇವಾಗ ನಾನು ಹೇಳಿದೆ ಶರೀರದಲ್ಲಿ ಆಗುವಂತ ಬೆವರು, ಜಾಸ್ತಿ ಸ್ವಲ್ಪ ನೀರ್ ಕುಡಿಯೋದು, ತಂಪಾಗಿರುವ ಜಾಗಗಳಲ್ಲಿ ಕುತ್ಕೊಳ್ಳೋದು, ಗಾಳಿ ಬೀಸೋ ಕಡೆ ಇರೋದು, ಅದನ್ನೇ ದೊಡ್ಡ ದೊಡ್ಡ ತೊಂದ್ರೆ ಅಂತ ಅನ್ಕೊಳ್ತೆ. ಅದನ್ನ ನಿಭಾಯಿಸೋ ಕೌಶಲ್ಯವನ್ನ ಕಲ್ತ್ಕೊಳ್ಬೇಕು. ಆಯಾಸ ಆಗ್ತಾ ಇದೆ ಅಂತ ಅನ್ಸಿದ್ರೆ ಒಂದ್ ಸ್ವಲ್ಪ ಕೆಲ್ಸಗಳನ್ನ ಮನೇಲಿರೋರಿಗೆ ಹಂಚ್ಬಿಟ್ಟು ನೀವು ಸ್ವಲ್ಪ ಕಡಿಮೆ ಕೆಲ್ಸ ಮಾಡೋದನ್ನ ರೂಢಿ ಮಾಡ್ಕೊಳ್ಬೇಕು. ಮೂಳೆ ಸವತ ಅಂತ ಹೇಳಿದೆ, ಮೂಳೆ ಸವತದಿಂದ ಓಡಾಟ ಜಾಸ್ತಿ ಆದ್ರೆ ಮೂಳೆಗಳು ನೋವು ಬರೋದು, ಮಡ್ಚೋದಿಕ್ಕೆ ಕಷ್ಟ ಆಗೋದು, ಕುತ್ಕೊಂಡ್ರೆ ಎದ್ದೇಳಕ್ ಕಷ್ಟ ಆಗೋದು, ಆಮೇಲೆ ಮೊದ್ಲಿದ್ದಂಗೆ ಜಾಸ್ತಿ ಓಡಾಡ್ಕೊಂಡು ಕೆಲ್ಸ ಮಾಡಕ್ ಆಗದೆ ಇರೋದ್ರಿಂದ ಅದನ್ನ ಹಾಲು ಮತ್ತೆ ಮೊಸರು ಮಜ್ಜಿಗೆ ಇಂಥದನ್ನ ಜಾಸ್ತಿ ತಗೊಳ್ಬೇಕು. ಆಮೇಲೆ ಮೂತ್ರ ವಿಸರ್ಜನೆ ನಿಯಂತ್ರಣ ಕಡಿಮೆ ಇರುತ್ತೆ ಅಂತ ಹೇಳಿದೆ, ಅದಕ್ಕೋಸ್ಕರ ನೀರ್ ಕುಡಿದೇ ಇರಬಹುದು. ಒಂದ್ ಸ್ವಲ್ಪ ಕೆಲ್ಸದ ಕಡೆ ಅಲ್ಲಿ ಇಲ್ಲಿ ಎಲ್ರಿಗೂ ಗೊತ್ತಿರುತ್ತೆ, 40 ವರ್ಷ ಮೇಲ್ಪಟ್ಟವರಿಗೆ ಈ ಸಮಸ್ಯೆ ಇರುತ್ತೆ ಅಂತ ಗೊತ್ತಿರುತ್ತೆ. ಮುಜುಗರ ಬಿಟ್ಟು ನಾವು ಮೂತ್ರ ವಿಸರ್ಜನೆಗೆ ಅವಕಾಶವನ್ನ ತಗೊಂಡು ಹೋಗ್ಬೇಕು, ಮಾಡ್ಬೇಕು, ಮನೆಯಲ್ಲೂ ಸಂಕೋಚ ಪಟ್ಕೋಬಾರ್ದು. ಆಮೇಲೆ ಹೃದಯದ ಬಡಿತ ಒಂದ್ ಸ್ವಲ್ಪ ಬಡ್ಕೊಳ್ಳೋದು ಈ ತರ ಎಲ್ಲ ಆಗೋದು, ಇದೆಲ್ಲ ಆದಾಗ ದೀರ್ಘ ಉಸಿರಾಟ, ಯೋಗ ಮತ್ತೆ ಅಭ್ಯಾಸಗಳನ್ನ ಮಾಡ್ಬೇಕು, ಮತ್ತೆ ಸ್ತನವನ್ನ ದಿನನಿತ್ಯ ಪರೀಕ್ಷೆ ಮಾಡ್ಕೊಳ್ಬೇಕು, ನಾವಾಗ ನಾವೇ ಸ್ವ ಪರೀಕ್ಷೆ ಮಾಡ್ಕೊಳ್ಬೇಕು. ಎರಡೂ ಕಡೆ ಬಟ್ಟೆ ಬದಲಾಯಿಸುವಾಗ, ಸ್ನಾನ ಮಾಡುವಾಗ, ಇಂಥ ಸಮಯಗಳಲ್ಲಿ ನಾವು ಏಕಾಂತದಲ್ಲಿ ಇರ್ತೀವಿ, ಅಲ್ಲಿ ಯಾರು ಇರೋದಿಲ್ಲ, ಹಾಗಾಗಿ ಪರೀಕ್ಷೆ ಮಾಡ್ಕೊಳ್ಳೋದು ಸುಲಭ ಆಗತ್ತೆ. ಹಾಗೇನಾದ್ರೂ ಗೆಡ್ಡೆ ಇದೆ, ಸಣ್ಣದೊಂದಿದೆ ಅಂತಂದ್ರೆ ಹೇಳ್ಕೊಳ್ಬೇಕು, ವೈದ್ಯರ ಬಳಿ ಹೋಗಿ ಪರೀಕ್ಷೆ ಮಾಡಿಸ್ಕೋಬೇಕು. ಇದಕ್ಕೆಲ್ಲದಕ್ಕೂ ಔಷಧೋಪಚಾರ ಇದೆ
1: ಮೇಡಮ್. ಕೆಲವೊಂದು ಮನೆಗಳಲ್ಲಿ ಇದ್ರ ಬಗ್ಗೆ ಮುಟ್ಟು ನಿಲ್ಲುವುದರ ಬಗ್ಗೆ ಒಂದ್ ತಿಂಗಳಾಗೋದು, ಮತ್ತೆ ಇನ್ನೆರಡು ತಿಂಗಳಿಗಾಗೋದು, ಆ ತರ ಎಲ್ಲ ಏನಾಗಿದ್ರೆ ಮಾಟ ಮಾಡಿಸ್ಬಿಟ್ಟಿದ್ದಾರೆ. ಸಲಹೆ ಕೊಡ್ತೀರಾ ಮೇಡಮ್?
2: ಹೌದು, ಇದು ತುಂಬಾ ದೊಡ್ಡ ತಪ್ಪು ಕಲ್ಪನೆ. ನಾವು ಅವಾಗಿಂದನು ಏನೋ ನಮ್ ಮೇಲೆ ಯಾರೋ ಮಾಟ ಮಾಡ್ಬಿಟ್ಟಿದ್ದಾರೆ, ನಮ್ಗೆ ಯಾರೋ ಮಂತ್ರ ಮಾಡಿದ್ದಾರೆ, ನಮ್ಗೆ ಆಗದೆ ಇರೋರು ಏನೋ ಮಾಡಿದ್ದಾರೆ ಅಂತ ನಮ್ ದೇಹದಲ್ಲಿ ಆಗ್ತಾ ಇರುವಂತ ಬದಲಾವಣೆಗಳಿಗೆ ನಮಗ್ ಗೊತ್ತಿಲ್ಲದೆ, ಇದು ತಿಳುವಳಿಕೆ ಇಲ್ದೇನೆ ಆಗುವಂತ ಒಂದು ಅಭಿಪ್ರಾಯ. ಹಾಗಾಗಿ ಒಂದು ವೇಳೆ ಈ ತರ ಮುಟ್ಟು ಜಾಸ್ತಿ ಆಗ್ತಾ ಇದೆ, ಅಥವಾ ಮುಟ್ಟು ನಿಲ್ಲುವಾಗ ಒಂದ್ಸರಿ ಆಗೋದು, ಎರಡ್ ಮೂರ್ ತಿಂಗಳು ಆಗದೆ ಇರುವಂತದ್ದು, ಇದೆಲ್ಲ ಆದಾಗ ದಯವಿಟ್ಟು ಇದನ್ನ ಸಾಮಾನ್ಯ ಅಂತ ತಗೊಳ್ಬೇಕು, ಸ್ವಾಭಾವಿಕ ಅಂತ ತಗೊಳ್ಬೇಕು. ಆಮೇಲೆ ಮಾಟ ಮಂತ್ರ ಇಂಥದ್ದೆಲ್ಲ ಮಾಡಿಸ್ಕೊಂಡು ದುಡ್ಡು ಖರ್ಚು, ಆಮೇಲೆ ಅನಾವಶ್ಯಕ ಒತ್ತಡ ಶರೀರಕ್ಕೆ, ಆಮೇಲೆ ದೇಹದ ಮೇಲೆ, ಆಮೇಲೆ ಇಂಥದ್ದೆಲ್ಲ ಮಾಡಿಸ್ಕೊಂಡು ಮಾನಸಿಕವಾಗಿ ಇನ್ನೂ ಜಾಸ್ತಿ ಒತ್ತಡಕ್ಕೆ ಒಳಗಾಗ್ತೀವಿ. ಆದ್ರಿಂದ ದಯವಿಟ್ಟು ಎಲ್ರೂ ಎಲ್ಲಾ ಹೆಣ್ಮಕ್ಕಳು ಸರಿಯಾದ ಮಾಹಿತಿಯನ್ನ ತಿಳ್ಕೊಂಡು ಈ ಮುಟ್ಟಿನ ಬಗ್ಗೆ ಸರಿಯಾದ ಮಾಹಿತಿ ಇದ್ರೆ ನಾವು ಇಂಥದನ್ನೆಲ್ಲ ಮಾಡಕ್ ಹೋಗಲ್ಲ.
1: ಈ ಋತುಬಂಧ ಬಗ್ಗೆ ಅಂದ್ರೆ ಮುಟ್ಟು ನಿಲ್ಲುವಿಕೆ ಬಗ್ಗೆ ನಮ್ಮ ಪ್ರೀತಿ ಕೇಳುಗರಿಗೆ ತಮ್ಮ ಕಡೆಯಿಂದ ಏನೇನ ಸಲಹೆಗಳನ್ನ ನೀಡ್ತೀರಾ ಮೇಡಮ್?
2: ಎಲ್ಲಾ ಹೆಣ್ಮಕ್ಳು ತುಂಬಾ ಅಮೂಲ್ಯವಾದಂತ ವ್ಯಕ್ತಿಗಳು, ನಮ್ಮನ್ನ ನಾವು ಸ್ವಕಾಳಜಿಯಿಂದ ನೋಡ್ಕೊಳ್ಬೇಕು. ನಾವು ಸಾಮಾನ್ಯವಾಗಿ ಏನ್ ಮಾಡ್ತೀವಿ, ಮನೇಲಿರೋರ್ನೆಲ್ಲ ನೋಡ್ಕೊಂತೀವಿ, ಆದ್ರೆ ನಮಗ್ ಬೇಕಾಗಿರೋದನ್ನ ನಾವು ಮಾಡ್ಕೊಳ್ಳೋದು ತೀರಾ ಕಡಿಮೆ. ಅದು ಸ್ವಕಾಳಜಿಗೆ ನಾವು ಉತ್ತಮ ಆಹಾರ ಸೇವನೆ ಮಾಡೋದು, ಯೋಗ ಅಭ್ಯಾಸಗಳನ್ನ ಮಾಡೋದು, ಕೆಲವೊಬ್ಬ ಸ್ನೇಹಿತರ ಜೊತೆ ಹಂಚ್ಕೊಳ್ಳೋದು, ಮನೆಯಲ್ಲಿ ಕುಟುಂಬದವ್ರ ಜೊತೆ ನನಗಾಗ್ತಾ ಇರುವಂತ ಬದಲಾವಣೆಗಳ ಬಗ್ಗೆ ಸ್ವಲ್ಪ ಸ್ವಲ್ಪವಾಗಿ ಹೇಳ್ಕೊಳ್ಬಹುದು. ಕುಟುಂಬದಲ್ಲಿ ಯಾರೇ ಇರ್ಲಿ, ಅತ್ತೆ ಮಾವ ಅಪ್ಪ ಅಮ್ಮ ಅಣ್ಣ ತಮ್ದಿರು ಮತ್ತೆ ಗಂಡ ಮಕ್ಕಳು, ಇವರೊಟ್ಟಿಗೆ ಹಂಚ್ಕೊಳ್ಳಿ ಏನಾಗ್ತಾ ಇದೆ ದೇಹದಲ್ಲಿ, ಏನಾಗ್ತಾ ಇದೆ ಮನಸ್ಸಿಗೆ, ಏನೇನಾಗ್ತಾ ಇದೆ, ಅದನ್ನ ಹಂಚ್ಕೊಂಡಾಗ ತೀರಾ ಕಡಿಮೆ ಆಗತ್ತೆ. ಮತ್ತೆ ಇದು ಸ್ವಾಭಾವಿಕ ಅನ್ನೋದನ್ನ ನಮ್ಮ ಮನಸ್ಸನ್ನ ನಾವು ಸಿದ್ಧ ಮಾಡಿಕೊಂಡ್ರೆ ಅದು ಸ್ವಾಭಾವಿಕವಾಗಿ ನಿಂತು ಹೆಚ್ಚು ಸಮಸ್ಯೆ ಆಗದೆ ಅದು ತಾನಾಗೆ ಸ್ವಾಭಾವಿಕವಾಗಿ ನಿಂತೋಗುತ್ತೆ, ಅದರಲ್ಲಿ ಏನು ತೊಂದರೆ ಇಲ್ಲ. ಹಾಗಾಗಿ ನಾವು ಪ್ರತಿಯೊಬ್ಬರೂನು ಇದು ಮುಟ್ಟು ನಿಲ್ಲೋದು ಅಂದ್ರೆ ಋತುಬಂಧ ಅನ್ನೋದು ಸ್ವಾಭಾವಿಕ, ಹೇಗೆ ನಾವು ದೊಡ್ಡವರಾಗ್ತೀವೋ ಅದೇ ತರ ನಾವು 40 ವರ್ಷ ಮೇಲ್ಪಟ್ಟ ಮೇಲೆ ಯಾವ ವರ್ಷದಲ್ಲಾದ್ರೂ 1 ವರ್ಷ ಸಂಪೂರ್ಣವಾಗಿ ಮುಟ್ಟೇ ಆಗ್ಲಿಲ್ಲ ಅಂತಂದ್ರೆ ನಿಂತಿದೆ ಅಂತ ಅರ್ಥ. ಅದನ್ನ ಸ್ವಾಭಾವಿಕವಾಗಿ ತಗೊಳ್ಳೋಣ, ನಮ್ ಬಗ್ಗೆ ನಾವು ಕಾಳಜಿ ವಹಿಸೋಣ. ಇದು ನನ್ನ ಪ್ರೀತಿಯ ಮಾತು ಎಲ್ಲಾ ಹೆಣ್ಮಕ್ಳಿಗೂ.
1: ಇದುವರೆಗೂ ಕೇಳಿದರಲ್ಲವೇ ಋತುಬಂಧದ ಬಗ್ಗೆ, ಋತುಬಂಧ ಯಾವ ರೀತಿಯಲ್ಲಿ ನಿಲ್ಲುತ್ತದೆ ಎನ್ನುವುದರ ಬಗ್ಗೆ, ಹಾಗೂ ಋತುಬಂಧ ನಿಲ್ಲುವಾಗ ಯಾವ ರೀತಿಯಾದಂತಹ ನಾವು ನಿಯಂತ್ರಣಗಳನ್ನ ಮಾಡಿಕೊಳ್ಳಬೇಕು ಎನ್ನುವುದರ ಬಗ್ಗೆ, ಹಾಗೆ ತಪ್ಪು ಕಲ್ಪನೆಗಳಿಗೆ ಕಿವಿಗೂಡಬಾರದು ಎಂದು, ಅದೇ ರೀತಿಯಲ್ಲಿ ಋತುಬಂಧ ನಿಲ್ಲುವಾಗ ತಪ್ಪದೇ ಆರೋಗ್ಯ ಕೇಂದ್ರಗಳಿಗೆ ಭೇಟಿ ನೀಡಬೇಕೆಂದು ನಿರ್ಲಕ್ಷ್ಯ ಮಾಡಬೇಡಿ ಎಂದು ತಿಳಿಸಿಕೊಟ್ಟಿದ್ದಾರೆ. ಈ ಋತುಬಂಧವನ್ನು ಹೇಗೆ ಧೈರ್ಯವಾಗಿ ಎದುರಿಸಬೇಕು ಎನ್ನುವುದರ ಬಗ್ಗೆ ಕೂಡ ನಮ್ಮ ಪ್ರೀತಿಯ ಮಹಿಳೆಯರಿಗೆಲ್ಲರಿಗೂ ಅಗತಾ ಶೇಖರ್ ಅವರು ತಿಳಿಸಿಕೊಟ್ಟಿದ್ದಾರೆ. ಇವರಿಗೆ ನಮ್ಮ ಧ್ವನಿ ಸಮುದಾಯ ಬಾನುಲಿ ಪರವಾಗಿ ಹಾಗೂ ಪ್ರೀತಿಯ ಕೇಳುಗರ ಪರವಾಗಿ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸೋಣವೇ. ಧನ್ಯವಾದಗಳು ಮೇಡಮ್.
2: ಥ್ಯಾಂಕ್ ಯು ಮ್ಯಾಮ್. ಒಂದು ಒಳ್ಳೆ ವಿಷಯವನ್ನ ಎಲ್ಲ ಸಮುದಾಯದ ಹೆಣ್ಮಕ್ಳಿಗೆ, ಇದರಲ್ಲಿ ಬರೀ ಹೆಣ್ಮಕ್ಳು ಕೇಳಿಸ್ಕೋಬೇಕಂತಲ್ಲ, ಗಂಡ್ಮಕ್ಳು ಕೇಳಿಸ್ಕೊಂಡು ಅವ್ರಿಗೆ ಬೇಕಾಗಿರುವಂತ ಭಾವನಾತ್ಮಕ ಒಂದು ಸ್ಪಂದನೆ, ಒಂದು ಸಹಕಾರ ಇದು ಕೊಡ್ಬೇಕು.
1: ಖಂಡಿತ ಮೇಡಮ್. ಥ್ಯಾಂಕ್ ಯು ಮೇಡಮ್.
2: ಥ್ಯಾಂಕ್ ಯು ಮ್ಯಾಮ್.

ಶಿಶುವನ್ನು ಕುಪೋಷಣೆಯಿಂದ ಪಾರು ಮಾಡಿ. ಗರ್ಭಿಣಿ ಎಂದು ತಿಳಿದಾಕ್ಷಣ ಅಂಗನವಾಡಿ ಮತ್ತು ಆಶಾ ಅಕ್ಕ ಅವರ ಸಂಪರ್ಕದಲ್ಲಿರಿ. ಮಹಿಳಾ ಮತ್ತು ಶಿಶು ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.

0: நம்பத்வதி.
1: ಮೆರಡ ನೆರವಿನ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.4 ತರಂಗಾಂತರಗಳನ್ನು ಕೇಳುವರಿಯಲ್ಲ. ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಈ ದಿನದ ನಮ್ಮ ಧ್ವನಿ ರೇಡಿಯೋ ಕೇಂದ್ರದಲ್ಲಿ ಕುಮಾರಿ ಸ್ವಾತಿ ಅವರು ಕೆಜಿಎಫ್ ಗ್ರಾಮಾಂತರದಿಂದ ಹಾಜರಿದ್ದಾರೆ. ಇವರು ನಮ್ಮ ನಿಮ್ಮೆಲ್ಲರಿಗೂ ಈ ದಿನ ಮನೆಯಲ್ಲೇ ತಯಾರಿಸುವ ಆರೋಗ್ಯಕರವಾದ ಪಾನೀಯಗಳ ಬಗ್ಗೆ ತಿಳಿಸಲು ಹಾಜರಿದ್ದಾರೆ. ಇವರು ಮೊದಲಿಗೆ ಕ್ಯಾರೆಟ್ ಬಗ್ಗೆ ಹಾಗೂ ನಂತರ ಬೀಟ್ರೋಟ್ ಬಗ್ಗೆ ಯಾವ ರೀತಿ ಪಾನೀಯಗಳನ್ನ ತಯಾರಿಸಿ ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಮಾಹಿತಿಯನ್ನ ನೀಡಲಿಕ್ಕೆ ಹಾಜರಿದ್ದಾರೆ. ಮೊದಲಿಗೆ ಇವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್.
2: ನಮಸ್ತೆ ಮೇಡಮ್.
1: ಮೇಡಮ್, ತಮ್ಮ ಒಂದು ಕಿರುಪರಿಚಯದೊಂದಿಗೆ ಕಾರ್ಯಕ್ರಮವನ್ನ ಮುಂದುವರಿಸೋಣ.
2: ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸ್ವಾತಿ ಅಂತ. ನಾನು ಕೆಜಿಎಫ್ ಗ್ರಾಮಾಂತರ ಕಡೆಯಿಂದ ಬಂದಿದ್ದೀನಿ. ನಾನು ಇಲ್ಲೇ ಬೂದಿಕೋಟೆಯಲ್ಲಿ ಮಾರ್ಕಂಡೇಶ್ವರ ರೈತ ಉತ್ಪಾದನಾ ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ದೀನಿ.
1: ತುಂಬಾ ಸಂತೋಷ ಮೇಡಮ್. ಮೊದಲಿಗೆ ನೀವು ಹೇಳಿದಾಗೆ ಕ್ಯಾರೆಟ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಕ್ಯಾರೆಟ್ ಅಲ್ಲಿ ಯಾವ ರೀತಿ ಜ್ಯೂಸ್ ಅನ್ನ ಹಾಗೂ ಪಾನೀಯಗಳನ್ನ ತಯಾರಿಸಬಹುದು?
2: ಹೌದು ಮೇಡಮ್, ಇವಾಗ ನಾವು ಇಷ್ಟು ಇಷ್ಟೆಲ್ಲ ನೋಡ್ತಿದೀವಿ, ಸುಮ್ಮನೆ ಸ್ಪ್ರೈಟು ಮತ್ತೆ ಮೆರಿಂಡಾ ಅಂತ ಅಂಗಡಿ ಎಲ್ಲ ತಗೊಂಡು ಕುಡಿತಾರೆ, ಮತ್ತೆ ಜ್ಯೂಸ್ ಎಲ್ಲ ಅದೆಲ್ಲ ಅಷ್ಟೊಂದು ಆರೋಗ್ಯಕ್ಕೆ ಒಳ್ಳೇದಲ್ಲ. ನಮ್ಮ ತರಕಾರಿಗಳಲ್ಲೇ ಒಳ್ಳೆ ಒಳ್ಳೆ ಜ್ಯೂಸ್ ಮಾಡ್ಕೊಂಡು ಕುಡಿಬಹುದು, ಆರೋಗ್ಯಕ್ಕೂ ತುಂಬಾ ಒಳ್ಳೇದದು. ಆ ತರ ನಮ್ ಕ್ಯಾರೆಟ್ ಆಗ್ಲಿ, ಬೀಟ್ರೋಟ್ ಆಗ್ಲಿ, ಈ ತರದ್ರಲ್ಲೆಲ್ಲ ನಾವು ಆರಾಮಾಗಿ ಮನೆಯಲ್ಲೇ ಮಾಡ್ಕೊಂಡು ಕುಡಿಬಹುದು. ಯಾವುದೇ ತರ ಫ್ರಿಡ್ಜ್ ಇಲ್ಲದೆ ಇರೋರು ಅಷ್ಟೇ, ಇವಾಗ ಐಸ್ ಕ್ಯೂಬ್ಸ್ ಎಲ್ಲ ಹಾಕೊಂತಾರೆ, ಅದೆಲ್ಲ ಬೇಕಾಗೇ ಇಲ್ಲ. ಇದು ತಣ್ಣಗಿರುತ್ತೆ, ಹೊಟ್ಟೆಗೆ ತಂಪಿರುತ್ತೆ. ಈ ಕ್ಯಾರೆಟ್, ಬೀಟ್ರೋಟ್ ಅಂತ ಸುಮಾರು ಮಕ್ಕಳಿಗೂ ತುಂಬಾ ಒಳ್ಳೇದು. ಸ್ಕೂಲಿಂದ ಮಕ್ಕಳು ಬರ್ತಾರೆ, ಅವ್ರಿಗೂ ಒಂದೊಂದು ಗ್ಲಾಸ್ ಮಾಡಿಕೊಟ್ರೆ ಅವ್ರಿಗೆ ಆರೋಗ್ಯ ನಮ್ಮ ಬ್ಲಡ್ ಎಲ್ಲ ಇಂಪ್ರೂವ್ಮೆಂಟ್ ಆಗುತ್ತೆ ಚೆನ್ನಾಗಿ ಮಕ್ಕಳಿಗೆ. ಆತರ ಎಲ್ಲ ಆತರ ಜ್ಯೂಸ್ ಮಾಡ್ಕೊಡ್ಬೇಕು ಮಕ್ಕಳಿಗೂ ಅಷ್ಟೇ. ಇವಾಗ ಸುಮ್ಮನೆ ಅವ್ರಿಗೆಲ್ಲ ಇವಾಗಿಂದ ಈ ಜ್ಯೂಸ್ ಅಂಗಡಿಯಲ್ಲಿ ತೆಗೆದುಕೊಟ್ಟು ಅವ್ರಿಗೆ ಏನಾಗುತ್ತಂದ್ರೆ ಅದೇ ಕಲ್ತ್ಕೊಂತಾರೆ. ಎಲ್ಲ ಹೋದಾಗೆಲ್ಲ ಆರೋಗ್ಯ ಕೆಡುತ್ತೆ. ಹೋದಾಗೆಲ್ಲ ನಂಗೆ ಆ ಜ್ಯೂಸ್ ಕೊಡು, ಈ ಜ್ಯೂಸ್ ಕೊಡು, ಕೊಡಿಸುವಂತಾರೆ. ಅದೇ ಮನೆಯಲ್ಲೇ ನಾವು ತರಕಾರಿಗಳಿಂದಾನೇ ಜ್ಯೂಸ್ ಮಾಡಿಕೊಟ್ರೆ ಮಕ್ಕಳಿಗೆ ಇವತ್ತಿಂದ ಅದು ಕಳ್ಸಿಕೊಟ್ರೆ ಅವ್ರಿಗೂ ತುಂಬಾ ಆರೋಗ್ಯಕ್ಕೆ, ಮತ್ತೆ ಮುದುಕರಿರ್ತಾರೆ ಮನೆಯಲ್ಲಿ, ಅವ್ರಿಗೆ ಎಲ್ಲರೂ ಮಾಡ್ಕೊಂಡು ಕುಡಿಬಹುದು. ಇದನ್ನ ಒಂದೊಂದು ಗ್ಲಾಸ್ ಡೈಲಿ ಒಂದೊಂದು ಗ್ಲಾಸ್ ಕುಡಿದ್ರೆ ಒಳ್ಳೇದದು. ಈ ಬೇಸಿಗೆಯಲ್ಲಂತೂ ಇನ್ನ ತುಂಬಾ ಒಳ್ಳೇದು ಆರೋಗ್ಯಕ್ಕೆ. ಮೊದಲನೇದಾಗಿ ಕ್ಯಾರೆಟ್ ಇಂದ, ಕ್ಯಾರೆಟ್ ನ ನಾವು ಇವಾಗ ಒಂದು ಗ್ಲಾಸ್ ಎರಡು ಗ್ಲಾಸ್ ಮಾಡ್ಕೋಬೇಕಂದ್ರೆ, ಎರಡು ಗ್ಲಾಸ್ ಆಗೋ ಅಷ್ಟು ಮಾಡ್ಕೋಬೇಕಂದ್ರೆ ಎರಡು ಕ್ಯಾರೆಟ್ ತಗೋಬೇಕು. ನೀಟಾಗಿ ತೊಳ್ಕೊಂಡು ಅದ್ರ ಮೇಲಿರೋ ಹೊಟ್ಟೆ ಸಿಪ್ಪೆನೆಲ್ಲ ತೆಗಿಬೇಕು. ಸಣ್ಣ ಸಣ್ಣಾಗಿ ಹಚ್ಕೊಂಡ್ಬಿಟ್ಟು ಕ್ಯಾರೆಟ್ ನ ಮತ್ತೆ ಮಿಕ್ಸಿಗೆ ಹಾಕೋಬೇಕು. ಎರಡು ಕ್ಯಾರೆಟ್ ತಗೋಬೇಕು, ಎರಡು ಕ್ಯಾರೆಟ್ ತಗೊಂಡು ತೊಳೆದು ಅದ್ರ ಮೇಲೆ ಸಿಪ್ಪೆ ತೆಗೆದು ಸಣ್ಣ ಸಣ್ಣಾಗಿ ಹಚ್ಕೋಬೇಕು.
1: ಸಣ್ಣ ಸಣ್ಣದಾಗಿ ಪೀಸ್ ಪೀಸ್ ಆಗಿ
2: ಪೀಸ್ ಪೀಸ್ ಆಗಿ ಸಣ್ಣ ಸಣ್ಣಾಗಿ ಹಚ್ಕೋಬೇಕು. ಅಂದ್ರೆ ಮಿಕ್ಸಿ ಎಲ್ಲ ತಿರುಗಕ್ಕಾಗಲ್ವಾ, ತಿರುಗಿಸಬೇಕಲ್ವಾ. ಪುದೀನ ಇರುತ್ತಲ್ವಾ, ಪುದೀನ ಸೊಪ್ಪು, ಅದನ್ನು ತೊಳ್ಕೊಂಡು ಅದ್ರಾಗ ಹಾಕಿ ಮಿಕ್ಸಿಗೆ ಹಾಕೋಬೇಕು. ಫಸ್ಟ್ ನೀರು ಹಾಕ್ಬಾರ್ದು, ಮಿಕ್ಸಿಗೆ ಹಾಕೊಂಡು ಮಿಕ್ಸ್ ಮಾಡ್ಬೇಕು ಸ್ವಲ್ಪ. ಅದು ತುರಿ ತುರಿಯಾಗಿ ಇರುತ್ತೆ, ಮತ್ತೆ ಇನ್ನ ಸ್ವಲ್ಪ ನೀಟಾಗಿ ಇದ್ ಮಾಡ್ಕೋಬೇಕು. ಆಮೇಲೆ ಒಂದ್ ಕಪ್ ಅಷ್ಟು ನೀರು ಹಾಕೋಬೇಕು. ನೀರ್ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಒಂದ್ ಸ್ವಲ್ಪ ಮಿಕ್ಸಿಗೆ ಹಾಕ್ಬೇಕು. ಅದನ್ನ ಚೆನ್ನಾಗಿ ತಿರುಗಿಸ್ಬೇಕು, ಮತ್ತೆ ಅದನ್ನ ಸೋಸ್ಕೋಬೇಕು. ಸೋಸ್ಕೊಂಡು ಮತ್ತೆ ಇನ್ನ ಮಿಕ್ಕಿರುತ್ತೆ, ಮಿಕ್ಕಿರೋದನ್ನ ಮತ್ತೆ ಮಿಕ್ಸಿಗೆ ಹಾಕಿ ಮತ್ತೆ ಅದರಿಗೆ ಇನ್ನ ಒಂದ್ ಕಪ್ ಅಷ್ಟು ನೀರ್ ಹಾಕಿ ಚೆನ್ನಾಗಿ ತಿರುಗಿಸ್ಕೋಬೇಕು. ಅವಾಗೂ ಇನ್ ಸ್ವಲ್ಪ ಪುದೀನ ಮುಂಚೆನೆ ಹಾಕಿರ್ತೀವಿ, ಮತ್ತೆ ಪುದೀನ ಹಾಕೋಷ್ಟು ಅವಶ್ಯಕತೆ ಇರಲ್ಲ. ಹಾಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು. ಮಿಕ್ಸಿಗೆ ಹಾಕೊಂಡ್ಮೇಲೆ ಮತ್ತೆ ಅದನ್ನ ಸೋಸ್ಕೋಬೇಕು. ಯಾವತ್ತಾಗ್ಲೂ ಸೋಸ್ಕೋಬೇಕು ಅದನ್ನ, ಮತ್ತೆ ನಾವು
1: ನುಣ್ಣಗೆ ಮಾಡ್ಕೋಬೇಕು.
2: ನುಣ್ಣಗೆ ಮಾಡ್ಕೋಬೇಕು, ನುಣ್ಣಗೆ ಮಾಡ್ಕೊಂಡು ಸೋಸ್ಕೋಬೇಕು. ಸೋಸ್ಕೊಂಡು ಒಂದ್ ಬಟ್ಲಿಗೆ ಹಾಕೊಂಡು
1: ಸಿಪ್ಪೆನೆಲ್ಲ ತೆಗೆದ್ಬಿಡ್ಬೇಕು,
2: ಸಿಪ್ಪೆ ಎಲ್ಲ ಮೇಲೆ ತೆಗಿಬೇಕು. ಅದು ಸಿಪ್ಪೆ ಇರಬಾರ್ದು ಒಳಗಡೆ, ಸೋಸ್ಕೋಬೇಕು ನಾವು. ಇವಾಗ ನಾವು ಟೀ ಎಲ್ಲ ಹೆಂಗ್ ಸೋಸ್ಕೊಂತೀವಿ ಆತರ ಸೋಸ್ಕೋಬೇಕು. ಅದು ನೀರ್ ತರ ಇರುತ್ತೆ, ಮತ್ತೆ ಅದಕ್ಕೆ ಸೋಸ್ಕೊಂಡು ಒಂದ್ರಲ್ಲಿ ಐಸ್ ಕ್ಯೂಬ್ಸ್ ಏನ್ ಹಾಕ್ಬಾರ್ದು ಅದಕ್ಕೆ. ಮತ್ತೆ ಫ್ರಿಡ್ಜ್ ಅಲ್ಲಿರೋ ನೀರಾಗ್ಲಿ ಅದೆಲ್ಲ ಯೂಸ್ ಮಾಡಿ, ಮಾಮೂಲಿ ನಾರ್ಮಲ್ ನೀರ್ ಇರುತ್ತಲ್ಲ ನಮ್ಮ ಮನೆಗಳಲ್ಲಿ. ಇನ್ನ ಅರವೆ ಯೂಸ್ ಮಾಡ್ತಿದ್ರೆ ನಾವು ಅದನ್ನ
1: ಮಡಿಕೆ
2: ನೀರ್ ಆದ್ರೆ ಅದನ್ನ ಹಾಕೋಬಹುದು.
1: ತುಂಬಾ ಆರೋಗ್ಯಕರವಾಗಿ,
2: ಹೌದು ತುಂಬಾ ಆರೋಗ್ಯಕರವಾಗಿ ಆ ನೀರ್ ಹಾಕೋಬಹುದು. ಫ್ರಿಡ್ಜ್ ಅಲ್ಲಿರೋದು ಐಸ್ ಕ್ಯೂಬ್ಸ್ ಆಗ್ಲಿ ಇದನ್ನೇನು ಹಾಕ್ಬಾರ್ದು ನಾವು. ಈ ನೀರು ಮಿಕ್ಸ್ ಮಾಡ್ಕೊಂಡ್ಮೇಲೆ ಮತ್ತೆ ಒಂದ್ ಚಿಟಿಕೆಯಷ್ಟು ಕಾಳು ಮೆಣಸಿನ ಪುಡಿ, ಒಂದ್ ಚಿಟಿಕೆ ಅಷ್ಟು ಹಾಕೋಬೇಕು. ಒಂದ್ ಚಿಟಿಕೆಯಷ್ಟು ಉಪ್ಪು ಬೇಕಾದ್ರೆ, ನಿಮ್ಗೆ ಸ್ವೀಟ್ ಬೇಕಾದ್ರೆ ಬೆಲ್ಲ ಹಾಕೋಬಹುದು. ಒಂದ್ ಸ್ವಲ್ಪ ಬೆಲ್ಲ ಹಾಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಿಂಬೆ ಹಣ್ಣಿನ ರಸ ಇರುತ್ತಲ್ವಾ, ಒಂದು ನಮಗೆ ಉಳಿಕ್ ಬೇಕಾದ್ರೆ, ಜಾಸ್ತಿ ಉಳಿಬೇಕಾದ್ರೆ ಒಂದ್ ನಿಂಬೆ ಹಣ್ಣಿನ ಜ್ಯೂಸ್ ಹಾಕೋಬೇಕು. ಇಲ್ಲಾಂದ್ರೆ ನಮ್ಗೆ ಕಡಿಮೆ ಬೇಕಂದ್ರೆ ಅರ್ಧ ಉಪ್ಪಿನಷ್ಟು ನಿಂಬೆ ಹಣ್ಣಿನ ಜ್ಯೂಸ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ತುಂಬಾ ಒಳ್ಳೇದಾಗಿರುತ್ತೆ. ಬೇಕಾದ್ರೆ ಟ್ರೈ ಮಾಡ್ಬೋದು, ನಾವೆಲ್ಲ ಟ್ರೈ ಮಾಡಿದೀವಿ. ಅದಕ್ಕೆ ಹೇಳ್ತಿದ್ವಿ, ಮಕ್ಕಳಿಗೆ ಕೊಟ್ರೆ ತುಂಬಾ ಒಳ್ಳೇದು, ಬ್ಲಡ್ ಎಲ್ಲ ಇಂಪ್ರೂವ್ಮೆಂಟ್ ಮಾಡುತ್ತೆ ಚೆನ್ನಾಗಿ, ಆರೋಗ್ಯವಾಗಿರುತ್ತೆ. ಮತ್ತೆ ಹಸಿವನ್ನು ಸ್ವಲ್ಪ ಜನ ಹಸಿವಾಗಿಲ್ಲ ಅಂತಾರೆ, ಊಟ ತಿನ್ನಲ್ಲ. ಇದನ್ನು ಕೊಟ್ಟರೆ ಊಟ ತಿನ್ನಷ್ಟೇ ಎನರ್ಜಿ ಕೊಡುತ್ತಿದ್ದು ಕ್ಯಾರೆಟ್ ಜ್ಯೂಸ್ ಎಲ್ಲ, ಊಟ ತಿಂದಷ್ಟೇ ಎನರ್ಜಿ ಕೊಡುತ್ತೆ, ತುಂಬಾ ಇಂಪ್ರೂವ್ಮೆಂಟ್ ಆಗುತ್ತಿದ್ರಿಂದ.
1: ಓಕೆ ಮೇಡಮ್, ತುಂಬಾ ಸಂತೋಷ. ಹಾಗೆ ಕ್ಯಾರೆಟ್ ಬಗ್ಗೆ ತಿಳಿಸ್ಕೊಟ್ರಲ್ವಾ, ಅದೇ ರೀತಿ ಬೀಟ್ರೋಟ್ ಇಂದ ತಯಾರಿಸುವ ಒಂದು ಜ್ಯೂಸ್ ಅನ್ನ ಹೇಳ್ಕೊಡ್ತೀನಿ ಅಂತ ಹೇಳಿದಾರಲ್ಲ, ಕೇಳುವರಿಗೆ ತಿಳಿಸ್ಕೊಡಿ ಮೇಡಮ್.
2: ಬೀಟ್ರೋಟ್ ಇಂದ ಮನೇಲಿ ತಂದಿರ್ತೀವಿ ನಾವು, ಪಲ್ಯಗಳೆಲ್ಲ ಮಾಡ್ಕೊಂಡು ತಿಂತೀವಿ. ಜ್ಯೂಸ್ ಎಲ್ಲ ಸಾಮಾನ್ಯವಾಗಿ ಯಾರು ಮಾಡ್ಕೊಳ್ಳಲ್ಲ. ಜ್ಯೂಸ್ ಅಂದ್ರೆ ಕ್ಯಾರೆಟ್ ಅಷ್ಟೇ, ನಾವು ಇವಾಗ ಕ್ಯಾರೆಟ್ ಪಲಾವ್ ಎಲ್ಲ ಪಲಾವ್ಗೆ ಎಲ್ಲ ಯೂಸ್ ಮಾಡ್ತೀವಿ. ಬಟ್ ಇನ್ನ ಮಿಕ್ಕೋಗಿರುತ್ತೆ, ಯಾರು ತಿನ್ನಲ್ಲ ಸ್ವಲ್ಪ ಜನ, ಸ್ವಲ್ಪ ಹಸಿದು ತಿನ್ಬೋದು ಬಟ್ ಸ್ವಲ್ಪ ಜ್ಯೂಸ್ ಎಲ್ಲ ಯಾರು ಮಾಡಕ್ ಹೋಗಲ್ಲ. ಬಟ್ ಅದೇ ತರ ಇದೆಲ್ಲ ಯೂಸ್ ಮಾಡ್ಕೊಂಡ್ರೆ ಒಳ್ಳೇದು ನಮ್ಗೆ. ಬೀಟ್ರೋಟ್ ಇಂದ ಆಯ್ತಲ್ವಾ, ಬೀಟ್ರೋಟ್ ಇಂದ ನಾವು ಬೀಟ್ರೋಟ್ ನ ನೀಟಾಗಿ ತೊಳ್ಕೋಬೇಕು, ಯಾಕಂದ್ರೆ ಮಣ್ಣು ಜಾಸ್ತಿ ಇರುತ್ತೆ ಬೀಟ್ರೋಟ್ ಅಲ್ಲಿ. ಬೀಟ್ರೋಟ್ ನ ನೀಟಾಗಿ ತೊಳ್ಕೊಂಡು ಮತ್ತೆ ಅದ್ರ ಮೇಲೆ ಇರೋ ಸಿಪ್ಪೆಲ್ಲ ನೀಟಾಗಿ ತಗೋಬೇಕು. ಅದನ್ನು ಅಷ್ಟೇ ಚೆನ್ನಾಗಿ ನೀಟ್ ಚಿಕ್ಕ ಚಿಕ್ಕದಾಗಿ ಹಚ್ಕೋಬೇಕು ಅದನ್ನ, ಯಾಕಂದ್ರೆ ಅದನ್ನ ಗಟ್ಟಿ ಇರುತ್ತೆ. ಸ್ವಲ್ಪ ಹಚ್ಕೋಬೇಕು ನೀಟಾಗಿ ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡು ಎರಡು ತಗೋಬೇಕು. ಅಂದ್ರೆ ಎರಡು ಗ್ಲಾಸ್ ಬೇಕಾದ್ರೆ ಒಂದು ಎರಡು ತಗೋಬೇಕು, ಎರಡು ತಗೋಬೇಕು. ಸ್ವಲ್ಪ ದೊಡ್ಡ ದೊಡ್ಡದಾಗಿರುತ್ತಲ್ವ, ಅದು ನೀಟಾಗಿ ಒಂದ್ ಸ್ವಲ್ಪ ಹೆಳಸಾಗಿರೋ ತಗೋಬೇಕು. ಒಂದ್ ಸ್ವಲ್ಪ ಗಟ್ಟಿ ಆಗ್ಬಿಟ್ಟಿರುತ್ತೆ, ಬೆಂಡ್ ಬಂದ್ಬಿಟ್ಟಿರುತ್ತೆ, ಆ ತರ ತಗೋಬಾರದು. ಅದು ಜ್ಯೂಸ್ ಬರಲ್ಲ ಮತ್ತೆ ನಮ್ಗೆ ಕುಡಿಯೋದಕ್ಕೂ ಏನು ಅದು ಕುಡಿದು ಇದಿರಲ್ಲ ನಮಗೆ. ಆ ತರ ತಗೋಬೇಕು, ಚೆನ್ನಾಗಿರೋದು ತಗೋಬೇಕು. ಮತ್ತೆ ಅದನ್ನ ಚೆನ್ನಾಗಿ ಸಿಪ್ಪೆ ಎಲ್ಲ ತೆಗೆದು ಮತ್ತೆ ಸಣ್ಣ ಸಣ್ಣದಾಗಿ ಹಚ್ಕೊಂಡು ಮಿಕ್ಸಿಗೆ ಹಾಕೋಬೇಕು. ಮಿಕ್ಸಿಗೆ ಹಾಕೊಂಡು ಮತ್ತೆ ಅದಕ್ಕೂ ಅಷ್ಟೇ ಪುದೀನ ಸೊಪ್ಪು, ನಾಲ್ಕೈದು ಎಳೆ ಪುದೀನ ಸೊಪ್ಪು ಹಾಕೋಬೇಕು. ಯಾಕಂದ್ರೆ ಅದು ಮಿಂಟಿ ಅಂತೀವಿ ನಾವು, ವಿಕ್ಸ್ ಎಲ್ಲ ತಗೊಂತೀವಿ ಗಂಟ್ಲೆಲ್ಲ ಏನಾಗಿದ್ರೆ, ಮತ್ತೆ ಆ ಜ್ಯೂಸ್ ಕುಡಿದ್ರೆ ನಮ್ಗೇನು ಆಗಲ್ಲ. ಸೊ ಆತರ ಏನು ಆಗದೆ ಇರ್ಲಿ ಅಂತ ಹೇಳ್ಬಿಟ್ಟು ನಾವು ಅದನ್ನ ತಗೊಂಡ್ ಮಿಂಟಿ ತಗೋಬೇಕು. ಪುದೀನ ಸೊಪ್ಪನ್ ಸ್ವಲ್ಪ ಒಂದ್ ನಾಲ್ಕೈದು ಎಲೆ ತಗೊಂಡು ಅದನ್ನ ಮಿಕ್ಸಿಗೆ ಹಾಕೋಬೇಕು. ಅದನ್ನು ಅಷ್ಟೇ ಸ್ಟಾರ್ಟಿಂಗ್ ಅಲ್ಲಿ ನೀರ್ ಹಾಕ್ಬಾರ್ದು, ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕು ಹಂಗೆ ಮಿಕ್ಸಿ ಹಾಕೋಬೇಕು. ಆಮೇಲೆ ಸ್ವಲ್ಪ ನೀರು ಒಂದ್ ಕಪ್ಪಷ್ಟು ನೀರ್ ಹಾಕೋಬೇಕು. ನೀರ್ ಹಾಕೊಂಡು ಮಿಕ್ಸಿ ಮಾಡ್ಕೊಂಡು ಸೋದ್ಸ್ಕೋಬೇಕು ಸ್ವಲ್ಪ. ಸೊ ಅದ್ ನುಣ್ಣಗಾದ್ಮೇಲೆ ಸೋದ್ಸ್ಕೋಬೇಕು, ಮತ್ತೆ ಇನ್ನ ಸ್ವಲ್ಪ ಮಿಕ್ಕಿರುತ್ತೆ ಬೀಟ್ರೋಟ್ ಅದು, ಮತ್ತೆ ಅದನ್ನ ಹಾಕಿ ಇನ್ನೊಂದ್ ಕಪ್ಪಷ್ಟು ನೀರ್ ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು. ಮಿಕ್ಸಿ ಮಾಡ್ಕೊ ಎರಡ್ ಸತಿ ಸಾಕು, ಜಾಸ್ತಿ ತಿರುಗಿಸಿದ್ರೆ ಅದು ಚೆನ್ನಾಗಿರಲ್ಲ, ಟೇಸ್ಟ್ ಇರಲ್ಲ. ಎರಡ್ ಸಲ ಆದ್ರೆ ಸಾಕು. ಅದನ್ನ ಚೆನ್ನಾಗಿ ತಿರುಗಿಸ್ಕೊಂಡ್ಮೇಲೆ ಸೋದ್ಸ್ಕೊಂಡು ಮತ್ತೆ ಒಂದ್ ಬಟ್ಲಗ್ ನೀರ್ ಹಾಕೊಂಡು ಮತ್ತೆ ಅದ್ರಗೂ
1: ಸಹ ಸಿಪ್ಪೆ ತೆಗಿಬೇಕು.
2: ಇದನ್ನು ಸಿಪ್ಪೆ ತೆಗಿಬೇಕು, ಅದು ಬೇಡ, ಅದು ಸೋದ್ಸ್ಕೊಂಡ್ಬಿಟ್ಮೇಲೆ ಅದು ಬೇಡ. ಆಮೇಲೆ ಅದೇ ಇದಕ್ಕೆ ಒಂದ್ ಚಿಟಿಕೆಯಷ್ಟು ಪೆಪ್ಪರ್ ಪೌಡರ್ ಹಾಕೋಬೇಕು, ಒಂದ್ ಚಿಟಿಕೆಯಷ್ಟು ಜೀರಿಗೆ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಜೀರಿಗೆ ಹಾಕೋಬೇಕು, ಒಂದ್ ಸ್ವಲ್ಪ ಉಪ್ಪು ಸ್ವಲ್ಪ ಹಾಕೋಬೇಕಷ್ಟೇ, ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿರಲ್ಲ. ಮತ್ತೆ ಬೆಲ್ಲ, ಬೆಲ್ಲ ತುಂಬಾ ಒಳ್ಳೇದು, ಕ್ಯಾಲ್ಸಿಯಂ ಇರುತ್ತೆ, ಬೋನ್ಸ್ ಗೆಲ್ಲ ಕ್ಯಾಲ್ಸಿಯಂ ಕೊಡುತ್ತೆ. ಸೊ ಅದರಿಂದ ಬೆಲ್ಲ ಹಾಕೋಬೇಕು. ಬೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಅದೆಲ್ಲ ಕರಗ್ಬೇಕಲ್ವಾ, ಅವಾಗ ಹಾಕೊಂಡು ಅದನ್ನ ಕುಡಿದ್ರೆ ತುಂಬಾ ಒಳ್ಳೇದು ಆರೋಗ್ಯಕ್ಕೆ. ಬ್ಲಡ್ ಎಲ್ಲ ಇಂಪ್ರೂವ್ಮೆಂಟ್ ಮಾಡುತ್ತೆ, ಇದೆಲ್ಲ ತುಂಬಾ ಒಳ್ಳೇದಾಗುತ್ತೆ. ಇದು ಮತ್ತೆ ರಕ್ತದ ರಕ್ತವನ್ನು ಶುದ್ಧಿ ಮಾಡುತ್ತೆ. ಈ ಬಿಸಿಲಿಗೆ ನಾವು ಔಟ್ ಸೈಡ್ ಎಲ್ಲ ಹೋಗಿ ಬರ್ತೀವಿ, ಇವಾಗ ಸ್ವಲ್ಪ ಜನ ಕೆಲ್ಸಕ್ಕೆ ಹೆಂಗಸರೆಲ್ಲ ಕೆಲ್ಸಕ್ಕೆ ಹೋಗಿ ಬರ್ತಾರೆ, ಮತ್ತೆ ಜೆಂಟ್ಸ್ ಅಷ್ಟೇ ಕೆಲ್ಸಕ್ಕೆ ಹೋಗಿ ಬರ್ತಾರೆ, ತುಂಬಾ ಫೇಸ್ ಎಲ್ಲ ಒಂಥರ ಆಗಿರುತ್ತೆ, ಬೆಳ್ಳ ಸೀಲ್ಕೊಂಡಿರುತ್ತೆ, ಬೆಳ್ಳ ಬೆಳ್ಳಕ್ಕಾಗಿರುತ್ತೆ. ಚರ್ಮದ ಕಾಂತಿಯನ್ನು ಎತ್ಕೊಡುತ್ತೆ ಇದು, ಚರ್ಮನು ತುಂಬಾ ಸ್ಮೂತ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ, ಹೆಲ್ದಿ ಆಗಿರುತ್ತೆ. ಮತ್ತೆ ಕೂದಲು ಉದುರೋದಾಗಿರ್ಲಿ ಇದಕ್ಕೆಲ್ಲ ಒಳ್ಳೇದು. ಮತ್ತೆ ಸ್ವಲ್ಪ ಜನಕ್ಕೆ ಹೊಟ್ಟೆಯಲ್ಲಿ ಊಟ ಮಾಡೋಕ್ಕಾಗಲ್ಲ, ಬಿಸಿಲಿಗೆ ನೀರು ಕುಡಿದು ಕುಡಿದು ಕುಡಿದು, ನಾವು ಊಟ ತಿಂದಷ್ಟೇ ಇದು ಕ್ಯಾಲ್ಸಿಯಂ ಕೊಡುತ್ತೆ ನಮ್ಗೆ ಹೊಟ್ಟೆ. ಊಟ ತಿಂದಷ್ಟು ನಮ್ಗೆ ಎನರ್ಜಿ ಕೊಡುತ್ತೆ, ತುಂಬಾ ಒಳ್ಳೇದು. ಇದನ್ನ ಆಫೀಸ್ಗೆ ಹೋಗೋರು ಅಷ್ಟೇ, ಬಾಟ್ಲಲ್ಲಿ ಹಾಕೊಂಡು ಹೋದ್ರೂ ತುಂಬಾ ಒಳ್ಳೇದಿದು. ಮತ್ತೆ ದಪ್ಪವಾಗಿರುತ್ತಾರೆ, ಮತ್ತೆ ಬಜ್ಜಿರುತ್ತೆ, ಇದೆಲ್ಲ ಕರಗುತ್ತೆ, ಸ್ವಲ್ಪ ಕರಗಕ್ಕೆ ಸಹಾಯ ಮಾಡುತ್ತೆ ಇದು. ಈ ಜ್ಯೂಸ್ ಎರಡು ಅಷ್ಟೇ, ಕ್ಯಾರೆಟ್ ಆಗ್ಲಿ ಇದಾಗ್ಲಿ ಬೀಟ್ರೋಟ್ ಆಗ್ಲಿ ಎರಡು ಅಷ್ಟೇ, ನಮ್ಮ ದಪ್ಪವಾಗಿರೋ ಬಜ್ಜೆಲ್ಲ ಕರಗಿಸೋಕೆ ತುಂಬಾ ಹೆಲ್ಪ್ ಮಾಡುತ್ತೆ ಇದು.
1: ತುಂಬಾ ಸಂತೋಷ ಮೇಡಮ್. ನಮ್ಮ ಪ್ರೀತಿ ಕೇಳುಗರಿಗೆ ಕ್ಯಾರೆಟ್ ಇಂದ ಯಾವ ರೀತಿ ಪಾನೀಯನ ತಯಾರಿಸಬಹುದು ಅಂತ, ಮತ್ತೆ ಬೀಟ್ರೋಟ್ ಇಂದ ಯಾವ ರೀತಿ ಪಾನೀಯಗಳನ್ನ ತಯಾರಿಸಬಹುದು ಮತ್ತೆ ಆರೋಗ್ಯಕರವಾದದ್ದು ಅಂದ್ರ ಬಗ್ಗೆ ತುಂಬಾ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀರಾ ಮೇಡಮ್. ನೀವು ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಪರವಾಗಿ ಹಾಗೂ ಪ್ರೀತಿ ಕೇಳುಗರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸುತ್ತಿದ್ದೇವೆ ಮೇಡಮ್.
2: ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್.
1: ಧನ್ಯವಾದಗಳು ಮೇಡಮ್.
2: ಧನ್ಯವಾದಗಳು ಮೇಡಮ್.

ಪ್ರಸಾರದ ಕಾರ್ಯಕ್ರಮಗಳು ಇಲ್ಲಿಗೆ ಮುಕ್ತಾಯವಾಯಿತು. ಇನ್ನು ನಮ್ಮ ನಿಮ್ಮ ಭೇಟಿ ನಾಳೆ ಮುಂಜಾನೆ 7 ಗಂಟೆಗೆ. ಆತ್ಮೀಯ ಕೇಳುಗರೆ, ಈ ದಿನದ ಕಾರ್ಯಕ್ರಮಗಳ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಧ್ವನಿ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ತಿಳಿಸಿ. ನಮ್ಮ ದೂರವಾಣಿ ಸಂಖ್ಯೆ 7026220055 ಕ್ಕೆ ಕರೆ ಮಾಡಿ. ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಬಾನುಲಿ ಗೆಳತಿ ವಿನುತಾ.